0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಪ್ರಿಯ ಕೇಳುಗರೆ, ನೀವು ಕೇಳ್ತಿಪ್ಪದು ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಜಲಶಕ್ತಿ ಸಚಿವಾಲಯದ ವತಿಯಿಂದ ಹಾಗೂ ಸಮುದಾಯ ರೇಡಿಯೋ ಅಸೋಸಿಯೇಷನ್ ನಿರ್ಮಿಸಿರುವಂತಹ ಕಾರ್ಯಕ್ರಮವೇ ಸ್ವಚ್ಛ ಹಾಗೂ ಸುಜಲ ಗ್ರಾಮದ ಕತೆ ರೇಡಿಯೋ ಜತೆ. ಇದರ ಮೂರನೆಯ ಸಂಚಿಕೆ ಈಗ ಪ್ರಸಾರಗೊಳ್ಳಲಿಕ್ಕಿದೆ. ಹರ್ ಘರ್ ಜಲ್ ಕಾರ್ಯಕ್ರಮದ ಒಂದು ನೋಟ, ಜಲ್ ಜೀವನ್ ಮಿಷನ್ ನಿಂದ ಪ್ರತಿ ಮನೆಗೂ ನೀರು, ತಿಳಿದುಕೊಳ್ಳಿ, ಅಳವಡಿಸಿಕೊಳ್ಳಿ. ಇದನ್ನ ಎಲ್ಲಾ ಸಮುದಾಯಕ್ಕೂ ಸರಳ ಭಾಷೆಯಲ್ಲಿ ತಿಳಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ನಮ್ಮ ಸಮುದಾಯ ಬಾನುಲಿಗಳಲ್ಲಿ ಪ್ರಸ್ತುತಗೊಳ್ಳಲಿಕ್ಕಿದೆ. ಇನ್ಯಾಕ್ ತಡ ಮಾಡೋದು, ಕಾರ್ಯಕ್ರಮವನ್ನ ಆರಂಭಿಸೋಣ.

0: ಅಯ್ಯೋ, ಈ ಸ್ವಚ್ಛಿಕ ಎಲ್ಲಿಗೆ ಹೋದ್ಲು? ಇಷ್ಟು ತಡವಾಗಿ ಅವಳು ಎಂದೂ ಬಂದಿರಲಿಲ್ಲ. ಇವತ್ತು ಕಾರ್ಯಕ್ರಮನ ನಾನೊಬ್ನೇ ನಡೆಸ್ಕೊಡ್ಬೇಕಾಗುತ್ತೋ ಏನೋ.
1: ತಡಿ ತಡಿ ಸೂಜಲ್, ನಾನು ಬಂದೆ.
0: ಓ, ನೀನ್ ಬಂದ್ಯಾ? ನೀನು ನೀರು ತರಲು ಹೋಗಿರ್ಬೋದು ಅನ್ಕೊಂಡೆ.
1: ನೀರ್ ತರಲು ಹೋಗುದಾ? ಇಲ್ಲ ಇಲ್ಲ ಸೂಜಲ್, ಬಾವಿ ಕೈ ಪಂಪ್ಗಳ ಬಳಿ ಹೋಗಿ ನೀರ್ ತರುವ ಕಾಲ ಈಗ ಹಿಂದಿನ ಮಾತಾಗಿದೆ. ಈಗ ನಮ್ಮ ಮನೆಗಳಲ್ಲಿ ನೀರ್ ಬರ್ತದೆ.
0: ಹೌದು, ನೀನ್ ಹೇಳಿದ್ದು ಸರಿಯಾಗಿದೆ. ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಎಷ್ಟೊಂದ್ ದೊಡ್ಡ ವ್ಯತ್ಯಾಸ ಬಂದಿದೆ ಅಲ್ವಾ?
1: ನಮ್ಮ ಊರಿನಲ್ಲಿ ಮಹಿಳೆಯರು, ಹೆಣ್ಣು ಮಕ್ಕಳು ಹಾಗೂ ಇತರರು ತಮ್ಮ ದಿನದ ಉಳಿದ ಕೆಲಸಗಳನ್ನ ಸಮಯಕ್ಕೆ ಸರಿಯಾಗಿ ಮುಗಿಸಿಕೊಳ್ಳಲು ಬೆಳಿಗ್ಗೆ ನೀರು ಸಂಗ್ರಹಿಸುವ ಕೆಲಸದಲ್ಲಿ ತೊಡಗಿಕೊಳ್ತಿದ್ದ ದಿನಗಳು ನನಗೆ ಇನ್ನೂ ನೆನಪಿವೆ.
0: ನೀನ್ ಹೇಳಿದ್ ನಿಜ. ಸಾಕಷ್ಟು ಬಾರಿ ಸಾಕಾಗೋಷ್ಟು ನೀರು ಸಿಗ್ಬೇಕೆಂದು ದಿನಕ್ಕೆ ಎರಡು ಬಾರಿ ಕೂಡ ಹೋಗಿ ನೀರ್ ತರಬೇಕಾಗ್ತಿತ್ತು.
1: ಅಷ್ಟೇ ಅಲ್ಲ, ಹೆಣ್ಮಕ್ಳು ತಮ್ಮ ವಿದ್ಯಾಭ್ಯಾಸವನ್ನ ಬಿಟ್ಟು ನೀರ್ ತರಲು ಹೋಗ್ಬೇಕಾಗ್ತಿತ್ತು. ಅದ್ರ ಜೊತೆಗೆ ಕಲುಷಿತ ನೀರು ಕುಡಿದು ಅನಾರೋಗ್ಯಕ್ಕೆ ಒಳಗಾಗುವುದು ಕೂಡ ಸಾಮಾನ್ಯವಾಗಿತ್ತು.
0: ನೀರೇ ನೀರೇ, ನಿನ್ನ ಬಣ್ಣವೇನು?
1: ಯೋಚಿಸ್ತೇನೆ.

0: ದಾರಿಯೇನು.
1: ವಾವ್ ಸ್ವಚ್ಛಿಕ, ಇದು ಹೊಸ ಹಾಡೇ ಆಗ್ಬಿಡ್ತು.
0: ಸುಜಲ್ ಸರ್, ಹಾಡುವ ಸಮಯ ಮುಗಿಯಿತು, ಬನ್ನಿ ಕಾರ್ಯಕ್ರಮವನ್ನು ಮುಂದುವರಿಸೋಣ.
1: ಓ ಹೌದು ಹೌದು, ನಿಮಗೆಲ್ಲರಿಗೂ ಸುಜಲ್ನಿಂದ ನಮಸ್ಕಾರಗಳು.
0: ಸ್ವಚ್ಛಿಕ ಕಡೆಯಿಂದಲೂ ನಿಮಗೆಲ್ಲರಿಗೂ ನಮಸ್ಕಾರ.
1: ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಜಲಶಕ್ತಿ ಸಚಿವಾಲಯದ ವತಿಯಿಂದ ನಡೆಸಲಾಗುತ್ತಿರುವ ಹಾಗೂ ಸಮುದಾಯ ರೇಡಿಯೋ ಅಸೋಸಿಯೇಷನ್ ನಿರ್ಮಿಸಿರುವ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ.
0: ಸ್ವಚ್ಛ ಹಾಗೂ ಜಲ ಸಮೃದ್ಧ ಗ್ರಾಮದ ಕತೆ ರೇಡಿಯೋ ಜೊತೆ. ಸುಜಲ್, ಜಲಜೀವನ್ ಮಿಷನ್ ನಿಜಕ್ಕೂ ಕಾಲವನ್ನು ಬದಲಾಯಿಸಿದೆ. 2019 ಆರಂಭವಾದ ಜಲಜೀವನ್ ಮಿಷನ್ ಹರ್ ಘರ್ ಜಲ್ ಕಾರ್ಯಕ್ರಮದ ಮೂಲಕ ದೇಶದ ಕೋಟ್ಯಾಂತರ ಗ್ರಾಮೀಣ ಕುಟುಂಬಗಳಿಗೆ ನಲ್ಲಿಯ ಮೂಲಕ ನೀರು ಒದಗಿಸಲು ಆರಂಭಿಸಿದೆ.
1: ಹೌದು, ಈಗ ಮಹಿಳೆಯರು, ವಯೋವೃದ್ಧರು ಮತ್ತು ಹೆಣ್ಣು ಮಕ್ಕಳು ನೀರು ತರಲು ಮನೆಯಿಂದ ಹೊರಗೆ ಹೋಗಬೇಕಾದ ಅನಿವಾರ್ಯತೆಯೇ ಇಲ್ಲ.
0: ಆದರೆ ಇದೆಲ್ಲವೂ ಅಷ್ಟು ಸುಲಭವಾಗಿ ಆಗಿಲ್ಲ. ಜಲಜೀವನ್ ಮಿಷನ್ ಎಂದರೆ ಕೇವಲ ಪೈಪ್ಲೈನ್ಗಳನ್ನು ಹಾಕುವುದು ಎಂದು ಹಲವರು ಭಾವಿಸುತ್ತಾರೆ. ಆದ್ರೆ ನಿಜ ಹೇಳಬೇಕಂದ್ರೆ ಪ್ರತಿದಿನ ಪ್ರತಿಯೊಂದು ಕುಟುಂಬಕ್ಕೂ ಶುದ್ಧ, ಸುರಕ್ಷಿತ ಮತ್ತು ಸಾಕಷ್ಟು ನೀರನ್ನ ಒದಗಿಸುವ ಬದ್ಧತೆಯೇ ಜಲಜೀವನ್ ಮಿಷನ್.
1: ಇಂದು ನಿಮ್ಮ ಮನೆಯ ನಲ್ಲಿಯಲ್ಲಿ ಹರಿಯುತ್ತಿರುವ ನೀರು ತಾನಾಗಿಯೇ ಬಂದಿಲ್ಲ, ಇದರ ಹಿಂದೆ ಇಡೀ ದೇಶದ ಪರಿಶ್ರಮ ಮತ್ತು ಜನರ ಸಹಭಾಗಿತ್ವವಿದೆ. ಈಗ ಜಲಜೀವನ್ ಮಿಷನ್ 2.0 ಅಡಿಯಲ್ಲಿ ಈ ಮಿಷನ್ 2028 ವಿಸ್ತರಿಸಲಾಗಿದೆ. ಪ್ರತಿಯೊಂದು ಮನೆಗೂ ನೀರು ತಲುಪುವುದರ ಜೊತೆಗೆ ಪ್ರತಿಯೊಂದು ಗ್ರಾಮದಲ್ಲೂ ನೀರು ಸರಬರಾಜು ಯೋಜನೆಗಳ ಉತ್ತಮ ನಿರ್ವಹಣೆ, ದುರಸ್ತಿ ಮತ್ತು ನಿರಂತರ ಸೇವೆಯನ್ನು ಖಚಿತಪಡಿಸಿಕೊಳ್ಳುವುದು ಇದರ ಉದ್ದೇಶವಾಗಿದೆ. ನೀವು ಮುಂದೆ ಸಾಗುತ್ತಾ ಹೋದಂತೆ ದಾರಿಗಳು ತಾವಾಗಿಯೇ ತೆರೆದುಕೊಳ್ಳುತ್ತವೆ. ನಿಮ್ಮೊಳಗಿನ ಚೈತನ್ಯವನ್ನು ಎಚ್ಚರಿಸುತ್ತಾ ಹೋದಂತೆ ಪ್ರತಿಯೊಂದು ಕೆಲಸವೂ ಸುಲಭವಾಗುತ್ತಾ ಹೋಗುತ್ತದೆ.
0: ವಾ, ಎಷ್ಟು ಚೆನ್ನಾಗಿ ಹೇಳಿದಿರಿ. ಒಮ್ಮೆ ಕಷ್ಟವೆಂದು ತೋರುತ್ತಿದ್ದ ಪ್ರತಿಯೊಂದು ಕೆಲಸವು ಸಂಪೂರ್ಣ ಸಿದ್ಧತೆಯೊಂದಿಗೆ ಮುಂದೆ ಸಾಗಿದಾಗ ಸುಲಭವಾಗ್ತದೆ. ಜಯವು ಸಿದ್ಧರಾಗಿರುವವರದ್ದೇ. ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಯವರ ಕರೆಯ ಮೇರೆಗೆ ದೇಶವು ಪ್ರತಿಯೊಂದು ಸವಾಲನ್ನ ಎದುರಿಸಿ ಕೆಲಸ ಮಾಡಿದೆ. ಮರುಭೂಮಿಯ ಬಿಸಿಲಿರಲಿ ಅಥವಾ ಬೆಟ್ಟ ಗುಡ್ಡಗಳ ಕಠಿಣ ಪ್ರದೇಶಗಳಿರಲಿ, ಇಂದು ಪ್ರತಿಯೊಂದು ಮನೆಗೂ ಮತ್ತು ಪ್ರತಿಯೊಂದು ವಸತಿಗೂ ನಲ್ಲಿಯ ಮೂಲಕ ನೀರು ಒದಗಿಸುವ ಕೆಲಸ ನಡೆಯುತ್ತಿದೆ.
1: ಏನಾಯ್ತು, ಯಾಕೆ ಹೀಗೆ?
0: ಇದೆಲ್ಲ ಕೇಳಿದ್ಮೇಲೆ ಯಾರ ಕಣ್ಣಲ್ಲಾದ್ರೂ ನೀರು ಬರುತ್ತದೆ. ಈ ಕತೆ ನನ್ನೊಬ್ಬಳ ಕತೆಯಲ್ಲ. ಇಂದು ದೇಶದ ಲಕ್ಷಾಂತರ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳ ತಲೆಯ ಮೇಲಿದ್ದ ನೀರು ಹೊರುವ ಹೊರೆಯನ್ನ ಈ ಯೋಜನೆ ಕಡಿಮೆ ಮಾಡಿದೆ. ಸರಿ, ನಲ್ಲಿಯ ಮೂಲಕ ನೀರು ಬಂದ ನಂತರ ನಮ್ಮ ಗ್ರಾಮದಲ್ಲಿ ಇನ್ನೇನು ಬದಲಾವಣೆಗಳಾಗಿವೆ?
1: ಮೊದಲು ನಾನು ಸ್ವಲ್ಪ ನೀರು ಕುಡಿಯುತ್ತೇನೆ, ಆಮೇಲೆ ಹೇಳ್ತೇನೆ. ನೋಡು ಸ್ವಚ್ಛಿಕ, ಇಲ್ಲಿ ಬಂದಿರೋದು ಕೇವಲ ನೀರಲ್ಲ, ಗ್ರಾಮದ ಜನರು ಈ ಯೋಜನೆಯಲ್ಲಿ ಭಾಗಿಯಾಗಿದ್ದಾರೆ. ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿಯ ಮೂಲಕ ಜನರು ಒಟ್ಟಾಗಿ ಈ ಯೋಜನೆಯನ್ನು ನಿರ್ವಹಿಸುವ ಕೆಲಸ ಮಾಡುತ್ತಿದ್ದಾರೆ. ನಮ್ಮ ತಾಯಂದಿರು ಮತ್ತು ಸಹೋದರಿಯರು ಮುಂದೆ ಬಂದು ಜವಾಬ್ದಾರಿ ತೆಗೆದುಕೊಳ್ಳುತ್ತಿದ್ದಾರೆ.
0: ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಅದೇನು? ಅದರ ಬಗ್ಗೆ ಸರಿಯಾಗಿ ವಿವರಿಸಿ.
1: ಬಾ, ಅದನ್ನು ವಿವರಿಸುತ್ತೇನೆ. ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಅಂದರೆ, ನೀರು ಸಮಿತಿಯ ಮುಖ್ಯ ಕೆಲಸವೆಂದರೆ ಗ್ರಾಮದಲ್ಲಿನ ನೀರು ಸರಬರಾಜು ವ್ಯವಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳುವುದು. ನಳ ಜಲಮಿತ್ರ ಅಂದ್ರೆ ಆಪರೇಟರ್ ಇರ್ತಾರೆ, ಅವರ ಸಹಾಯದಿಂದ ಮೋಟಾರ್, ಪೈಪ್ಲೈನ್ಗಳು ಮತ್ತು ನೀರಿನ ಟ್ಯಾಂಕ್ಗಳ ನಿರ್ವಹಣೆ ಮಾಡಲಾಗ್ತದೆ. ಸೋರಿಕೆಗಳಿದ್ರೆ ದುರಸ್ತಿ ಮಾಡಲಾಗ್ತದೆ. ನೀರಿನ ಗುಣಮಟ್ಟವನ್ನು ನಿಯಮಿತವಾಗಿ ಪರೀಕ್ಷಿಸಲಾಗುತ್ತದೆ. ಹೌದು, ನೀರನ್ನು ಬಳಸುವ ಶುಲ್ಕದ ಬಗ್ಗೆಯೂ ಜನರಿಗೆ ಮಾಹಿತಿ ನೀಡುತ್ತಾರೆ.
0: ಅಯ್ಯೋ, ಇವೆಲ್ಲವನ್ನು ಗ್ರಾಮದ ಜನರೇ ಮಾಡಬೇಕಾ?
1: ಇಲ್ಲ ಇಲ್ಲ, ಈ ಎಲ್ಲಾ ಕೆಲಸಗಳನ್ನು ನಿರ್ವಹಿಸಲು ಪಂಚಾಯತ್ ಅವರೊಂದಿಗೆ ಸಹಕರಿಸುತ್ತದೆ. ಇದರ ಜೊತೆಗೆ ಕೆಲವು ಚಟುವಟಿಕೆಗಳಿಗೆ ಸ್ವಸಹಾಯ ಸಂಘಗಳ ಮಹಿಳಾ ಸದಸ್ಯರ ಸಹಾಯವನ್ನು ಪಡೆಯಬಹುದು.
0: ಹಾಗಾದ್ರೆ ಪಂಚಾಯತ್ ಮಟ್ಟದಲ್ಲಿ ಸರ್ಪಂಚ್, ಪ್ರಧಾನ್, ಮುಖ್ಯ ಮತ್ತು ಪಂಚಾಯತ್ ಪ್ರತಿನಿಧಿಗಳ ಜವಾಬ್ದಾರಿಗಳೇನು?
1: ಪಂಚಾಯತ್ ಮಟ್ಟದಲ್ಲಿ ಸರ್ಪಂಚ್ ಮತ್ತು ಪಂಚಾಯತ್ ಪ್ರತಿನಿಧಿಗಳು ನೀರು ಸಮಿತಿಯೊಂದಿಗೆ ಸೇರಿ ಯೋಜನೆಯ ನಿರ್ವಹಣೆಯನ್ನು ನೋಡಿಕೊಳ್ಳುತ್ತಾರೆ. ಇದರಿಂದ ಜನರ ವಿಶ್ವಾಸವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ.
0: ಓ ಅದ್ಭುತ. ಹಾಗಾದ್ರೆ ಸಮುದಾಯದ ಪಾತ್ರದ ಬಗ್ಗೆಯೂ ಹೇಳಿ ಸುಜಲ್ ಕುಮಾರ್ ಸರ್.
1: ಸ್ವಚ್ಛಿಕ, ಈ ವ್ಯವಸ್ಥೆಯಲ್ಲಿ ಸಮುದಾಯ ಅತ್ಯಂತ ಪ್ರಮುಖ ಕೊಂಡಿಯಾಗಿದೆ. ಜನರ ಸಹಕಾರವಿಲ್ಲದೆ ಯಾವುದೇ ಯೋಜನೆಯನ್ನು ದೀರ್ಘಕಾಲ ಸರಿಯಾಗಿ ನಿರ್ವಹಿಸುವುದು ಮತ್ತು ಸುಸ್ಥಿರವಾಗಿಡುವುದು ತುಂಬಾ ಕಷ್ಟ. ಈ ಯೋಜನೆಯಲ್ಲಿ ಸಮುದಾಯ ಮತ್ತು ಪ್ರತಿಯೊಬ್ಬ ವ್ಯಕ್ತಿಗಳ ಜವಾಬ್ದಾರಿಗಳು ಹೀಗಿವೆ. ನೀರು ಸಮಿತಿ ಮತ್ತು ಪಂಚಾಯತ್ನೊಂದಿಗೆ ಒಟ್ಟಿಗೆ ಕೆಲಸ ಮಾಡೋದು, ನೀರು ಸರಬರಾಜು ಸೇವೆ ಶುಲ್ಕವನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸೋದು, ನೀರನ್ನು ವ್ಯರ್ಥ ಮಾಡದೇ ಇರೋದು, ನೀರಿನ ಮೂಲಗಳನ್ನು ರಕ್ಷಿಸೋದು ಮತ್ತು ಅವುಗಳ ಪುನರ್ಭರ್ತಿ ಅಂದರೆ ರೀಚಾರ್ಜ್ ಮಾಡುವ ಕೆಲಸಕ್ಕೆ ಸಹಕರಿಸೋದು, ಸಮಸ್ಯೆ ಅಥವಾ ದೂರುಗಳನ್ನು ಮುಚ್ಚಿಡದೆ ತಕ್ಷಣವೇ ಸಂಬಂಧಪಟ್ಟವರಿಗೆ ತಿಳಿಸೋದು ಮತ್ತು ಸರ್ಕಾರದೊಂದಿಗೆ ಸೇರಿ ಪರಿಹಾರ ಕಂಡುಕೊಳ್ಳೋದು.
0: ಪ್ರತಿಯೊಬ್ಬ ವ್ಯಕ್ತಿಯು ಈ ಯೋಜನೆ ನನ್ನದು ಎಂದು ಭಾವಿಸಿದಾಗ ಮಾತ್ರ ಒಂದು ಯೋಜನೆ ನಿಜವಾದ ಅರ್ಥದಲ್ಲಿ ಸುಸ್ಥಿರವಾಗ್ತದೆ.
1: ಅದಕ್ಕಾಗಿಯೇ ಈಗ ನೀರು ಸರಬರಾಜು, ನೀರಿನ ಗುಣಮಟ್ಟ ಮತ್ತು ನಿರ್ವಹಣೆಯಂತಹ ಯೋಜನೆಗೆ ಸಂಬಂಧಿಸಿದ ಮಾಹಿತಿಯನ್ನು ಸಾರ್ವಜನಿಕವಾಗಿ ಲಭ್ಯವಾಗುವಂತೆ ಮಾಡುವುದಕ್ಕೂ ಒತ್ತು ನೀಡಲಾಗುತ್ತಿದೆ. ಇದರಿಂದ ಪ್ರತಿಯೊಬ್ಬರೂ ಸರಿಯಾದ ಮಾಹಿತಿಯ ಆಧಾರದ ಮೇಲೆ ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಬಹುದು.
0: ಅದು ತುಂಬಾ ಒಳ್ಳೆಯ ವಿಚಾರ. ಆದ್ರೆ ಯೋಜನೆಯಲ್ಲಿ ಕೆಲವು ಸಮಸ್ಯೆಗಳು ಎದುರಾಗಬಹುದು ಅಲ್ವಾ? ಅವುಗಳನ್ನ ಹೇಗೆ ಪರಿಹರಿಸಲಾಗ್ತದೆ?
1: ಅಂತ ಸಂದರ್ಭದಲ್ಲಿ ಗ್ರಾಮಸ್ಥರು ತಮ್ಮ ಸರ್ಪಂಚ್ ಅಥವಾ ನೀರು ಸಮಿತಿಯ ಸದಸ್ಯರಿಗೆ ಮಾಹಿತಿ ಕೊಡಬಹುದು. ವ್ಯವಸ್ಥೆಯನ್ನು ನಿರ್ವಹಿಸಲು ಒಬ್ಬ ಆಪರೇಟರ್ ಕೂಡ ಇರ್ತಾನೆ. ಅವರನ್ನ ನಾವು ನಳಜಲ್ ಮಿತ್ರ ಎಂದು ಕರೆಯುತ್ತೇವೆ. ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅವರು ಕೂಡ ಪರಿಹರಿಸಬಹುದು. ದೊಡ್ಡ ಸಮಸ್ಯೆಗಳಿದ್ರೆ ಜಿಲ್ಲಾ ಮಟ್ಟದಲ್ಲಿರುವ DTUನ ಸಹಾಯ ಪಡ್ಕೊಳ್ಬಹುದು.
0: ಇದು ತುಂಬಾ ಒಳ್ಳೆಯ ವಿಚಾರ.
1: ಈ ಮಿಷನ್ ಇದುವರೆಗೆ ಎಷ್ಟು ಪ್ರಗತಿ ಸಾಧಿಸಿದೆ ಮತ್ತು JJM 2.0 ವಿಶೇಷವಾದದ್ದೇನು, ಇದರ ಬಗ್ಗೆ ಜಲ್ ಜೀವನ್ ಮಿಷನ್ನ ಮಿಷನ್ ನಿರ್ದೇಶಕರಾದ ಶ್ರೀ ಕಮಲ್ ಕಿಶೋರ್ ಸೋನ್ ಅವರು ನಮಗೆ ತಿಳಿಸಲಿದ್ದಾರೆ. ಬನ್ನಿ ಅವರ ಮಾತುಗಳನ್ನ ಕೇಳೋಣ.
2: ನಮಸ್ಕಾರ ಸಾಥಿಯೋ, ಮೈ ಕಮಲ್ ಕಿಶೋರ್ ಸೋನ್, ಅಪರ ಸಚಿವ ಏವಂ ಮಿಷನ್ ನಿರ್ದೇಶಕ ರಾಷ್ಟ್ರೀಯ ಜಲ್ ಜೀವನ್ ಮಿಷನ್. ರೇಡಿಯೋ ಕಾರ್ಯಕ್ರಮ ಸ್ವಚ್ಛ ಸುಜಲ್ ಗಾಂವ್ ಕಿ ಕಹಾನಿ ರೇಡಿಯೋ ಕಿ ಜುಬಾನಿ ಕೆ ಮಾಧ್ಯಮ ಸೇ ಆಪ್ ಸಭಿ ಸೇ ಜುಡ್ ಕರ್ ಮುಜೆ ಬಹುತ್ ಖುಷಿ ಹೋ ರಹಿ ಹೈ. ಚೂಂಕಿ ಆಜ್ ಕಾ ಯಹ ಎಪಿಸೋಡ್ ಜಲ್ ಜೀವನ್ ಮಿಷನ್ ಪರ್ ಕೇಂದ್ರಿತ ಹೈ, ಇಸ್ಲಿಯೆ ಮೈ ಇಸ್ ಕಾರ್ಯಕ್ರಮ ಕೆ ಮಾಧ್ಯಮ ಸೇ ಇಸ್ಕಿ ಕುಚ್ ಮಹತ್ವಪೂರ್ಣ ಬಾತೆ ಆಪ್ ಸಭಿ ಕೆ ಸಾಥ್ ಸಾಝಾ ಕರ್ನಾ ಚಾಹತಾ ಹೂಂ. ಸಾಥಿಯೋ, ಜಲ್ ಜೀವನ್ ಮಿಷನ್ ಕಾ ಮುಖ್ಯ ಉದ್ದೇಶ ಯಹಿ ರಹಾ ಹೈ ಕಿ ಭಾರತ ಕೆ ಹರ್ ಗ್ರಾಮೀಣ ಕ್ಷೇತ್ರ ಮೇ ಹರ್ ಘರ್ ತಕ್ ಔರ್ ಗಾಂವ್ ಕೆ ಆಂಗನವಾಡಿ ವ ಸ್ಕೂಲ್ ಜೈಸೆ ಸಂಸ್ಥಾನೋ ತಕ್ ಪೈಪ್ ಲೈನ್ ಕೆ ಮಾಧ್ಯಮ ಸೇ ನಲ್ ಸೇ ಸಾಫ್ ಔರ್ ಸುರಕ್ಷಿತ ಪೀನೆ ಕಾ ಪಾನಿ ಪಹುಂಚೆ. ಪಿಛಲೆ ಕುಚ್ ವರ್ಷೋ ಮೇ ಹಮ್ ಇಸ್ ದಿಶಾ ಮೇ ತೇಜಿ ಸೇ ಆಗೇ ಬಢೆ ಹೈ. ಆಜ್ ಮಿಷನ್ ಉಸ್ ಚರಣ ಮೇ ಪಹುಂಚ ಚುಕಾ ಹೈ ಜಹಾಂ ಕೈ ಗಾಂವೋ ಔರ್ ಪಂಚಾಯತೋ ಮೇ ಯೋಜನಾ ಪೂರಿ ಹೋ ಚುಕಿ ಹೈ ಔರ್ ಅಬ್ ಉನ್ಕಾ ಸಂಚಾಲನ ಔರ್ ರಖ ರಖಾವ್ ಸಬ್ಸೇ ಮಹತ್ವಪೂರ್ಣ ವಿಷಯ ಬನ್ ಗಯಾ ಹೈ. ಇಸೀ ಕ್ರಮ ಮೇ ಮೈ ಆಪ್ ಸಭಿ ಕೋ ಯಹ ಭಿ ಬತಾನಾ ಚಾಹೂಂಗಾ ಕಿ ಜಲ್ ಜೀವನ್ ಮಿಷನ್ ಕಾ ದೂಸರಾ ಚರಣ ಲಾಗೂ ಹೋ ಚುಕಾ ಹೈ, ಜಿಸ್ಕೆ ಅಂತರ್ಗತ ಮಿಷನ್ ಕೋ 2028 ತಕ್ ಬಢಾಯಾ ಗಯಾ ಹೈ. ಇಸ್ ನಯೇ ಚರಣ ಮೇ ಜಲ್ ಜೀವನ್ ಮಿಷನ್ ಅಬ್ ನಯೇ ಸುಧಾರೋ ಕೆ ಸಾಥ್ ಸಂಚಾಲಿತ ಹೋ ರಹಾ ಹೈ. ಅಬ್ ಹಮಾರಾ ಧ್ಯಾನ್ ಸಿರ್ಫ ಹರ್ ಘರ್ ತಕ್ ನಲ್ ಸೇ ಜಲ್ ಪಹುಂಚಾನೆ ತಕ್ ಹಿ ಸೀಮಿತ ನಹೀ ಹೈ, ಬಲ್ಕಿ ಯಹ ಸುನಿಶ್ಚಿತ ಕರ್ನಾ ಹೈ ಕಿ ಯಹ ಸೇವಾ ನಿಯಮಿತ ಸುರಕ್ಷಿತ ಔರ್ ಲಂಬೆ ಸಮಯ ತಕ್ ಸತತ ರೂಪ ಸೇ ಬನಿ ರಹೆ. ಇಸ್ಕೆ ಲಿಯೆ ಗಾಂವ್ ಕೆ ಲೋಗೋ ಕಿ ಭೂಮಿಕಾ ಕೋ ಔರ್ ಮಜಬೂತ್ ಕಿಯಾ ಜಾ ರಹಾ ಹೈ. ಜಲ್ ಸೇವಾ ಆಕಲನ್ ಕೆ ಮಾಧ್ಯಮ ಸೇ ಗಾಂವ್ ಕೆ ಲೋಗ್ ಖುದ್ ಅಪ್ನಿ ಯೋಜನಾ ಕಿ ಸಮೀಕ್ಷಾ ಕರ್ತೆ ಹೈ ಏವಂ ಪಾನಿ ಕಿ ಉಪಲಬ್ಧತಾ ಗುಣವತ್ತಾ ಔರ್ ಸೇವಾ ಕಿ ಸ್ಥಿತಿ ಕೋ ಸಮಜತೆ ಹೈ. ಇಸ್ಕೆ ಬಾದ್ ಜಿಲ್ಲಾ ಸ್ತರ ಕಿ ತಕನೀಕಿ ಟೀಮ್ ಯಾನಿ DTU ಡಿಸ್ಟ್ರಿಕ್ಟ್ ಟೆಕ್ನಿಕಲ್ ಯೂನಿಟ್ ಕಿ ಮದದ್ ಸೇ ಸೇವಾ ಮೇ ಸುಧಾರ ಕಿ ಯೋಜನಾ ತಯಾರ್ ಕರ್ತೀ ಹೈ. DTU ಪಂಚಾಯತೋ ಕೋ ರಖ ರಖಾವ್ ಏವಂ ಮರಮ್ಮತ್ ಕೆ ಕಾರ್ಯೋ ಮೇ ಭೀ ಮದದ್ ಕರ್ತಾ ಹೈ. ಸಾಥ್ ಹಿ ಜಲ್ ಜೀವನ್ ಮಿಷನ್ ಕೆ ತಹತ್ ಜನ್ ಭಾಗೀದಾರಿ ಕೋ ಬಢಾವಾ ದೇನೆ ಹೇತು ಸಂವಾದ್ ಕಾರ್ಯಕ್ರಮ ಕೆ ಮಾಧ್ಯಮ ಸೇ ದೋ ಸ್ತರೋ ಪರ್ ಸೀಖ ಔರ್ ಅನುಭವ ಸಾಝಾ ಕಿಯೇ ಜಾ ರಹೆ ಹೈ. ಸುಜಲ್ ಗ್ರಾಮ ಪೇಯಜಲ್ ಸಂವಾದ್ ಮೇ ಗ್ರಾಮ ಔರ್ ಗ್ರಾಮ ಪಂಚಾಯತ್ ಅಪ್ನಿ ಅಚ್ಚಿ ಪಹಲ್ ಔರ್ ಉಪಲಬ್ಧಿಯಾ ರಾಷ್ಟ್ರೀಯ ಸ್ತರ ತಕ್ ಸಾಝಾ ಕರ್ತೆ ಹೈ, ಜಿಸ್ಸೇ ಉನ್ಹೇ ಪಹಚಾನ್ ಮಿಲ್ತೀ ಹೈ, ಉನ್ಕೆ ಕಾರ್ಯೋ ಕೋ ಸರಾಹಾ ಜಾತಾ ಹೈ ಔರ್ ದೇಶ್ ಕೆ ದೂಸರೆ ಗಾಂವ್ ಭೀ ಉನ್ಸೇ ಸೀಖತೆ ಹೈ. ವಹೀ DC ಔರ್ DM ಪೇಯಜಲ್ ಸಂವಾದ್ ಏಕ ಐಸಾ ಮಂಚ್ ಹೈ ಜಹಾಂ ಜಿಲ್ಲಾ ಪ್ರಶಾಸನ್ ಅಪ್ನೆ ಜಿಲ್ಲೆ ಕೆ ಸಫಲ ಉದಾಹರಣ ಔರ್ ಅನುಭವ ಸಾಝಾ ಕರ್ತಾ ಹೈ, ಜಿಸ್ಸೆ ಪೇಯಜಲ್ ಸೇ ಜುಡೇ ಪ್ರಭಾವಿ ಸಮಾಧಾನ ಔರ್ ಶ್ರೇಷ್ಠ ಕಾರ್ಯ ಪೂರೆ ಜಿಲ್ಲೆ ಕೆ ಸಾಥ್ ಸಾಥ್ ಅನ್ಯ ಕ್ಷೇತ್ರೋ ತಕ್ ಭೀ ಪಹುಂಚತೆ ಹೈ. ವಹೀ DC DM ಪೇಯಜಲ್ ಸಂವಾದ್ ಮೇ ಜಿಲ್ಲಾ ಪ್ರಶಾಸನ್ ಅಪ್ನೆ ಜಿಲ್ಲೆ ಕೆ ಸಫಲ ಉದಾಹರಣ ಔರ್ ಅನುಭವ ಸಾಝಾ ಕರ್ತೆ ಹೈ, ಜಿಸ್ಸೆ ಪೇಯಜಲ್ ಸಂಬಂಧಿತ ಜರೂರಿ ಸಮಾಧಾನ ಔರ್ ಬೆಹತರ್ ಕಾರ್ಯೋ ಕೋ ಪೂರೆ ಜಿಲ್ಲೆ ಔರ್ ಅನ್ಯ ಸ್ಥಾನೋ ತಕ್ ಪಹುಂಚಾತೆ ಹೈ. ದೋಸ್ತೋ, जल जीवन मिशन केवल पाइप और टंकी लगाने की योजना नहीं है, बल्कि यह जन भागीदारी पर आधारित एक जन आंदोलन है। जब गांव खुद अपनी जल व्यवस्था को समझकर संभालता है, तभी यह लंबे समय तक टिकाऊ रहती है। इसलिए जल स्रोतों की सुरक्षा, गुणवत्ता बनाए रखना और समुदाय की भागीदारी इस मिशन के प्रमुख आधार हैं, ताकि पानी आने वाली पीढ़ियों तक सुरक्षित बना रहे।
1: ಸ್ವಚ್ಛಿಕಾ ಮಿಷನ್ ನಿರ್ದೇಶಕರಾದ ಶ್ರೀ ಕಮಲ್ ಕಿಶೋರ್ ಸೋನ್ ಅವರು ಹೇಳದಂತೆ, ಜಲಜೀವನ್ ಮಿಷನ್ 2.0 ಅಡಿಯಲ್ಲಿ ಹಲವಾರು ಸುಧಾರಣೆಗಳನ್ನು ತರಲಾಗಿದೆ. ಇದರಿಂದ ನೀರು ಸರಬರಾಜು ಸೇವೆಯನ್ನು ನಿಯಮಿತವಾಗಿ, ಸುಸ್ಥಿರವಾಗಿ ಮತ್ತು ಇನ್ನಷ್ಟು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಾಧ್ಯವಾಗ್ತಿದೆ. ಒಮ್ಮೆ ಯೋಚಿಸು, ಪ್ರಸ್ತುತ ದೇಶಾದ್ಯಂತ 15 ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ ನಲ್ಲಿಯ ನೀರು ತಲುಪ್ತಾ ಇದೆ. ದೇಶದ ಪ್ರತಿಯೊಂದು ಮನೆಗೂ ನಲ್ಲಿಯ ಮೂಲಕ ನಿಯಮಿತವಾಗಿ ಮತ್ತು ನಿರಂತರವಾಗಿ ನೀರು ಸಿಗಲು ಆರಂಭವಾದರೆ ಜನರ ಜೀವನ ಎಷ್ಟು ಸುಲಭವಾಗಬಹುದು ಅಲ್ವಾ?
0: ಹೌದು, ಆದ್ರೆ ನಲ್ಲಿಯ ಮೂಲಕ ಬರುವ ನೀರನ್ನ ಸ್ವಚ್ಛವಾಗಿಟ್ಟುಕೊಳ್ಳುವ ಜವಾಬ್ದಾರಿ ನಮ್ಮ ಗ್ರಾಮಸ್ಥರದ್ದು ಆಗಿದೆ. ಯಾರು ಅನಾರೋಗ್ಯಕ್ಕೆ ಒಳಗಾಗದಂತೆ ನಾವು ಎಚ್ಚರಿಕೆ ವಹಿಸಬೇಕು. ಅಜಾನಕ್ಕಿದ್ದು ಸೋಜಲ್, ನಿಮ್ಗೆ ಕೇಳಿಸ್ತಾ?
1: ಅವಳೆ ದೂಷಿಕಾ, ನೀನ್ ಹೇಳದನ್ನ ಕೇಳಿ ನಗ್ತಾ ಇದ್ದಾಳೆ.
0: ಅಲ್ಲ, ನಾನೇನಾದ್ರೂ ತಮಾಷೆ ಮಾತು ಹೇಳಿದ್ನಾ?
1: ನಿನಗೇನ್ ಹೇಳ್ದೆ?
0: ನಾನೇನ್ ಹೇಳ್ದೆ?
1: ನೀರು ಸ್ವಚ್ಛವಾಗಿರುವಂತೆ ನೋಡ್ಕೊಳ್ಳೋದು ಜನರ ಜವಾಬ್ದಾರಿ ಹೌದು ಅಂತ ಹೇಳ್ದೆ ಅಲ್ವಾ?
0: ಯಾಕೆ ಮತ್ತೆ ಮತ್ತೆ ನಗ್ತಾ ಇದೀಯಾ?
3: ನಿನ್ನ ಮುಗ್ಧತೆ ನೋಡಿ ನಗ್ತಾ ಇದ್ದೀನಿ. ಶುದ್ಧ ನೀರನ್ನು ಗುರುತಿಸೋದು ಹೇಗೆ, ಅದರ ಮಹತ್ವವೇನು ಅಂತ ನಿಮಗ್ ಗೊತ್ತಿದ್ದಿದ್ರೆ ನಾನು ಇಷ್ಟು ಹೊತ್ತಿಗಾಗ್ಲೇ ಈ ಊರನ್ನೇ ಬಿಟ್ಟು ಹೋಗ್ತಿದ್ದೆ. ನಿಮ್ಮ ಮನೆಗ್ ನೀರ್ ಬಂದ್ರೆ ಸಾಕು, ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೀರಾ? ನೀರು ಕಲುಷಿತವಾದ್ರೆ ಏನಾಗುತ್ತೆ ಗೊತ್ತಾ? ಮೂರ್ಖರೆ, ಅನಾರೋಗ್ಯ, ಆಸ್ಪತ್ರೆ, ಔಷಧಿ, ಇವೆಲ್ಲವೂ ನನ್ನಿಂದಲೇ ಆಗುತ್ತೆ. ನಾನೇ ದೂಷಿಕ, ನೀರು ಮಾಲಿನ್ಯದ ರಾಣಿ.
1: ಓಹೋ, ನೀನು ಮಾಲಿನ್ಯದ ರಾಣಿನಾ? ನಿನ್ನ ಆಡಳಿತ ಕಾಲ ಈಗ ಮುಗೀತು.
0: ಈ ಬಾರಿ ನಿನ್ನಾಟ ನಡೆಯಲು ನಾವು ಬಿಡುವುದೇ ಇಲ್ಲ.
1: ಶುದ್ಧ ನೀರಿನ ಮಹತ್ವವನ್ನ ಜನರಿಗೆ ತಿಳಿಸಬೇಕೆಂದು ನಾವು ನಿರ್ಧಾರ ಮಾಡಿದೀವಿ.
3: ಹಾಗಾದ್ರೆ ಇದುವರೆಗೆ ಜನರ ಮನೆಗಳಿಗೆ ನೀರ್ ಬರ್ತಾ ಇರ್ಲಿಲ್ವಾ? ಈಗ ಅಷ್ಟು ದೊಡ್ಡ ಬದಲಾವಣೆ ಏನಾಗಿದ್ಯಪ್ಪ?
1: ಹೌದಮ್ಮ, ಹೌದು, ಖಂಡಿತವಾಗಿಯೂ ಹಿಂದೆಯೂ ಜನರ ಮನೆಗಳಿಗೆ ನೀರ್ ಬರ್ತಾ ಇತ್ತು. ಆದ್ರೆ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿಯೊಂದು ಕುಡಿಯುವ ನೀರು ಸರಬರಾಜು ಯೋಜನೆಯಲ್ಲೂ ನೀರನ್ನ ಶುದ್ಧೀಕರಿಸಲು ಡಿಸ್ಇನ್ಫೆಕ್ಷನ್ ಘಟಕ ಮತ್ತು ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಗೆ ವ್ಯವಸ್ಥೆ ಮಾಡಲಾಗ್ತಾ ಇದೆ ಗೊತ್ತಾ? ಕ್ಲೋರಿನೇಷನ್, ಫಿಲ್ಟ್ರೇಷನ್ ಮತ್ತೆ ಇತರ ನೀರು ಶುದ್ಧೀಕರಣ ಪ್ರಕ್ರಿಯೆಗಳಿಂದ ಶುದ್ಧ ಮತ್ತು ಸುರಕ್ಷಿತ ನೀರನ್ನ ಪೂರೈಸ್ತಾ ಇದ್ದೀವಿ ಗೊತ್ತಾ?
3: ಆದ್ರೆ ನಂತರ ನೀರು ಮತ್ತೆ ಕೂಡ ಕಲುಷಿತವಾಗಬಹುದು ಅಲ್ವಾ? ಅದು ಜನರಿಗೆ ಗೊತ್ತಾಗುತ್ತೆ?
1: ನೀರಿನ ಗುಣಮಟ್ಟ ಪರೀಕ್ಷೆ ಜಲಜೀವನ್ ಮಿಷನ್ ನ ಅತ್ಯಂತ ಪ್ರಮುಖ ಭಾಗ ಅಂತ ನಿನಗೆ ಗೊತ್ತಿಲ್ವಾ? ಇದಕ್ಕಾಗಿ ಪ್ರತಿಯೊಂದು ಗ್ರಾಮದಲ್ಲೂ 5 ಮಹಿಳೆಯರು ಹಾಗೂ ಮಹಿಳಾ ಸದಸ್ಯರಿಗೆ ಫೀಲ್ಡ್ ಟೆಸ್ಟಿಂಗ್ ಕಿಟ್ಗಳಾದಂತ FTK ಬಳಸಿ ನೀರಿನ ಗುಣಮಟ್ಟ ಪರೀಕ್ಷಿಸುವ ತರಬೇತಿ ನೀಡಲಾಗ್ತದೆ. ಅಗತ್ಯವಿದ್ದಾಗ ನೀರಿನ ಮಾದರಿಗಳನ್ನ ಪ್ರಯೋಗಾಲಯಗಳಿಗೂ ಕಳಿಸಲಾಗ್ತದೆ. JJM ಈ ಹೊಸ ಹಂತದಲ್ಲಿ ಇಂತಹ ಮಹಿಳಾ ಸದಸ್ಯರ ಗುಂಪುಗಳನ್ನ ಈಗ ಸುಜಲಂ ಶಕ್ತಿ ಎಂದು ಕರೆಯಲಾಗ್ತಾ ಇದೆ.
3: ಮತ್ತು ಶ್ರೀ ಸುಜಲ್ ಅವರೇ, ಜನರು ನಿಮ್ ಮಾತಿಗಿಂತ ನನ್ನ ಮಾತನ್ನೇ ಹೆಚ್ಚು ಕೇಳ್ತಾರೆ. ನೀವು ಜನರಿಗೆ ಎಷ್ಟೊಂದು ಕಷ್ಟದ ಕೆಲಸಗಳನ್ನ ಹೇಳ್ತೀರಿ, ಇದನ್ನ ತೊಳಿರಿ, ಅದನ್ನ ಬಳಿರಿ, ಅದನ್ನ ಸ್ವಚ್ಛಗೊಳಿಸಿ, ಹೀಗೆ ಮಾಡಿ, ಹಾಗೆ ಮಾಡಿ. ನಾನೇನ್ ಹೇಳ್ತೀನಿ ಗೊತ್ತಾ, ಬಿಡಿ, ತೆಗ್ದಾಕಿ, ಎಸದ್ ಬಿಡಿ, ಬಿಸಾಡ್ಬಿಡಿ, ಹಾಗೆ ಇರ್ಲಿ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ.
0: ಓಹೋ, ಆದ್ರೆ ಈಗ ಎಲ್ಲರೂ ನಮ್ಮ ಮಾತನ್ನ ಕೇಳ್ತಾರೆ. ನಮ್ಮ ಪ್ರತಿದಿನದ ಸಣ್ಣ ಪುಟ್ಟ ಅಭ್ಯಾಸಗಳ ಮೂಲಕವೇ ನಮ್ಮ ನೀರಿನ ಮೂಲಗಳನ್ನ ಸ್ವಚ್ಛವಾಗಿಟ್ಕೊಳ್ಬಹುದು ಅಂತ ನಾವು ಜನರಿಗೆ ತಿಳಿಸ್ತಾ ಇದ್ದೇವೆ.
1: ಯಾಕಂದ್ರೆ ಶುದ್ಧ ಕುಡಿಯುವ ನೀರು ನಮ್ಮನ್ನ ರೋಗಗಳಿಂದ ರಕ್ಷಿಸ್ತದೆ, ಮಕ್ಕಳನ್ನ ಆರೋಗ್ಯವಂತರಾಗಿ ಮತ್ತು ಸದೃಢವಾಗಿ ಬೆಳೆಸ್ತದೆ, ಜೊತೆಗೆ ಮನೆಯ ಖರ್ಚನ್ನು ಸಹ ಕಡಿಮೆ ಮಾಡುತ್ತೆ. ಒಂದು ಕುಟುಂಬ ಆರೋಗ್ಯವಾಗಿದ್ರೆ ಔಷಧಿ ಮತ್ತು ಚಿಕಿತ್ಸೆಗೆ ಖರ್ಚು ಮಾಡೋ ಹಣ ಉಳಿಯುತ್ತದೆ. ಆ ಹಣವನ್ನ ಮಕ್ಕಳ ಶಿಕ್ಷಣ, ಪೌಷ್ಟಿಕ ಆಹಾರ ಮತ್ತು ಮನೆ ಇತರ ಅಗತ್ಯಗಳಿಗೆ ಬಳಸಬಹುದು. ಆದ್ದರಿಂದ ಮಿಸ್ಸೆಸ್ ದೂಷಿಕಾ, ನಿಮ್ಮ ಗಂಟು ಮುಟ್ಟೆ ಕೊಟ್ಟುಕೊಂಡು ಹೊರಡೋ ಸಮಯ ಬಂದಿದೆ.
3: ಈ ಜಲ್ ಜೀವನ್ ಮಿಷನ್ ಎಲ್ಲರನ್ನು ಜಾಗೃತಗೊಳಿಸ್ತಾ ಇದೆ. ಪರವಾಗಿಲ್ಲ, ಈಗ ನಾನು ಹೋಗ್ತೀನಿ, ಆದ್ರೆ ಮತ್ತೆ ಖಂಡಿತ ಬರ್ತೀನಿ. ಯಾವ ಗ್ರಾಮದಲ್ಲಿ ಜನರು ನಿರ್ಲಕ್ಷ್ಯ ಮಾಡ್ತಾರೋ ಅಲ್ಲಿಗ್ ನಾನು ಮತ್ತೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ, ಅವರು ನನಗೆ ಖಂಡಿತ ಅವಕಾಶನ ಕೊಟ್ಟೇ ಕೊಡ್ತಾರೆ.
1: ಹೋಗು ಹೋಗು, ನಿನಗಿನ್ನಿಲ್ಲಿ ಜಾಗನೇ ಇಲ್ಲ.
4: ಚಲ ಚಲ ಸುನ್ನೆ ಹಮ್ ರೇಡಿಯೋ ಕಿ ಜುಬಾನಿ, ಸಚ ಸು ಜಲ ಗಾಂವ್ ಕಿ ಏಕ್ ಏಕ್ ಅನೋಖಿ ಕಹಾನಿ.
5: ಹಮ್ ಪಾನಿ ಬನಾ ನಹೀ ಸಕ್ತೆ, ಸಿರ್ಫ್ ಬಚಾ ಸಕ್ತೆ ಹೈ. ಇಸ್ಲಿಯೇ ಹಮಾರೆ ಪಾಸ್ ಏಕ್ ಹೀ ರಾಸ್ತಾ ಹೈ, ಪಾನಿ ಚಾಹಿಯೇ ತೋ ಉಸೆ ಬಚಾಯಿಯೇ. ಲೀಕೇಜ್ ರೋಕೆ, ಪಾನಿ ಬಚಾಯೆ. ಕ್ಯಾ ಆಪ್ ಜಾನ್ತೆ ಹೈ, ಮಾಮೂಲಿ ಲೀಕೇಜ್ ಸೇ ಹೀ ಹರ್ ಮಹೀನೆ 1000 ಲೀಟರ್ ಪಾನಿ ಬರ್ಬಾದ್ ಹೋ ಜಾತಾ ಹೈ. ಯದಿ ಏಕ್ ನಲ್ ಸೇ ಹರ್ ಮಿನಟ್ 45 ಬೂಂದ್ ಪಾನಿ ಟಪಕ್ತಾ ಹೈ, ತೋ 3 ಘಂಟೆ ಮೇ 1 ಲೀಟರ್ ಸೇ ಜ್ಯಾದಾ ಪಾನಿ ಬಹ ಜಾತಾ ಹೈ. ಪಾನಿ ಕಿ ಹರ್ ಬೂಂದ್ ಮಾಯನೆ ರಖತಿ ಹೈ, ಜಲ್ ಬಚಾಯೆ, ಭವಿಷ್ಯ ಬನಾಯೆ.
6: ಸ್ವಚ್ಛ ಸುಜಲ್, ಸ್ವಚ್ಛ ಸುಜಲ್, ಯಹಿ ಹೈ ಭಾರತ್ ಕಾ ನಾರಾ ನ್ಯಾರಾ.
5: ಸ್ವಚ್ಛ ಸುಜಲ್ ಗಾಂವ್ ಕಿ ಕಹಾನಿ, ರೇಡಿಯೋ ಕಿ ಜುಬಾನಿ.
0: ಸುಜಲ್, ಜನರು ನಿಜವಾಗಿಯೂ ನಮ್ಮ ಮಾತಿಗಿಂತ ದೋಷಿಗಳ ಮಾತನ್ನ ಹೆಚ್ಚು ಕೇಳ್ತಾರಾ?
1: ಇಲ್ಲ ಸ್ವಚ್ಛಿಕ, ನಮ್ಮ ಸ್ವಲ್ಪ ನಿರ್ಲಕ್ಷ್ಯ ಮತ್ತು ಸೋಮಾರಿತನದಿಂದಲೇ ಕೆಲವೊಮ್ಮೆ ನಮ್ಮ ನೀರಿನ ಮೂಲಗಳು ಕಲುಷಿತವಾಗ್ತವೆ, ಆಗ ದೂಷಿಕ ಗೆಲ್ತಾಳೆ.
0: ಸರಿ, ಜಲ ಜೀವನ್ ಮಿಷನ್ ಅಡಿಯಲ್ಲಿ ನಿರ್ಮಾಣ ಕಾರ್ಯ ನಡೆಯುವ ಸಂದರ್ಭದಲ್ಲಿ ಸರ್ಕಾರ ಮತ್ತು ಇಲಾಖೆ ಮುಖ್ಯವಾಗಿ ಸಮುದಾಯದ ಸಹಭಾಗಿತ್ವದೊಂದಿಗೆ ಕೆಲಸ ಮಾಡ್ತವೆ ಅಂತ ನೀವು ಹೇಳಿದ್ರಿ. ಆದ್ರೆ ನಿರ್ಮಾಣ ಕಾರ್ಯ ಪೂರ್ಣಗೊಂಡ ನಂತರ ಯೋಜನೆಯನ್ನು ನಿರ್ವಹಿಸುವ ಜವಾಬ್ದಾರಿಯನ್ನ ಗ್ರಾಮದ ಜನರು ಹೇಗೆ ತೆಗೆದುಕೊಳ್ತಾರೆ? ಈ ಯೋಜನೆಯನ್ನು ಸಮುದಾಯ ಮತ್ತು ಪಂಚಾಯತ್ಗೆ ಯಾವಾಗ ಮತ್ತು ಹೇಗೆ ಹಸ್ತಾಂತರಿಸಲಾಗ್ತದೆ?
1: ಇದು ತುಂಬಾ ಮಹತ್ವದ ಪ್ರಶ್ನೆ. ಎಲ್ಲಿ ಕೇಳು, ನಿರ್ಮಾಣ ಕಾರ್ಯ ಪೂರ್ಣಗೊಂಡ ನಂತರ ಯೋಜನೆಯಲ್ಲಿ ಯಾವುದೇ ಕೊರತೆಗಳು ಉಳಿಯದಂತೆ ಕೆಲವು ದಿನಗಳ ಕಾಲ ಅದನ್ನ ಪರೀಕ್ಷಿಸಲು ಟ್ರಯಲ್ ರನ್ ನಡೆಸಲಾಗ್ತದೆ. ಅದನ್ನ ಕಮಿಷನಿಂಗ್ ಅಂತ ಕರೀತಾರೆ. ಎಲ್ಲವೂ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಅಂತ ಖಚಿತವಾದ ನಂತರನೇ ಗ್ರಾಮ ಮಟ್ಟದ ನೀರು ಸರಬರಾಜು ಯೋಜನೆಯನ್ನ ಪಂಚಾಯತ್ ಮತ್ತು ಸಮುದಾಯಕ್ಕೆ ಹಸ್ತಾಂತರಿಸಲಾಗ್ತದೆ. ಈ ಸಂದರ್ಭದಲ್ಲಿ ಸರ್ಕಾರವು ಸಮುದಾಯದ ಸಹಯೋಗದೊಂದಿಗೆ ಜಲ ಅರ್ಪಣ್ ದಿವಸ್ ಆಚರಿಸುತ್ತದೆ. ಈ ಟ್ರಯಲ್ ರನ್ ಕನಿಷ್ಠ 15 ದಿನಗಳ ಕಾಲ ನಡೆಯಬೇಕು.
0: ಜಲರ್ಪಣ್ ದಿವಸ್, ಎಷ್ಟು ಸುಂದರವಾದ ಹೆಸರು, ಇದರ ಅರ್ಥವೇನು?
1: ಅದರ ಬಗ್ಗೆ ನಮಗೆ ಜಲ್ ಜೀವನ್ ಮಿಷನ್ ನ ಮಿಷನ್ ನಿರ್ದೇಶಕರಾದಂತಹ ಶ್ರೀ ಕಮಲ್ ಕಿಶೋರ್ ಸೋನ್ ಅವರು ತಿಳಿಸ್ತಾರೆ. ಬಾ ಕೇಳೋಣ.
2: ಮೈ ಕಮಲ್ ಕಿಶೋರ್ ಸೋನ್, ಅಪರ ಸಚಿವ ಏವಂ ಮಿಷನ್ ನಿರ್ದೇಶಕ್, ರಾಷ್ಟ್ರೀಯ ಜಲ್ ಜೀವನ್ ಮಿಷನ್. ಚಲಿಯೆ ಆಜ್ ಕೆ ಇಸ್ ರೇಡಿಯೋ ಕಾರ್ಯಕ್ರಮ ಕೆ ಮಾಧ್ಯಮ ಸೆ ಮೈ ಆಪ್ಕೋ ಬತಾತಾ ಹೂಂ ಕಿ ಜಲ್ ಅರ್ಪಣ ದಿವಸ್ ಕ್ಯಾ ಹೈ. 73ವೇ ಸಂವಿಧಾನ ಸಂಶೋಧನ ಔರ್ ಜನ ಭಾಗೀದಾರಿ ಕಿ ಭಾವನಾ ಕೆ ಅನುರೂಪ ಜಲ್ ಜೀವನ್ ಮಿಷನ್ ಮೇ ಜಬ್ ಕೋಯಿ ಜಲ್ ಆಪೂರ್ತಿ ಯೋಜನಾ ಪೂರಿ ಹೋತಿ ಹೈ ತೋ ಉಸೆ ಸಂಚಾಲನ ಔರ್ ರಖ ರಖಾವ್ ಕೆ ಲಿಯೆ ಗ್ರಾಮ ಪಂಚಾಯತ್ ಔರ್ ಸಮುದಾಯ ಕೋ ಸೌಂಪಾ ಜಾತಾ ಹೈ. ಇಸಿ ಜಿಮ್ಮೇದಾರಿ ಕೋ ಉತ್ಸವ ಕೆ ರೂಪ ಮೇ ಸ್ವೀಕಾರ ಕರ್ನೆ ಕೆ ಲಿಯೆ ಜಲ್ ಅರ್ಪಣ ದಿವಸ್ ಮನಾಯಾ ಜಾತಾ ಹೈ. ದೋಸ್ತೋ, ಜಲ ಅರ್ಪಣ ದಿವಸ್ ಉಸ್ ಗಾಂವ್ ಕೆ ಲಿಯೆ एक ऐतिहासिक दिन होता है जब सरकार और विभाग जल जीवन मिशन के अंतर्गत बनी ग्रामीण पाइप जल आपूर्ति योजनाओं को औपचारिक रूप से ग्राम पंचायत एवं ग्राम जल एवं स्वच्छता समिति और समुदाय को सौंपते हैं। इस दिन गांव का समुदाय अपनी जल व्यवस्था को गर्व, जिम्मेदारी और अपनापन के साथ स्वीकार करता है और उसे संभालने व सुरक्षित रखने का सामूहिक संकल्प लेता है।
1: ಈಗ ಅರ್ಥವಾಯ್ತ ಸುಚಿಕಾ, ಜಲಾರ್ಪಣ ದಿವಸ ಅಂದ್ರೆ ಏನು ಅಂತ. ಈ ಮಾಹಿತಿನ ಕೊಟ್ಟದ್ ಯಾರು ಅನ್ಕೊಂಡೆ? ಜಲ್ ಜೀವನ್ ಮಿಷನ್ ನ ಮಿಷನ್ ನಿರ್ದೇಶಕರಾದಂತಹ ಶ್ರೀ ಕಮಲ್ ಕಿಶೋರ್ ಸೋನ್ರವರು.
0: ಹೌದು, ಖಂಡಿತವಾಗಿಯೂ ಅರ್ಥವಾಯ್ತು. ಈ ದಿನದ ಸಂದೇಶವೇನಂತ ಹೇಳಿದ್ರೆ, ನೀರು ಇನ್ನು ಕೇವಲ ಸರ್ಕಾರದ ಯೋಜನೆ ಅಲ್ಲ, ಇದು ಇಡೀ ಗ್ರಾಮದ ಜವಾಬ್ದಾರಿ. ಇಂದು, ನಾಳೆ ಮತ್ತು ಮುಂದಿನ ಹಲವು ವರ್ಷಗಳವರೆಗೆ ಎಲ್ಲರೂ ಸೇರಿ ಇದರ ಜವಾಬ್ದಾರಿ ತೆಗೆದುಕೊಳ್ಬೇಕು. ಆದ್ರೆ ಹೇಳಿ, ಈ ಯೋಜನೆಯನ್ನು ಗ್ರಾಮಕ್ಕೆ ಹಸ್ತಾಂತರಿಸಲು ಅದು ಸಿದ್ಧವಾಗಿದೆಯೋ ಅಥವಾ ಇಲ್ಲ ಎಂಬುದನ್ನ ಹೇಗೆ ಪರಿಶೀಲಿಸಲಾಗ್ತದೆ? ಏನೆಲ್ಲ ಮಾಡಬೇಕು?
1: ಯೋಜನೆಯನ್ನ ಗ್ರಾಮಕ್ಕೆ ಹಸ್ತಾಂತರಿಸುವ ಮೊದಲು ಕೆಲವು ವಿಷಯಗಳನ್ನ ಪರಿಶೀಲಿಸಲಾಗ್ತದೆ. ನೀರು ಸಮಿತಿ ರಚನೆಯಾಗಿದೆಯೇ ಅಥವಾ ಇಲ್ಲವೋ, ಕೆಲವು ದಿನಗಳ ಕಾಲ ಯೋಜನೆಯನ್ನು ನಡೆಸಿ ಪರೀಕ್ಷಿಸಲಾಗಿದೆಯೇ, ನೀರು ಸುರಕ್ಷಿತವಾಗಿದೆಯೇ ಎಂಬುದನ್ನು ಪರೀಕ್ಷಿಸಲಾಗಿದೆಯೇ, ಇವೆಲ್ಲವನ್ನು ಪರಿಶೀಲಿಸಲಾಗುತ್ತದೆ. ನಳಜಲ್ ಮಿತ್ರ ಮತ್ತು ನೀರು ಸಮಿತಿಯ ಸದಸ್ಯರಿಗೆ ಅವರ ಜವಾಬ್ದಾರಿಗಳ ಬಗ್ಗೆ ಮಾಹಿತಿ ನೀಡಲಾಗುತ್ತದೆ. ಸಂಪೂರ್ಣ ವ್ಯವಸ್ಥೆಯ ಕ್ಷೇತ್ರ ಮಟ್ಟದ ಪರಿಶೀಲನೆ ಪೂರ್ಣಗೊಂಡಿರಬೇಕು. ಯೋಜನೆಗೆ ಸಂಬಂಧಿಸಿದ ಎಲ್ಲಾ ಮಾಹಿತಿಯನ್ನ ಗ್ರಾಮದ ಸಾರ್ವಜನಿಕ ಸ್ಥಳದಲ್ಲಿ ಪ್ರದರ್ಶಿಸಬೇಕು. ಗ್ರಾಮಸ್ಥರನ್ನು ವಾಟರ್ ಮೀಟಿಂಗ್ ಮೂಲಕ ಒಟ್ಟುಗೂಡಿಸಬೇಕು. ನೀರಿನ ಮೂಲಗಳನ್ನು ಸ್ವಚ್ಛಗೊಳಿಸಬೇಕು. ಇವೆಲ್ಲವೂ ಪೂರ್ಣಗೊಂಡ ನಂತರವೇ ಯೋಜನೆಯನ್ನು ಗ್ರಾಮಕ್ಕೆ ಹಸ್ತಾಂತರಿಸಲಾಗುತ್ತದೆ.
0: ಓ ಅದ್ಭುತ! ಹಾಗಾದ್ರೆ ಇದನ್ನ ಹೇಗೆ ಆಚರಿಸಬೇಕು?
1: ಇದನ್ನ ಎಲ್ಲರೂ ಸೇರಿ ಒಂದು ಹಬ್ಬದಂತೆ ಆಚರಿಸಬೇಕು. ನಮ್ಮ ಸ್ಥಳೀಯ ಜನಪದ ಸಂಪ್ರದಾಯಗಳಿಗೆ ಅನುಗುಣವಾಗಿ ಆಚರಿಸಬಹುದು. ಸಮುದಾಯದೊಂದಿಗೆ ಸೇರಿ ನೀರಿನ ಮೂಲದಿಂದ ನಲ್ಲಿಯವರೆಗಿನ ಪ್ರಯಾಣ, ಅಂದರೆ ಟ್ರಾನ್ಸೆಕ್ಟ್ ವಾಕ್ ಅಥವಾ ಜಲಪ್ರದಕ್ಷಿಣೆಯನ್ನು ಕೈಗೊಳ್ಳಬೇಕು. ಗ್ರಾಮದ ನೀರು ಸರಬರಾಜು ಯೋಜನೆಯ ನಕ್ಷೆ ಮತ್ತು ನೀರಿನ ಗುಣಮಟ್ಟದ ವರದಿಯನ್ನು ಸಾರ್ವಜನಿಕ ಸ್ಥಳದಲ್ಲಿ ಪ್ರದರ್ಶಿಸಬೇಕು. ನೀರು ಸರಬರಾಜು ವ್ಯವಸ್ಥೆಯ ರಚನೆಗಳಿಗೆ ಜಲ ಸಂರಕ್ಷಣ ರಕ್ಷಾಧಾರವನ್ನು ಕಟ್ಟಿ ನಮ್ಮ ನೀರು ಸರಬರಾಜು ವ್ಯವಸ್ಥೆ ಮತ್ತು ನೀರಿನ ಮೂಲಗಳನ್ನು ರಕ್ಷಿಸುವ ಸಂಕಲ್ಪ ಮಾಡಬೇಕು. ಇದರ ಜೊತೆಗೆ ನೀರು ಸಂರಕ್ಷಣಾ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬೇಕು. ಅದೇ ದಿನ ಯೋಜನೆಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಪಂಚಾಯತ್ಗೆ ಹಸ್ತಾಂತರಿಸಬೇಕು. ಇದನ್ನು ನಮ್ಮ ಸ್ಥಳೀಯ ಸಂಸ್ಕೃತಿಗೆ ಅನುಗುಣವಾಗಿ ಆಚರಿಸಬೇಕು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಈ ದಿನ ಪ್ರತಿಯೊಂದು ಗ್ರಾಮವು ತನ್ನ ಗೌರವಾನ್ವಿತ ಸಂಸದರು, ಸ್ಥಳೀಯ ಸಚಿವರು, ಜನಪ್ರತಿನಿಧಿಗಳು ಹಾಗೂ ಬೇರೆ ಊರುಗಳಲ್ಲಿ ನೆಲೆಸಿರುವ ಗ್ರಾಮದ ಜನರನ್ನು ಆಹ್ವಾನಿಸಬೇಕು. ಇದರ ಜೊತೆಗೆ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ನಾವು ಈಗ ಜಲೋತ್ಸವವನ್ನು ಆಚರಿಸುತ್ತಿದ್ದೇವೆ.
0: ಜಲೋತ್ಸವ? ಈ ಜಲೋತ್ಸವ ಅಂದ್ರೇನು?
1: ಇದೊಂದು ಒಳ್ಳೆಯ ಪ್ರಶ್ನೆ. ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಎಲ್ಲರೂ ಇದರ ಭಾಗವಾಗಲು ಸಾಧ್ಯವಾಗುವಂತೆ ಸರ್ಕಾರವು ಜಲೋತ್ಸವವನ್ನು ಮೂರು ಹಂತದಲ್ಲಿ ಆಚರಿಸಲು ನಿರ್ಧರಿಸಿದೆ.
0: ಮೂರು ಹಂತಗಳ? ಸರಳವಾಗಿ ವಿವರಿಸಿ.
1: ಖಂಡಿತವಾಗಿಯೂ. ಮೊದಲನೆಯದು ರಾಷ್ಟ್ರಮಟ್ಟದ ಜಲ ಮಹೋತ್ಸವ. ಇದನ್ನು ಪ್ರತಿ ವರ್ಷ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನದಿಂದ ಮಾರ್ಚ್ 22 ವಿಶ್ವ ಜಲ ದಿನದವರೆಗೂ ಆಚರಿಸಲಾಗುತ್ತದೆ.
0: ಅಂದ್ರೆ ದೇಶಾದ್ಯಂತ ಒಂದೇ ಸಮಯದಲ್ಲಿ ನೀರಿನ ಬಗ್ಗೆ ಜಾಗೃತಿ ಮತ್ತು ಜನರ ಭಾಗವಹಿಸುವಿಕೆಯ ವಾತಾವರಣ ನಿರ್ಮಾಣವಾಗ್ತದ?
1: ಹೌದು, ಸರಿಯಾಗಿ ಹೇಳಿದೆ. ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳು, ಸಂವಾದಗಳು, ಸನ್ಮಾನ ಸಮಾರಂಭಗಳು ಮತ್ತು ಸಮುದಾಯದ ಭಾಗವಹಿಸುವಿಕೆಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಇದರಿಂದ ನೀರಿನ ಬಗ್ಗೆ ಸಾಮೂಹಿಕ ಸಾರ್ವಜನಿಕ ಜಾಗೃತಿ ಮೂಡುತ್ತದೆ.
0: ಹಾಗಾದ್ರೆ ಎರಡನೇ ಹಂತ ಯಾವುದು?
1: ಎರಡನೆಯದು ರಾಜ್ಯ ಮಟ್ಟದ್ದು, ಸ್ಟೇಟ್ ವಾಟರ್ ಫೆಸ್ಟಿವಲ್ ಅಥವಾ ರಿವರ್ ಫೆಸ್ಟಿವಲ್. ಇದರ ಅಡಿಯಲ್ಲಿ ಪ್ರತಿಯೊಂದು ರಾಜ್ಯವು ತನ್ನ ನದಿಗಳು, ನೀರಿನ ಸಂಪ್ರದಾಯಗಳು ಮತ್ತು ಸ್ಥಳೀಯ ಸಂಸ್ಕೃತಿಗೆ ಅನುಗುಣವಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ.
0: ಅಂದ್ರೆ ಪ್ರತಿಯೊಂದು ರಾಜ್ಯವು ತನ್ನದೇ ಆದ ರೀತಿಯಲ್ಲಿ ತನ್ನದೇ ಆದ ಗುರುತಿನೊಂದಿಗೆ ಜಲ ಉತ್ಸವವನ್ನು ಆಚರಿಸ್ತದ?
1: ಹೌದು, ಕೆಲವು ಕಡೆ ನದಿಗಳ ದಡದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ, ಇನ್ನು ಕೆಲವು ಕಡೆ ನೀರು ಸಂರಕ್ಷಣಾ ಅಭಿಯಾನಗಳನ್ನು ನಡೆಸಲಾಗುತ್ತದೆ, ಮತ್ತಿತರ ಕಡೆ ಸ್ಥಳೀಯ ಹಬ್ಬಗಳೊಂದಿಗೆ ಇದನ್ನು ಜೋಡಿಸಲಾಗುತ್ತದೆ.
0: ಹಾಗಾದ್ರೆ ಮೂರನೇ ಹಂತ?
1: ಮೂರನೆಯದು ಮತ್ತು ಅತ್ಯಂತ ಮುಖ್ಯವಾದದ್ದು ಗ್ರಾಮ ಮತ್ತು ಪಂಚಾಯತ್ ಮಟ್ಟದ ಲೋಕ ಜಲ ಉತ್ಸವ.
0: ಇದು ಅತ್ಯಂತ ಮುಖ್ಯವಾದದ್ದು, ಯಾಕಂದ್ರೆ ನಿಜವಾದ ಕೆಲಸ ನಡೆಯುವುದು ನಮ್ಮ ಗ್ರಾಮದಲ್ಲೇ.
1: ಖಂಡಿತವಾಗಿ, ಇಂತಹ ಜಲ ಉತ್ಸವಗಳ ಸಂದರ್ಭದಲ್ಲಿ ವಾಟರ್ ಮೀಟಿಂಗ್ಗಳನ್ನು ಆಯೋಜಿಸಲಾಗುತ್ತದೆ. ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ಸೇರಿ ತಮ್ಮ ನೀರು ಸರಬರಾಜು ಯೋಜನೆಯನ್ನು ಪರಿಶೀಲಿಸುತ್ತಾರೆ. ಏನಾದರೂ ಕೊರತೆಗಳಿದ್ದರೆ ಅವುಗಳನ್ನು ಸರಿಪಡಿಸಿ ನೀರು ಸರಬರಾಜು ಸೇವೆಯನ್ನು ಇನ್ನಷ್ಟು ಉತ್ತಮಗೊಳಿಸುತ್ತಾರೆ. ನೀರಿನ ಮೂಲಗಳನ್ನು ಸ್ವಚ್ಛಗೊಳಿಸಲಾಗುತ್ತದೆ. ಯೋಜನೆಯನ್ನು ಸುಸ್ಥಿರವಾಗಿಡಲು ಎಲ್ಲರೂ ಒಟ್ಟಾಗಿ ಸಂಕಲ್ಪ ಮಾಡ್ತಾರೆ.
0: ಅಂದರೆ ದೇಶದಿಂದ ಹಿಡಿದು ಗ್ರಾಮದವರೆಗೆ ಪ್ರತಿಯೊಂದು ಹಂತದಲ್ಲೂ ನೀರನ್ನು ಆಚರಣೆ, ಜವಾಬ್ದಾರಿ ಮತ್ತು ಸಮುದಾಯದ ಸಹಭಾಗಿತ್ವದೊಂದಿಗೆ ಜೋಡಿಸಲಾಗಿದೆ.
1: ಖಂಡಿತ, ಜಲ ಉತ್ಸವ ಎಂದರೆ ಕೇವಲ ಒಂದು ಕಾರ್ಯಕ್ರಮವಲ್ಲ, ಸಮುದಾಯದ ಸಹಭಾಗಿತ್ವದ ಮೂಲಕ ನೀರಿನ ಜವಾಬ್ದಾರಿಯನ್ನು ಸ್ವೀಕರಿಸುವುದು.
0: ಖಂಡಿತ, ಮತ್ತು ಇದೇ ಉದ್ದೇಶದಿಂದ ಜಲ ಅರ್ಪಣ್ ದಿವಸ್ ಸಂದರ್ಭದಲ್ಲಿ ನಾವು ಗೋರಖ್ಪುರದ ಗೌರವಾನ್ವಿತ ಸಂಸದರಾದ ಶ್ರೀ ರವಿಕಿಶನ್ ಹಾಗೂ ರಾಜ್ಗಢದ ಸಂಸದರಾದ ಶ್ರೀ ರೋಡ್ಮಲ್ ನಾಗರ್ ಅವರೊಂದಿಗೆ ಮಾತನಾಡಿದ್ದೇವೆ. ಈ ಉಪಕ್ರಮಗಳ ಬಗ್ಗೆ ಅವರು ಏನ್ ಹೇಳ್ತಾರೆ ಎಂಬುದನ್ನ ಕೇಳೋಣ.
7: ಧನ್ಯವಾದ ಪ್ರಧಾನಮಂತ್ರಿ ಮೋದಿಜಿ, ಧನ್ಯವಾದ ಜಲಶಕ್ತಿ ಮಂತ್ರಾಲಯ ಸಿ ಆರ್ ಪಾಟೀಲ್ ಸಾಹ್, ಧನ್ಯವಾದ ಪೂಜ್ಯ ಯೋಗಿ ಮಹಾರಾಜ್. ಈಗ ಐಸಿ ಸೂಚ್ ಜೀವೋ ಮೈ ಇಸ್ಕಿ ಕಲ್ಪನಾ ಕರ್ ಸಕ್ತಾ ಹೂಂ ಬಿಕಾಸ್ ಮೈ ವಿಲೇಜ್ ಸೇ ಬಿಲಾಂಗ್ ಕರ್ತಾ ಹೂಂ. ಪಾನಿ ಜೊ ಆನೆ ವಾಲೆ ಸಮಯ ಪೆ ಪ್ರಧಾನ ಮಂತ್ರಿ ಜೀ ನೆ ಹಮೇಶಾ ಕಹಾ ಹೈ ಕಿ ಕಮ್ ಹೋತಾ ಜಾಯೇಗಾ ಖತ್ಮ ಹೋತಾ ಜಾಯೇಗಾ ಧರ್ತಿ ಪರ್ ಅಬ್ ಉಸ್ಕೋ ಬಚಾನಾ ಉಸ್ಕೋ ಸಂಜೋ ಕರ್ಕೆ ರಖನಾ ಔರ್ ವಹಾಂ ಪರ್ ಪಾನಿ ಕಿ ವ್ಯವಸ್ಥಾ ಹರ್ ಘರ್ ಮೇ ನಲ್ ಸೇ ಜಲ್ ದೇನೆ ಕಿ ವ್ಯವಸ್ಥಾ ಯೇ ಬಹುತ್ ಬಡಿ ಸೋಚ್ ಥಿ ಯೇ ಇಂಪಾಸಿಬಲ್ ಜೈಸಾ ಥಾ ಇಂಪಾಸಿಬಲ್ ಜೈಸಾ ಲೇಕಿನ್ ಮೈನೆ ಇಸ್ಕೋ ಪಾಸಿಬಲ್ ಹೋತೆ ಹುಏ ಅಪನೇ 6 ಸಂಸದೀಯ ಕ್ಷೇತ್ರ ಮೇ ದೇಖಾ ಪೌನೆ 2 ಲಾಖ ಲೀಟರ್ ಕಿ ಟಂಕಿ ಲಗೈ ಆಟೋ ಮಶೀನ್ ಪರ್ ಪಾನಿ ಹರ್ ಘರ್ ಮೇ ಆ ರಹಾ ಹೈ ಕಿತನಿ ಖುಷಿ ಥಿ ಯೇ ಖುಷಿ ಕಾ ಕೋಯಿ ಮಾಪದಂಡ ನಹೀ.
8: जल जीवन मिशन का जो काम है और आदरणीय प्रधानमंत्री नरेंद्र मोदी जी का जो संकल्प है हर घर नल से जल, मैं आदरणीय प्रधानमंत्री जी की बहुत सराहना करता हूं, उन्हें बहुत बहुत धन्यवाद देता हूं. और राजगढ़ जिले में भी 1331 के लगभग गांव ये जल जीवन मिशन के अंतर्गत उन्होंने लिए हैं. ये ठीक है कुछ व्यवधान रहे, उसकी वजह से कुछ लेट लतीफ हुई है, लेकिन बहुत ही प्रशंसनीय है. कुंडीबे गांव में तो 24/7 24 घंटे नल से जल प्रदाय हो रहा है. और वहां की जो पद्धति को हमने देखा और वहां से जो हमने सीख ली वो भी बड़ी अनुकरणीय है. सामान्यतः लोग क्या करते हैं कि नल की टोटी निकाल देते हैं तो पानी व्यर्थ में बहता रहता है. लेकिन कुंडीबे ग्राम पंचायत के लोगों की मैं सराहना करना चाहता हूं, उन्हें धन्यवाद देता हूं. हर नल में उन्होंने टोटी लगा रखी है. और मैं एक दिन गांव में गया, मैंने टोटी चालू कर दी और लोगों की तरफ देखा तो लोग हंसने लगे. मैंने कहा बस मैं यही चाहता था कि टोटी बंद रहनी चाहिए और ये आप अपनी तरफ से हमारे साथ में खड़े हैं. ये बड़ा ही अच्छा एक वातावरण था, बड़ा अच्छा क्षण था. और अच्छा है जल जीवन मिशन के माध्यम से जैसा कुंडीबे हुआ है वैसे अन्य गांव भी हो. और जल्दी से जल्दी आदरणीय प्रधानमंत्री जी का जो सपना है हर घर नल से जल, इसको देने में हम सफल होंगे. जल जीवन मिशन का काम है गांव तक पानी पहुंचाना, लेकिन गांव का वितरण करना है तो ग्राम पंचायत का ही काम है. इसके लिए जन संगठनों को आगे आना पड़ेगा. देखिए जो काम करता है वहां गलतियां होती है, चूक भी होती है, कमियां भी रहती है, लेकिन बहुत अच्छा काम किया है, बहुत अच्छा संकल्प है माननीय प्रधानमंत्री जी का. और हम सब आपके साथ हैं, आपको बहुत बहुत धन्यवाद.
9: गोरखपुर के माननीय सांसद श्री रवि किशन जी और राजगढ़ मध्य प्रदेश के सांसद से बात अभी हमने अपने श्रोताओं को सुनवाई. ये तो बहुत अच्छी बात बताई. सुजल, ऐसा लगता है जल अर्पण दिवस और जल उत्सव संस्कृति और जिम्मेदारी का संगम है. इसके अलावा आओ अब ये जानते हैं कि जल जीवन मिशन में कौन कौन सी डिजिटल प्रणालियाँ विकसित की है.
10: पंचायत, ग्राम जल एवं स्वच्छता समिति और समुदाय अपनी पेयजल व्यवस्था को बेहतर ढंग से समझ सके एवं चला सके इसके लिए भारत सरकार ने कुछ महत्वपूर्ण डिजिटल प्रणालियां विकसित की है. उसमें सबसे प्रमुख है पंचायत डैशबोर्ड. पेयजल सेवाओं को बेहतर बनाने के लिए पंचायत डैशबोर्ड बनाया गया है. इसके माध्यम से सरपंच और मुखिया जी योजनाओं की प्रगति, बनी हुई जल संरचनाएं, पानी की गुणवत्ता और प्रशिक्षण गतिविधियों की जानकारी देख सकते हैं और अपनी राय व सुझाव भी दे सकते हैं। दूसरा महत्वपूर्ण डिजिटल पहल है सुजलाम डेटाबेस। इसके माध्यम से हर पाइप पेयजल योजना की जानकारी स्रोत से लेकर नल तक एक ही मंच पर उपलब्ध कराई जा रही है। इसके अंतर्गत प्रत्येक जलापूर्ति योजना और प्रत्येक गांव को एक विशिष्ट पहचान यानी सुजल गांव आईडी प्रदान की जा रही है, जिससे योजना की निगरानी, प्रबंधन और सेवा वितरण को और अधिक पारदर्शी एवं प्रभावी बनाया जा सके। इसके माध्यम से आप अपने गांव की पेयजल योजना की जानकारी जल स्रोत से लेकर नल तक योजना के सभी घटकों को देख पाएंगे। योजना से जुड़ी अन्य आवश्यक जानकारियां भी इसमें उपलब्ध होंगी। तीसरा महत्वपूर्ण पहल है डिसीजन सपोर्ट सिस्टम, जिसे हम निर्णय सहयोग प्रणाली कहते हैं, जिसके बारे में हम सभी जानते हैं कि पानी रहेगा तभी हम उसका उपयोग कर पाएंगे। हर योजना का भविष्य उसके जल स्रोत की सुरक्षा पर निर्भर करता है। यह प्रणाली हमारे परंपरागत स्थानीय ज्ञान, जो सदियों से जल के साथ हमारे अनुभव से विकसित हुआ है, को आधुनिक विज्ञान और तकनीक के साथ जोड़ती है। इस समन्वय से हमें बेहतर निर्णय लेने में सहायता मिलती है, जिससे हम अपने जल स्रोतों को रिचार्ज कर सकते हैं और उन्हें सुरक्षित रह सकते हैं, ताकि आज नल तक पहुंचने वाला पानी कल और आने वाली पीढ़ियों तक भी बना रहे।
0: ಈಗಷ್ಟೇ ಗೋರಖ್ಪುರದ ಗೌರವಾನ್ವಿತ ಸಂಸದರು ಹಾಗೂ ರಾಜಗಢದ ಸಂಸದರೊಂದಿಗೆ ನಡೆದ ಸಂವಾದವನ್ನು ನಮ್ಮ ಶ್ರೋತೃಗಳಿಗಾಗಿ ಪ್ರಸಾರ ಮಾಡಿದೆವು. ಅವರು ಬಹಳ ಒಳ್ಳೆಯ ವಿಚಾರವನ್ನ ಹೇಳಿದ್ದಾರೆ. ಸೂರ್ಜಲ್, ಜಲ್ ಅರ್ಪಣ್ ದಿವಸ್ ಮತ್ತು ಜಲ ಉತ್ಸವಗಳು ಸಂಸ್ಕೃತಿ ಮತ್ತು ಜವಾಬ್ದಾರಿಯ ಸುಂದರ ಸಂಗಮದಂತೆ ಕಾಣುತ್ತಿವೆ. ಇದರ ಜೊತೆಗೆ ಜಲ ಜೀವನ್ ಮಿಷನ್ ಅಡಿಯಲ್ಲಿ ಯಾವೆಲ್ಲ ಡಿಜಿಟಲ್ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ.
10: ಪಂಚಾಯತ್, ಗ್ರಾಮ ಜಲ್ ಎವಂ ಸ್ವಚ್ಛತಾ ಸಮಿತಿ ಔರ್ ಸಮುದಾಯ ಅಪನಿ ಪೇಯಜಲ್ ವ್ಯವಸ್ಥಾ ಕೋ ಬೆಹತರ್ ಢಂಗ್ ಸೆ ಸಮಜ್ ಸಕೆ ಎವಂ ಚಲಾ ಸಕೆ ಇಸ್ಕೆ ಲಿಯೇ ಭಾರತ ಸರ್ಕಾರ ನೇ कुछ महत्वपूर्ण डिजिटल प्रणालियां विकसित की है। उसमें सबसे प्रमुख है पंचायत डैशबोर्ड। पेयजल सेवाओं को बेहतर बनाने के लिए पंचायत डैशबोर्ड बनाया गया है। इसके माध्यम से सरपंच और मुखिया जी योजनाओं की प्रगति, बनी हुई जल संरचनाएं, पानी की गुणवत्ता और प्रशिक्षण गतिविधियों की जानकारी देख सकते हैं और अपनी राय व सुझाव भी दे सकते हैं। दूसरा महत्वपूर्ण डिजिटल पहल है सुजलाम डेटाबेस। इसके माध्यम से हर पाइप पेयजल योजना की जानकारी स्रोत से लेकर नल तक एक ही मंच पर उपलब्ध कराई जा रही है। इसके अंतर्गत प्रत्येक जलापूर्ति योजना और प्रत्येक गांव को एक विशिष्ट पहचान यानी सुजल गांव आईडी प्रदान की जा रही है, जिससे योजना की निगरानी, प्रबंधन और सेवा वितरण को और अधिक पारदर्शी एवं प्रभावी बनाया जा सके। इसके माध्यम से आप अपने गांव की पेयजल योजना की जानकारी जल स्रोत से लेकर नल तक योजना के सभी घटकों को देख पाएंगे। योजना से जुड़ी अन्य आवश्यक जानकारियां भी इसमें उपलब्ध होंगी। तीसरा महत्वपूर्ण पहल है डिसीजन सपोर्ट सिस्टम, जिसे हम निर्णय सहयोग प्रणाली कहते हैं, जिसके बारे में हम सभी जानते हैं कि पानी रहेगा तभी हम उसका उपयोग कर पाएंगे। हर योजना का भविष्य उसके जल स्रोत की सुरक्षा पर निर्भर करता है। यह प्रणाली हमारे परंपरागत स्थानीय ज्ञान, जो सदियों से जल के साथ हमारे अनुभव से विकसित हुआ है, को आधुनिक विज्ञान और तकनीक के साथ जोड़ती है। इस समन्वय से हमें बेहतर निर्णय लेने में सहायता मिलती है, जिससे हम अपने जल स्रोतों को रिचार्ज कर सकते हैं और उन्हें सुरक्षित रह सकते हैं, ताकि आज नल तक पहुंचने वाला पानी कल और आने वाली पीढ़ियों तक भी बना रहे।
11: सिद्धते गट्टियागिरली, जवाबदारी एल्लरदागिरली, ನಾವು ನೀರನ್ನು ಉಳಿಸುತ್ತೇವೆ, ನಾವು ಯೋಜನೆಯನ್ನು ನಿರ್ವಹಿಸುತ್ತೇವೆ, ನಮ್ಮ ಗ್ರಾಮದ ಜಲ ಭವಿಷ್ಯವನ್ನು ನಾವೇ ನಿರ್ಮಿಸುತ್ತೇವೆ.
3: ನನಗೆ ಈಗ ಅರ್ಥವಾಯಿತು. ನೀರನ್ನು ರಕ್ಷಿಸುವ ಗ್ರಾಮವೇ ಅತ್ಯಂತ ಬಲಿಷ್ಠ ಗ್ರಾಮ ಅಂತ. ಹಾಗಾದ್ರೆ ಇನ್ಮುಂದೆ ನನ್ನ ಕತೆ ಏನು?
2: ಮೈ ಕಮಲ್ ಕಿಶೋರ್ ಸೋನ್, ಅಪರ ಸಚಿವ ಏವಂ ಮಿಷನ್ ನಿರ್ದೇಶಕ್ ರಾಷ್ಟ್ರೀಯ ಜಲ್ ಜೀವನ್ ಮಿಷನ್. ಸಾಥಿಯೋ, ಗ್ರಾಮ ಪಂಚಾಯತೋ ಕೋ 16ವೇ ವಿತ್ತ ಆಯೋಗ ಕೆ ತಹತ್ ಮಿಲ್ನೆ ವಾಲೆ ಟೈಡ್ ಗ್ರಾಂಟ್ ಜಲ್ ಏವಂ ಸ್ವಚ್ಛತಾ ಕೆ ಕಾರ್ಯೋ ಕೆ ಲಿಯೆ ನಿರ್ಧಾರಿತ್ ಹೈ. ಇಸ್ ರಾಶಿ ಕಾ ಉಪಯೋಗ ಗಾಂವ್ ಕಿ ಪೇಯಜಲ್ ಯೋಜನಾಓ ಕಿ ದೇಖಭಾಲ್, ಮರಮ್ಮತಿ, ಜಲ್ ಗುಣವತ್ತಾ ಜಾಂಚ್, ಜಲ್ ಸಂರಕ್ಷಣ ಔರ್ ಲೋಕ ಜಲ್ ಉತ್ಸವ, ಜನ ಜಾಗರೂಕತಾ ಕಾರ್ಯಕ್ರಮ ಜೈಸೆ ಗತಿವಿಧಿಯೋ ಮೇ ಕಿಯಾ ಜಾ ಸಕ್ತಾ ಹೈ. ಇಸ್ಸೆ ಪೇಯಜಲ್ ಯೋಜನಾಯೆ ಲಂಬೆ ಸಮಯ ತಕ್ ಸುಚಾರು ರೂಪ ಸೆ ಚಲ್ತಿ ರಹೆಂಗಿ ಔರ್ ಗ್ರಾಮ ಪಂಚಾಯತ್ ಕೆ ಸಹಯೋಗ ಸೆ ಲೋಗೋ ಕೋ ಬೆಹತರ್ ಪೇಯಜಲ್ ಸೇವಾ ಮಿಲ್ತಿ ರಹೆಗಿ. ಜೈಸಾ ಕಿ ಆಪ್ ಸಬ್ ಜಾನ್ತೆ ಹೈ, ಪೈಪ್ ಜಲ್ ಆಪೂರ್ತಿ ಯೋಜನಾ ಸೆ ಮಿಲ್ನೆ ವಾಲಾ ಸಾಫ್ ಔರ್ ಸುರಕ್ಷಿತ ಪೀನೆ ಕಾ ಪಾನಿ ಕೇವಲ ಸುವಿಧಾ ನಹೀ ಹೈ ಬಲ್ಕಿ ಯಹ ಬೆಹತರ್ ಸ್ವಾಸ್ಥ್ಯ ಕಿ ಬುನಿಯಾದ್ ಹೈ. ಇಸ್ಸೆ ಡೈರಿಯಾ, ಪೀಲಿಯಾ ಔರ್ ಅನ್ಯ ಜಲ್ ಜನಿತ ಬಿಮಾರಿಯೋ ಮೇ ಕಮಿ ಆತಿ ಹೈ, ಬಚ್ಚೋ ಔರ್ ಗರ್ಭವತಿ ಮಾತಾಓ ಕಾ ಸ್ವಾಸ್ಥ್ಯ ಸುಧರ್ತಾ ಹೈ ಔರ್ ಪರಿವಾರೋ ಕಾ ಇಲಾಜ್ ಪರ್ ಹೋನೆ ವಾಲಾ ಖರ್ಚ ಭಿ ಘಟ್ತಾ ಹೈ. ಸ್ವಸ್ಥ ಪರಿವಾರ ಮತಲಬ್ ಕಾಮ ಕಾಜ್ ಮೇ ಕಮಿ ನಹೀ, ಆಮದನಿ ಮೇ ನುಕ್ಸಾನ್ ನಹೀ. ಇಸ್ಲಿಯೆ ಪೈಪ್ ನಲ್ ಯೋಜನಾ ಕೆ ಮಾಧ್ಯಮ ಸೆ ಮಿಲ್ನೆ ವಾಲಾ ಸಾಫ್ ಪಾನಿ ಗಾಂವ್ ಕಿ ತರಕ್ಕಿ ಕಿ ಪಹಲಿ ಸೀಡಿ ಹೈ. ದೋಸ್ತೋ, ಚೂಂಕಿ ಮಾನ್ಸೂನ್ ಅಪನೆ ಚರಮ ಪರ್ ಹೈ ಔರ್ ಜೈಸಾ ಕಿ ಹಮಾರೆ ಮಾನ್ಯ ಪ್ರಧಾನಮಂತ್ರಿ ಜಿ ಹಮೇಶಾ ಕಹತೆ ಹೈ ಕಿ ವರ್ಷಾ ಜಲ್ ಕಾ ಏಕ್ ಏಕ್ ಬೂಂದ್ ಹಮೇ ಬಚಾನಾ ಚಾಹಿಯೆ, ಮೇರಾ ಸಬ್ಸೆ ಆಗ್ರಹ ಹೈ ಕಿ ಪಾನಿ ಕಾ ಸಮಜ್ದಾರಿ ಸೆ ಉಪಯೋಗ ಕರೇ ಔರ್ ಬರ್ಬಾದಿ ಸೆ ಬಚೇ. ಸಾಥ್ ಹಿ ಜಲ್ ಸಂಚಯ ಜನ್ ಭಾಗೀದಾರಿ ಕ್ಯಾಚ್ ದ ರೇನ್ ಅಭಿಯಾನ ಕೆ ತಹತ್ ವರ್ಷಾ ಜಲ್ ಸಂಚಯನ್ ಔರ್ ಜಲ್ ಸ್ರೋತೋ ಕೆ ರಿಚಾರ್ಜ್ ಕಿ ತಯಾರಿ ಕರೇ ತಾಕಿ ಹಮಾರೆ ಪೇಯಜಲ್ ಸ್ರೋತ್ ಸಾಲ ಭರ್ ಟಿಕಾಊ ಬನೆ ರಹೇ. ಆಯೇ ಹಮ್ ಸಬ್ ಮಿಲ್ಕರ್ ಸರ್ಕಾರ ಔರ್ ಸಮುದಾಯ ಕಿ ಸಾಝಾ ಜಿಮ್ಮೇದಾರಿ ನಿಭಾಯೆ, ಅಪ್ನಿ ಪೈಪ್ ಪೇಯಜಲ್ ವ್ಯವಸ್ಥಾ ಕೋ ದುರುಸ್ತ ರಖೇ, ಪಾರದರ್ಶಿತಾ ಔರ್ ಜವಾಬ್ದೇಹಿ ಬಢಾಯೆ ಔರ್ ಯಹ ಸುನಿಶ್ಚಿತ ಕರೇ ಕಿ ಹರ್ ಘರ್ ತಕ್ ಸುರಕ್ಷಿತ ಔರ್ ನಿಯಮಿತ ಪಾನಿ ಪಹುಂಚತಾ ರಹೆ. ಆಪ್ ಸಭಿ ಕೋ ಬಹುತ್ ಬಹುತ್ ಧನ್ಯವಾದ. ಜೈ ಹಿಂದ್.

0: ಪ್ರತಿಯೊಂದು ಗ್ರಾಮವನ್ನು ಸ್ವಚ್ಛವಾಗಿಡಲು ಮತ್ತು ಗ್ರಾಮಗಳನ್ನು ODF ಪ್ಲಸ್ ಮಾಡುವ ನಿಟ್ಟಿನಲ್ಲಿ ಸ್ವಚ್ಛ ಭಾರತ್ ಮಿಷನ್ ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಹಾಗೂ ಅದರ ಮುಂದಿನ ಕಾರ್ಯತಂತ್ರವೇನು ಎಂಬುದನ್ನು ತಿಳಿದುಕೊಳ್ಳೋಣ. ಹಾಗಾಗಿ ಸ್ನೇಹಿತರೆ, ನಮ್ಮೊಂದಿಗೆ ಇರಿ ಮತ್ತು ಕೇಳುತ್ತಿರಿ ಸ್ವಚ್ಛ ಹಾಗೂ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ.
1: ಮುಂದಿನ ಸಂಚಿಕೆಯವರೆಗೆ ಎಲ್ಲರಿಗೂ ನಮ್ಮ ಹಾರ್ದಿಕ ನಮಸ್ಕಾರಗಳು.
0: ಸುಜಲ್ ಆಗಿ ನಾನು ವೈಭವ್ ಶೆಟ್ಟಿ,
1: ಸ್ವಚ್ಛಿಕಾಗಿ ನಾನು ಸುದೀಕ್ಷಾ.
0: ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ಈಗ ತೂಹೀರೆ ಕೊಳಲಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಸಿದ್ದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಬರೀ ಬೇಜಾರ್ ಮರೆ.
2: ಎಂತಕ್ಕ,
1: ಒಂದ್ ಹಬ್ಬಕ್ ಹಾಪ ಅಂದ್ರೆ ಒಂದ್ ಹಬ್ಬವೂ ಇಲ್ಲ ಅಲ್ಲ.
2: ಇತ್ತಲ್ಲ ಮರೆ ಚಿತ್ರಕೂಟದ ಆಯುರ್ವೇದ ಹಬ್ಬ, ಅದಕ್ಕ ಹಾಪ.
1: ಆಯುರ್ವೇದ ಹಬ್ಬ ಅದೆಂತದ?
3: ಹೌದು, ಚಿತ್ರಕೂಟ ಆಯುರ್ವೇದ ಹಬ್ಬ ಕರಾವಳಿ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ. ಎಂತಲ ಇತ್ತು ಗೊತ್ತಿತ್ತಾ? ಭಾಷಣ, ಪ್ರಬಂಧ, ಚಿತ್ರಕಲಾ ಸ್ಪರ್ಧೆ, ನೃತ್ಯ ವೈಭವ, ಇದರಲ್ಲಿ ವಿನ್ ಆದವರಿಗೆ ಪ್ರಥಮ ಬಹುಮಾನ 3,000, ದ್ವಿತೀಯ ಬಹುಮಾನ 2,000, ತೃತೀಯ ಬಹುಮಾನ 1,000. ಅದರೊಟ್ಟಿಗೆ ಚಿತ್ರಕೂಟ ಜೆನ್ಸಿ ಆಯುರ್ವೇದ ಜಾಗೃತಿ ಅಭಿಯಾನದಲ್ಲಿ ರೀಲ್ಸ್ ಮಾಡಿ 75,000 ಗೆಲ್ಲುವ ಅವಕಾಶ. ಹಂಗೆ ಇದು ಆತಿಪ್ಪದ ಅಕ್ಟೋಬರ್ 4 ತಾರೀಕು ಐತ್ವಾರ ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ ಕಳಿ ಆಲೂರು ಕುಂದಾಪುರದಲ್ಲ. ಆಹಾರ ಮೇಳ ಮತ್ತು ಸಂತೆ, ದೇಹ ಶುದ್ಧೀಕರಣ ಚಿಕಿತ್ಸಾ ವಿಧಾನಗಳ ಪರಿಚಯ, ಗೋಮಾತೆ ಅಪ್ಪುಗೆ, ದೇವವನ ಔಷಧಿವನ, ರೋಗ ನಿರೋಧಕ ಮನೆ ಮದ್ದುಗಳ ತಯಾರಿಕೆ ಪ್ರಾತ್ಯಕ್ಷಿಕೆ, ಹೀಗೆ ವೈವಿಧ್ಯಮಯವಾಗಿರೋ ಕಾರ್ಯಕ್ರಮ ಚಿತ್ರಕೂಟ ಆಯುರ್ವೇದ ಹಬ್ಬದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9187471878. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ವಾರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಇವತ್ತು ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಯಾರಿದ್ರು ಅಂತ ಕೇಂದ್ರೆ ನಮ್ಮೊಟ್ಟಿಗೆ ಹೆಡ್ ಮಾಸ್ಟರ್ ಇದ್ರ. ಹೆಡ್ ಮಾಸ್ಟರ್ ಎಲ್ಲಿಂದ ಬಂದಿರಂದ್ರೆ ನಿವೇದಿತಾ ಪ್ರೌಢಶಾಲೆ ಬಸರೂರಿನ ಹೆಡ್ ಮಾಸ್ಟರ್. ಹಾ, ಗೊತ್ತಾಯ್ತು, ನಮ್ಮ ಸುಬ್ಬಣ್ಣ ಮಾಸ್ಟರ್ ಅಲ್ದ ಅಂತ ನಿಮಗೆ ಹೇಳ್ತಿಕ್ಕು ಸಾಕ? ಹೌದು, ನೀವು ಸರಿಯಾಗಿ ಹೇಳಿರಿ. ಸುಬ್ಬಣ್ಣ ಕೋಣಿ ಅವರು ನಮ್ಮೊಟ್ಟಿಗೆ ಇದ್ರು ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ. ನಮಸ್ಕಾರ.
3: ಹೇಗಿದ್ರಿ ಸರ್, ಹುಷಾರಿದ್ರಿಯಾ?
4: ನಿಮ್
3: ಧ್ವನಿ ಲಾಯ್ಕಿತ್ತು ಸರ್. ಎಷ್ಟು ವರ್ಷದಿಂದ ಶಿಕ್ಷಕ ವೃತ್ತಿಯಲ್ಲಿದ್ದೀರಿ?
4: ನಾನು ಒಂದು 26 ವರ್ಷದಿಂದ.
3: 26 ವರ್ಷದಿಂದ?
4: 26.
3: ಎಚ್ ಎಂ ಹೆಡ್ ಮಾಸ್ಟರ್ ಆಗಿ ಎಷ್ಟು ಟೈಮ್ ಆಯ್ತು?
4: ಹೆಡ್ ಮಾಸ್ಟರ್ ಆಗಿ ಒಂದು 7 ವರ್ಷ ಆಯ್ತು.
3: 7 ವರ್ಷ ಆಯ್ತು. ಯಾವ್ದ್ ಲೈಕ್ ಆಯ್ತು?
4: ಹಾ, ಅಡ್ಡಿಲ್ಲ, ಪರವಾಗಿಲ್ಲ.
3: ಅಲ್ಲ, ಈಗ ಬರೀ ಒಬ್ಬ ಶಿಕ್ಷಕ ಆಗಿರೋದು ಒಳ್ಳತ್ತ, ಈ ಹೆಚ್ಚಿನ ಜವಾಬ್ದಾರಿ ತಕೊಂಡು ಹೆಡ್ ಮಾಸ್ಟರ್ ಅಪ್ಪದು ಒಳ್ಳತ್ತ?
4: ಅದು ನಾವು ಮಾಡುವಂತ ಕೆಲಸ ಇದ್ರ ಮೇಲೆ ಹೊಂದ್ಕೊಂಡಿರ್ತದೆ.
3: ನೀವು ಎಷ್ಟು ಪ್ರೀತಿಸ್ತೀರಿ ನಿಮ್ ಕೆಲಸ?
4: ನಾವು ನಮ್ಮ ವೃತ್ತಿಯನ್ನ ಗೌರವಿಸಬೇಕು, ಪ್ರೀತಿಸಬೇಕು.
3: ತುಂಬಾ
4: ಪ್ರೀತಿಸ್ತೀವಿ.
3: ನಿಮ್ಗೆ ತುಂಬಾ ಇಷ್ಟ?
4: ಹೌದು, ಇಷ್ಟ. ಶಿಕ್ಷಕ ವೃತ್ತಿ ಮಕ್ಕಳಿಗೆ ಏನಾದ್ರು ಪಾಠ ಮಾಡುವಂತದ್ದು ಅಂತ ಹೇಳಿದ್ರೆ ಒಳ್ಳೇದಲ್ಲ.
3: ಯಾವ ಸಬ್ಜೆಕ್ಟ್ ಪಾಠ ಮಾಡ್ತೀರಿ ಸರ್?
4: ನಾನು ಹಿಂದೆ ಸೋಷಲ್ ಸೈನ್ಸ್ ಮತ್ತೆ ಕನ್ನಡ ಪಾಠ ಮಾಡ್ತಾ ಇದ್ದೆ.
3: ನಿಮ್ದೀಗ ಕನ್ನಡ ಮಾಧ್ಯಮ ಶಾಲೆ, ಸ್ಟ್ರೆಂತ್ ಹೆಂಗಿತ್ತು?
4: ಸ್ಟ್ರೆಂತ್ ಪರವಾಗಿಲ್ಲ, 120 ಚಿಲ್ಲರಿದೆ.
3: ಇದೆ, ಗುಡ್ ಸರ್. ಈ ಕಾಲಕ್ಕೂ 120 ಚಿಲ್ಲರಿ ಮಕ್ಕಳಿದ್ರಂದ್ರೆ ಅದು ಹೆಚ್ಚೆ. ಯಾವ ತರ ಎಲ್ಲ ನೀವು ಆಕರ್ಷಣೆಗಳನ್ನೆಲ್ಲ ಇಟ್ಕೊಂಡಿರಿ ಈಗ ನಿಮ್ ನಿವೇದಿತ ಶಾಲೆಯಲ್ಲ?
4: ಮಕ್ಕಳನ್ನಂದ್ರೆ ಈಗ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ನಾವು ಅದಕ್ಕೆ ಸ್ವಲ್ಪ ಗ್ರಾಮೀಣ ಭಾಗದ ಮಕ್ಕಳಿಗೆ ಜಾಸ್ತಿ, ಅಂದ್ರೆ ಲೋಕಲ್ ಮಕ್ಕಳೆಲ್ಲ ಮನೆ ಬಾಗಿಲಿಗೆ ಈಗ ಎಲ್ಲ ವೆಹಿಕಲ್ ಬಂದಿದೆ, ಎಲ್ಲ ಕರ್ಕೊಂಡು ಹೋಗ್ತಾರೆ. ಬೇರೆ ಬೇರೆ ರೀತಿಯಾದಂತ ಅವರಿಗೆ ಸೌಲಭ್ಯಗಳನ್ನೆಲ್ಲ ಕೊಡ್ತಾ ಇದ್ರು. ನಾವು ಹಾಗೆ ಬೇರೆ ಬೇರೆ ಅವ್ರ ಮಕ್ಕಳಿಗೆ ಬೇಕಾದಂತ ನೋಟ್ಸ್ ಪುಸ್ತಕವು, ಅವರಿಗೆ ಸಮವಸ್ತ್ರವು, ಹಾಗೆ ಅವರಿಗೆ ಬೇರೆ ಎಲ್ಲ ಪಾಠಕ್ಕೆ ಬೇಕಾದಂತ ಅವರಿಗೆ ಬೇರೆ ಬೇರೆ ಪರಿಕರಗಳನ್ನ, ಕಲಿಕಾ ಸಾಮಗ್ರಿಗಳನ್ನೆಲ್ಲ ಒದಗಿಸಿಕೊಂಡು ನಾವು ಇದ್ ಮಾಡ್ತಾ ಇದ್ದೇವೆ. ಮತ್ತೆ ನಮ್ಮಲ್ಲಿ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ ಇದೆ, ಅದು ಸುತ್ತಮುತ್ತಲಿನ ಶಾಲೆಗಲ್ಲ, ಸ್ವಲ್ಪ ಫೀಡಿಂಗ್ ಸ್ಕೂಲಿಗಲ್ಲ. ನಾವು ಅವ್ರನ್ನ ಕರೆಸಿ ಸ್ವಲ್ಪ ಆ ರೀತಿಯಾಗಿ ಅವ್ರನ್ನ ನಮ್ ಶಾಲೆಗೆ ಬನ್ನಿ ಅಂತ ಹೇಳಿ ಆ ರೀತಿಯಾಗಿ ಮನವಸ್ಥೆ ಇತ್ತು
3: ಒಂದ್ ಕಾಲದಲ್ಲಿ ಸರ್. ನಾವು ಎಲ್ಲ ಹೈಸ್ಕೂಲಿಗೆ ಹೋಗಿಗೆ ನಮ್ಮ ಅಪ್ಪ ಬಿದಿಕೊಳ್ಳೋಗಿ ಅಲ್ಲಿ ಹೆಡ್ ಮಾಸ್ಟರ್ ಕಾಲ್ ಹಿಡಿಕಿತ್ತು, ನಮ್ಮ ಮಗಿಗೆ ಒಂದ್ ಸೀಟ್ ಕೊಡಿ. ಈ 250 247 ಅಂಕಲ್ ಆರಿತ್ತಲ್ಲ, ಮತ್ತೆ ಕೆಮ್ದ ಬೇಡ, ಅಲ್ಲಿ ಹೋಯ್ದು ಅಮ್ಮಯ್ಯ ದಕ್ಕಯ್ಯ ಹೊಡೆದ್ರೆ ಮಾತ್ರ ಸೀಟ್ ಸಿಕ್ಕುದು, ಇಲ್ಲಿ ಸೀಟ್ ಸಿಗ್ತಾ ಇರ್ಲಿಲ್ಲ. ಆದ್ರೆ ಈಗ ಹಂಗಲ್ಲ, ನೀವು ಆ ಮಗಿಗೆ ಎಷ್ಟು ಮಾರ್ಕ್ ಬಂದ್ರು ಮಗಿನ ಕಾಲಿ ಬಿದ್ದೀಗ ಶಾಲೆ ಕರ್ಕ ಬರ್ಕ
4: ಅಂತ ಪರಿಸ್ಥಿತಿ ಬಂದಿದೆ.
3: ಆ ಪರಿಸ್ಥಿತಿ ಬಂದಿದೆ ಕನ್ನಡ ಮಾಧ್ಯಮದಲ್ಲಿ. ಈಗ ಇವಾಗ ನಿಮ್ಗೆ ತುಂಬಾ ಬೇಸರ ಅನ್ಸಲ್ವಾ? ಅಂದ್ರೆ ನಾನು ನನ್ನ ಅಣ್ಣ ಎಲ್ಲ ಟೀಚರ್, ಅವ್ರನ್ನ ಹತ್ರದಿಂದ ಕಂಡಂಗ ಅವ್ರು ತುಂಬಾ ಬೇಸರ ಪಟ್ಕೊಂಡ್ ಸುಮಾರು ಟೈಮ್. ಯಾಕೆ ಗೊತ್ತಾ? ದಮ್ಮಯ್ಯ ದಕ್ಕಯ್ಯ ಹಾಕಿ ಈಗ ಮಕ್ಕಳ ಅಬ್ಬಿದಿಕ್ಕಳಿಗೆ, ದಮ್ಮಯ್ಯ ಅಪ್ಪ ಅಬ್ಬಿದಿಕ್ಕಳಿಗೆಲ್ಲ ರಿಕ್ವೆಸ್ಟ್ ಮಾಡಿ ಶಾಲೆ ಕರ್ಕೊಂಡು ಬರುವಂತಹ ಪರಿಸ್ಥಿತಿಯನ್ನ ಕನ್ನಡ ಮಾಧ್ಯಮ ಶಾಲೆಗಳು ತಲುಪಿದ್ದಾವೆ. ಅಲ್ಲಿ ಗುಣಮಟ್ಟ ಕಡಿಮೆ ಇತ್ತಂತಲ್ಲ, ಆಕರ್ಷಣೆಗಳು. ನಿಮ್ಗೆ ಎಂತ ಅನ್ಸುತ್ತೆ ಆ ಬಗ್ಗೆ?
4: ಅದ್ರ ಬಗ್ಗೆ ಹೇಳ್ಬೇಕಂದ್ರೆ, ಅಂದ್ರೆ ಈಗ ಸ್ಪರ್ಧಾತ್ಮಕ ಯುಗ, ಎಲ್ಲ ಕಡೆ ಈಗ ನಾವು ನೋಡ್ತೇವೆ, ಎಲ್ಲ ಅಣಬೆ ಹಾಗೆ ಎಲ್ಲ ಶಾಲೆಗಳು,
3: ಇಂಗ್ಲಿಷ್ ಶಾಲೆಗಳು.
4: ಹಿಂದೆ STD ಬೂತ್, ನಾವು ಲೆಕ್ಕ ಹಾಕ್ಲಿಕ್ಕೆ ಹೋಗೋದಕ್ಕೂ, ಈಗ ನಾವು ಶಾಸ್ತ್ರಿ ಪಾರ್ಕಿಂದ ಸೀದಾ ಬಸರೂರು ಮೂರ್ಕೈ ಹೋಗೋ ತನಕ ಕೆಲವು
3: ಎಷ್ಟು
4: ಬೂತ್ ಇದೆ. ಹಾಗೆ ಈಗ ಎಲ್ಲ ಕಡೆ ಅಣಬೆ ಹಾಗೆ ಶಾಲೆ ಇದಾಗಿದೆ ಆ ರೀತಿಯಾಗಿ. ಹಾಗೆ ಅವರ ಒಂದು ಉದ್ದೇಶ ಹಾಗೆ ಇರ್ತದೆ. ಯಾಕೆ ಕೇಳಿದ್ರೆ ನಾವು ಒಳ್ಳೆಯ ಒಂದು ನಮ್ಮ ಸಂಸ್ಥೆ ಮುಂದುವರಿಬೇಕು, ಒಳ್ಳೆಯ ಶಿಕ್ಷಣ ಕೊಡಬೇಕು, ಪ್ರತಿಷ್ಠಿತವಾದಂತ ಒಂದು ಸಂಸ್ಥೆ ಆಗಬೇಕು, ಒಂದು ಧ್ಯೇಯ ಇಟ್ಕೊಂಡು ಅವರು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಆ ರೀತಿಯಾಗಿ ಮಾಡ್ತಾ ಇದ್ದಾರೆ. ಈಗ ಸ್ಪರ್ಧೆ ಅಲ್ಲ, ಎಲ್ಲ ಇದ್ರ ಎಲ್ಲ ರಂಗದಲ್ಲೂ ಸ್ಪರ್ಧೆ ಇದೆ.
3: ಓಕೆ, ನಾನು ಇನ್ವೈಟ್ ಮಾಡೋದು ಈ ವಿಷಯ ಡಿಸ್ಕಸ್ ಮಾಡಕಂತೂ ಅಲ್ಲ, ನಿಮ್ ಹೆಡ್ ಮಾಸ್ಟರ್ ಆಯಿಪ್ಪು ಕೋಯಿ ನಾನು ಈ ವಿಷಯ ಒಂಚೂರು ಎತ್ತದಷ್ಟೇ. ನೀವು ನಾವು ಇವತ್ತು ಮಾತಾಡ್ತಾ ಇರೋ ಕಾರಣ ಕುಂದಾಪುರ ಮಾತುಕತೆ. ಸೊ ಕುಂದಾಪುರ ಮಾತುಕತೆಯಲ್ಲಿ ನನಗೆ ತಿಳಿದ ಹಾಗೆ ಮೊನ್ನೆ ಸಾಹಿತ್ಯ ಸಮ್ಮೇಳನದಲ್ಲಿ, ನಾವು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭೇಟಿಯಾದಾಗ ನೀವು ಜನಪದ ಹಾಡುಗಳನ್ನ ಕುಂದಾಪುರ ಕನ್ನಡದಲ್ಲಿ, ನಮ್ಮ ಕುಂದಾಪುರ ಕನ್ನಡದ ಹಾಡುಗಳೇ ಇದ್ದಾವೆ, ನಾನು ಅದನ್ನ ಹಾಡ್ತೆ ಅಂತ ಹೇಳಿದ್ರಿ. ಎ ವಿ ನಾವುಡ್ರ ಜೊತೆಗೆ ನೀವು ತುಂಬಾ ಕೆಲಸ ಮಾಡಿದಿರಿ, ಅವರ ವಿದ್ಯಾರ್ಥಿ ಕೂಡ ಆಗಿದ್ರಿ ಅಂತ, ನಮ್ಮ ಭಂಡಾರಕಾಸ್ ಕಾಲೇಜಿನ ವಿದ್ಯಾರ್ಥಿ ನೀವು. ಸೊ ಒಂದ್ ಹಾಡಿಂದ ಶುರು ಮಾಡುವಲ್ಲ ಸರ್, ಯಾವ ಹಾಡು ತಯಾರಿತ್ತೀಗ?
4: ನಾನೀಗ ಕಾಳುವಾರದ ಕಾಳಿಂಗ ದೇವರ ಬಗ್ಗೆ ಒಂದು ವರ್ಣನೆ ಮಾಡುವಂತ ಒಂದು ಹಾಡಿದೆ, ಅದನ್ನ ಹಾಡ್ತೇನೆ.
3: ನಮ್ಗೆ ಕಾಳುವಾರ ಅಂದ್ಕೂಡೆ ನೆನ್ಪಪ್ಪದ್ ಕಾಳುವಾರ ಷಷ್ಠಿ.
4: ಹೌದು,
3: ಷಷ್ಠಿ ಬಂದ್ರೆ ಅದ್ರ ಕಾಳುವಾರ ಘಾತಿಲ್ಲ, ಷಷ್ಠಿ ಘಾತಿಲ್ಲ ಅಂದ್ರೆ ಕಾಳುವಾರಕ್ಕೆ ಹಬ್ಬದಂದ ಅರ್ಥ.
4: ಹೌದು.
3: ಸೊ ಈಗ ನೀವು ಕಾಳುವಾರದ ಕಾಳಿಂಗನ್ ಬಗ್ಗೆ ಬರ್ದಿರೋ ಪದ್ಯ ಅಂತ ಹೇಳ್ರಿ, ಹೇಳಿ ಸರ್.
4: ಬರ್ದದಲ್ಲ, ಹಿಂದೆ ಜನ
3: ಮೊದ್ಲಿಂದನೇ ಇದ್ದದ್ದ
4: ಜನಪದರೆ ಅದನ್ನ ಇದ್ ಮಾಡಿದ್ದಾರೆ.
3: ವೆರಿ ನೈಸ್, ಬ್ಯೂಟಿಫುಲ್, ಹೇಳಿ ಸರ್.

0: ಸೂಪರ್. ಇಷ್ಟೆಯಾ ಎರಡೇ ಲೈನ್?
1: ಇದು ಅಂದ್ರೆ ದೇವರ ವರ್ಣನೆ ಅಂದ್ರೆ ಒಂದು ಅಂದ್ರೆ ಅಲ್ಲಿ ನಾವು ನೋಡ್ತೇವೆ ಉದಾಹರಣೆಗಳು ಬೇಕಾದ್ರೆ ನಾಗ್ ದೇವ್ರು ಬನ ಅಂತ ಕ್ಷಣ ಅಲ್ಲಿ ಬಾಗಳ ಹೂಗಿದ್ದೇ ಇರ್ತದೆ, ಬಾಗಳ ಮರ
0: ಹೌದು,
1: ಅದ್ರ ಹೂವಲ್ಲೇ ಕೆಳಗ್ ಬಿದ್ದಿರ್ತದೆ, ಪರಿಮಳ ಆಗಿರ್ತದೆ. ಮತ್ ನಾಗ್ ದೇವರಿಗೆ ಬಹಳ ಪ್ರಿಯವಾದ ಸಿಂಗಾರ, ಸಿಂಗಾರ ಹೂ ಅಂದ್ರೆ ದೇವರು ಇದಾಗಿ ಅವರು ದರ್ಶನ ಇದೆಲ್ಲ ಆಗಿದ್ರು ಪ್ರಸಾದ ಕೊಡುದು ಸಿಂಗಾರ ಹೂಗಲ್ಲೇ,
0: ಕರೆಕ್ಟ್,
1: ಭಕ್ತಾದಿಗಳಿಗೆ ಕೊಡುವಂತದ್ದು ಸಿಂಗಾರದ ಹೂಗು ಅಂದ್ರೆ ಬಾಗಳ ಹೂಗು ಮತ್ತೆ ಸಿಂಗಾರ ಹೂ ಕೊನೆ ನಾಗ್ ದೇವರಿಗೆ ಅತ್ಯಂತ. ಮತ್ತೆ ನಾವು ಕೇದಗಿ ಕೇದಗಿ ಅದು ಬಹಳ ಪ್ರಿಯ ನಮ್ಗೆ. ಉದಾಹರಣೆಗೆ ನಾಗರಪಂಚಮಿಗೆ ಅದಿಲ್ದೆ ಆಗುದೇ ಇಲ್ಲ,
0: ನಿಜ.
1: ಏನೇನಲ್ಲ ತಂದು
0: ಆದ್ರೆ ನೋಡಿ, ಆ ನಾಗದೇವರಿಗೆ ಅರ್ಪಿಸುವ ಹೂಗಳಲ್ಲಿ ಘಾಟಿನ ಹೂಗಲ್ಲ ಯಾವ ಅಂದ್ರೆ, ನೀವು ಬಾಗಳ ಹೂಗ್ ತಕೊಂಡ್ರು ಬಾಗಳ ಹೂಗ್ ಸ್ಮೆಲ್ ಅಂದ್ರೆ ಮೈಲ್ಡ್ ಸ್ಮೆಲ್, ತುಂಬಾ ಅಲ್ಲ, ಆದ್ರೆ ಆ ಸ್ಮೆಲ್ ಕೊಡುವಂತ ಖುಷಿ ಇದೆಯಲ್ಲ. ನೀವೀಗ ಹೇಳಿದ್ರಲ್ಲ ಬಾಗಳ ಮರದಡಿ ಬಾಗಳ ಹೂಗೆಲ್ಲ ಬಿದ್ದಿರುತ್ತ ಅಂತ, ಆ ಚಿತ್ರಣ ನಾವು ಶಾಣಕಿಪತಿ ಕಂಡದ್ದ. ಅದನ್ನ ಹೆಕ್ಕಿ ಹೆಕ್ಕಿ ಅದನ್ನ ಪೋಣಿಸಿ ಅದನ್ನ ಮಾಲೆ ಮಾಡಿ ಒಂದೇ ನಾವು ಮುಡ್ಕೊಂಡು ಆ ತರದ್ದೆಲ್ಲ ಇರ್ತಿತ್ತಲ್ಲ. ಕೆಲವು ಮದುವೆಗಳಿಗೆ ಒಂದ್ ಕಟಿ ಆದ ಬಾಗಳ ಹೂವಿನ ಹಾರ ಬೇಕಿರತ್ತ. ಸೊ ಇದೆಲ್ಲ ಒಂದ್ಸಲಕ್ಕೆ ನೆನ್ಪು ಬರುತ್ತೆ, ತುಂಬಾ ಪರಿಮಳ ಅಲ್ಲ. ಇವನ್ ಕ್ಯಾದಗಿ ಕೂಡ ಅಂತ ಪರಿಮಳ ಅಲ್ಲ, ಅದು ಮಲ್ಲಿಗೆ ತರ ಘಮ್ಮನೋ ಪರಿಮಳ ಬರ್ತಿಲ್ಲ, ಆದ್ರೆ ಅದ್ರದೊಂದು ಪರಿಮಳ ಅಂತ ಮೂಗಲ್ಲಿ ಆಘ್ರಾಣಿಸುವಾಗ ಆ ಸ್ಮೆಲ್ ಇತ್ತಲ್ಲ, ವಾವ್, ಒಂಥರ ಬ್ಯೂಟಿಫುಲ್. ಈವನ್ ನಮ್ದು ಸಿಂಗರ್ ಹೂಗ, ಸಿಂಗರ್ ಹೂಗ್ ಅರಳುವತ್ತಿಗೆ ಅಡ್ಕೆ ಮರದಲ್ಲಿ ಅರಳುವತ್ತಿಗೆ ನಾವಲ್ಲಿ ಕೆಳಗೆ ಏನಾದ್ರು ಕುತ್ಕೊಂಡ್ರೆ ಅಥವಾ ಸುತ್ತಮುತ್ತ ತಿರುಗ್ತಾ ಇದ್ರೆ ಅದ್ರ ಪಕ್ಕದಲ್ಲೇ ಆ ಪರಿಮಳ ಅಷ್ಟೊತ್ತಿಗೆ ಒಂದ್ ಬತ್ತ ಕಾಣೆ, ಅದೊಂದು ಚಂದದ ಸ್ಮೆಲ್. ಅದಾದ ನಂತರ ಅದು ದೇವರಿಗೆ ಅರ್ಪಣೆ ಆಗಿ ಮತ್ತೆ ನಮ್ ಕೈಗ್ ಬಂದಾಗ ಅಲ್ಲಿರೋ ಎಲ್ಲ ಪರಿಮಳದೊಟ್ಟಿಗೆ ಬತ್ತಲ್ಲ ವಾಪಸ್, ಅದು ಇನ್ನೊಂಥರ ಏನೋ ಅಘ್ರಾಣಿಸುವಿಕೆ ಅಂದ್ರೆ ಅದೊಂದು ಖುಷಿ ಕೊಡದೆ ಬೇರೆ. ಅದು ಯಾವ್ದು ಒಂಥರ ಘಾಟ್ ಅಲ್ಲ ಹೇಳಿ ಸರ್, ಮುಂದುವರಿಸಿ.
1: ಹೀಗೆ ಒಂದು ಕೊಲ್ಲೂರ ಮೂಕಾಂಬಿಕ ದೇವರು ನಾವು ನೋಡ್ತೇವೆ. ಅಮ್ಮನವ್ರ ದೇವಸ್ಥಾನ ದೇವಿ ದೇವಸ್ಥಾನ ಅಂತ ಹೇಳಿದ್ರೆ ಮಂಗಳವಾರ ಮತ್ತು ಶುಕ್ರವಾರ, ಅದರಲ್ಲೂ ಶುಕ್ರವಾರ ಬಹಳ ವಿಶೇಷ. ಈಗ ಒಂದು ಮನೆಯವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೊಲ್ಲೂರಿಗೆ ಆ ಮೂಕಾಂಬಿಕೆ ದೇವರನ್ನು ನೋಡ್ಕೊಳ್ಲಿಕ್ಕೆ ಹೋಗ್ತಾರೆ. ಆಗ ಹೋಗುವಾಗ ಕೊಲ್ಲೂರು ದೇವರ ಮೂಕಾಂಬಿಕೆ ದೇವಿಯನ್ನು ವರ್ಣನೆ ಮಾಡುವಂತ ಗೀತೆ ಕೊಲ್ಲೂರು.

0: ಅಂದ್ರೆ ದೇವರನ್ನ ದರ್ಶನ ಮಾಡ್ಲಿಕ್ಕೆ ಹೋಗಿದ್ದಾರೆ
1: ಕೊಲ್ಲೂರಮ್ಮ
0: ಕೊಲ್ಲೂರಮ್ಮನ ಎಲ್ಲ ಅವರ ಹರಕೆ ಇದೆಲ್ಲ ಇದ್ ಮಾಡ್ಕೊಂಡಿದ್ರು. ಆಗ ಅವ್ರಿಗೆ ಕೊಡ್ಲಿಕ್ಕೆ ಏನು ಇದಿಲ್ಲ, ತುಂಬಾ ಬಡಸ್ಥಿತಿಯಲ್ಲಿ. ಆಗ ಅವರಲ್ಲಿ ಇದ್ದಂತ ಒಂದು
1: ಚಕ್ರ
0: ಸರವನ್ನೇ ದೇವಿಗೆ ಆ ರೀತಿಯಾಗಿ ಅರ್ಪಣೆ ಮಾಡ್ತಾರೆ. ಆ ಅರ್ಪಣೆ ಮಾಡಿದ್ರು ಅವ್ರ ಮನಸ್ಸಿಗೆ ಯಾವುದೇ ರೀತಿಯ ಬೇಜಾರಿಲ್ಲ. ಏನಾಗ್ತಾ ಆ ಗಳಿಗಿಂದ ಅವರಿಗೆ ಎಲ್ಲ ಇದು ಮುಟ್ಟದೆಲ್ಲ ಚಿನ್ನ ಆಯ್ತಂತೆ, ಶುಭ ಆಯ್ತಂತೆ.
1: ವಾವ್, ಇಷ್ಟು ಲೈಕ್ ಇತ್ತು ಕತೆ.
0: ಅಷ್ಟು ಶುಭ ಆಯ್ತಂತೆ
1: ಅಂದ್ರೆ ಜನಪದ ಕತೆ. ಇಷ್ಟು ಲೈಕ್ ಇತ್ತು, ದೇವ್ರಿಗೆ ಅರ್ಪಿಸಿದ್ರು ನನ್ನ ಹತ್ರ ಎಂತ ಇಲ್ಲ ಅಂತ ಹಾಕೊಂಡು ಚಕ್ರಿ ಸರ ದೇವ್ರಿಗೆ ಅರ್ಪಿಸ್ಬಿಟ್ಟಿದ್ದು, ದೇವಿ ಖುಷಿ ಆಗ್ಬಿಡ್ತು. ಅದ್ರ ನಂತರ ಮುಟ್ಟಿದ್ದೆಲ್ಲ ಚಿನ್ನ
0: ಚಿನ್ನ.
1: ಅಂದ್ರೆ ನಾವು ಯಾವುದೇ ಸ್ವಾರ್ಥವಿಲ್ಲದೆ ಒಳ್ಳೆ ಮನಸ್ಸಲ್ಲಿ ದೇವ್ರಿಗೆ ಏನೇ ಕೊಟ್ರು ಕೂಡ ಆ ದೇವ್ರು ಮೋಸ್ಟ್ಲಿ ಅನುಗ್ರಹಿಸ್ಬಿಡ್ತಾರೆ ಅಂತ. ಅಲ್ಲ ಸರ್, ನೀವು ಇದನ್ನೆಲ್ಲ ಹ್ಯಾಂಗ್ ಕಲೆಕ್ಟ್ ಮಾಡ್ರಿ? ಮತ್ತೆ ಈ ಹಾಡುಗಳು ಯಾಕೆ ಉದ್ದಕ್ಕಿಲ್ಲ, ಯಾಕೆ ಇಷ್ಟೊಂದು ಶಾರ್ಟ್ ಇದಾವೆ? ನಂಗೆ ಇನ್ನು ಕೇಳ್ಕೊಂಬಾಗ
0: ಅಂದ್ರೆ ನಾನಂದ್ರೆ ಸ್ವಲ್ಪ ಎಲ್ಲ ಸಣ್ಣ ಸಣ್ಣ ಅಂದ್ರೆ ಎಲ್ಲ ಸ್ವಲ್ಪ ತುಣುಕು ಇರ್ಲಿ ಅಂತ ಹೇಳಿ
1: ಸುಮಾರು ತಕ್ಕ ಬಂದಿರಿ.
0: ಸ್ವಲ್ಪ ಇದು ಮಾಡುದು, ಒಂದೇ ಹಾಡನ್ನ ಜಾಸ್ತಿಯಾಗಿ ಇದ್ ಮಾಡ್ಕೊಳ್ಲಿಲ್ಲ. ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ ಈಗ ಇದೆರಡು ಹಾಡಿದ್ದು ಸ್ವಲ್ಪ ಒಂದೊಂದು ಚರಣ ಮಾತ್ರ. ಈಗ ಒಂದು ಮಕ್ಕಳ ಸೊಗಸು ಅಂತ ಹೇಳಿ ಒಂದು ಗೀತೆ ಬರ್ತದೆ, ಆ ಮಕ್ಕಳ ವರ್ಣನೆ ಮಾಡುವಂತದ್ದು. ಅದು ಜನಪದರು ಹೀಗೆ ಮಗುವಿನ ಲಾಲನೆ ಪಾಲನೆ, ತಾಯಿ ಆದವರು ಮಗುವನ್ನ ಹೇಗೆ ಸಾಕಿ ಸಲುತ್ತಾರೆ, 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿ ಆ ಮಕ್ಕಳನ್ನ ಪೋಷಣೆ ಮಾಡುವಂತ ಇಲ್ಲಿ ವರ್ಣನೆ ಒಂದು ಗೀತೆಯಲ್ಲಿ ಬರ್ತದೆ. ಎಲ್ಲರ ಮಕ್ಕಳಂಗೆ ಎಲ್ಲರ

0: ಹೊಡಿರಿಚ್ಚಪ್ಪಾಳೆ ಲಾಯ್ಕ್ ಐ ಸರ್, ಬಿಲ್ಲು ಹೋಲ್ತಾವೆ ಕುಡಿ ಹುಬ್ಬು,
1: ಮಗುವಿನ ವರ್ಣನೆ ಮಾಡುವ
0: ಎಷ್ಟು ಲಾಯ್ಕ್ ಅಲ್ಲ, ಹೆತ್ತಬ್ಬಿಗೆ ಹೆಗ್ಣ ಮುದ್ದಂಬ್ರ.
1: ಮಗು ಹೇಗೆ ಇರ್ಲಿ, ಬಣ್ಣದಲ್ಲಿ ಆಕಾರದಲ್ಲಿ ದಷ್ಟಪುಷ್ಟವಾಗಿ ಹೇಗೆ ಇರ್ಲಿ, ಹೆತ್ತವರಿಗೆ ತನ್ ಮಗುವೆ ಸರ್ವಸ್ವ, ತನ್ ಮಗುವೆ ಮುದ್ದು
0: ಅಲ್ದ, ಅದಷ್ಟು ಚಂದ ಬೇರೆ ಯಾವ್ದು ಇಲ್ಲ ಅಂತ. ಸೊ ನೈಸ್. ಸೊ ಇದನ್ನೆಲ್ಲ ನೀವು ನಿಮ್ ಮಕ್ಕಳಿಗೂ, ನಿಮ್ ಮಕ್ಕಳು ಅಂದ್ರೆ ನಿಮ್ಮ ವಿದ್ಯಾರ್ಥಿಗಳಿಗೂ ಹೇಳ್ಕೊಡ್ತೀರಾ?
1: ಹಾ, ನಾನಂದ್ರೆ ನನ್ನ ಕನ್ನಡ, ಈಗ ನಾನು ಪಾಠ ಮಾಡ್ತಾ ಇದ್ದೇನೆ, ಕನ್ನಡ ಪಾಠ ಮಾಡ್ತಿರುವಾಗ ಅಲ್ಲಿ ಇದು ಬರ್ತದೆ, ಭಾವಗೀತೆ ಬರ್ತದೆ, ಜನಪದ ಬರ್ತದೆ, ಲಾವಣಿ ಬರ್ತದೆ, ಅದನ್ನೆಲ್ಲ ನಾನು ರಾಗ, ಈಗ ಹೊಸ ಪಠ್ಯ ಬಂದಾಗಲೇ ರಾಗ ಹಾಕಿದ್ದೇನೆ. ಈಗ ನಮ್ ಕನ್ನಡ ಶಿಕ್ಷಕರ, ಭಾಷಾ ಶಿಕ್ಷಕರ ಕಾರ್ಯಾಗಾರ ಇರ್ತದೆ, ಅಲ್ಲಿ ನಮಗೆ ಹಾಡ್ಲಿಕ್ಕೆ ಎಲ್ಲ ಅವಕಾಶ ಕೊಡ್ತಾರೆ, ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು, ಮತ್ತೆ ನಮ್ಮ ಸರ್ ಅಲ್ಲ, ನಮ್ಮ ಬಿಒ ಆಫೀಸರು, ಮತ್ತೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು, ಅವರೆಲ್ಲ ನಮ್ಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡ್ತಾರೆ. ನನಗೆ ಈ ಸಂಗೀತಕ್ಕೆ ಜಾಸ್ತಿ ಒಲವು ಕೊಟ್ಟದು ಕೆ ಕೆ ಕಾಳವರ್ಕರ್ ಅಂತ. ಅವರು ನನಗೆ ಗುರುಗಳು, ಅವ್ರು ನನಗೆ ಗುರುಗಳು. ಯಾಕೆ ಕೇಳಿದ್ರೆ ಅವ್ರು ನನಗೆ ವೇದಿಕೆ ಪರಿಚಯಿಸಿದ್ದು. ನಾ ಸಾಧಾರಣ 4ನೇ ಕ್ಲಾಸಿನಿಂದ ಹಾಡ್ತಾ ಇದ್ದೇನೆ,
0: 4ನೇ ಕ್ಲಾಸಿನಿಂದ
1: ನಾನು ಶಾಲೆಯಲ್ಲಿ ಕಟ್ಗೇರಿ ಶಾಲೆಗೆ ಹೋಗ್ತಾ ಇದ್ದೇನೆ. ಆಗ ಹೋಗುವಾಗಲೇ ಚೇತನ ಸಂಸ್ಥೆ ಕೋಟೇಶ್ವರ ಇದೆ, ಅವ್ರು ಒಂದು ಸ್ಪರ್ಧೆ ಇಟ್ಟಿದ್ರು, ಸಂಗೀತ ಸ್ಪರ್ಧೆ. ನಾವು 3 ಜನ ಹೋಗಿತ್ತು, ಒಬ್ಬ ಇನ್ನೊಬ್ಬ ಸುಬ್ಬಣ್ಣ ಅಂತ ಹೇಳಿ ನನ್ನ ಹೆಸರಿನ, ಮತ್ತೊಬ್ರು ಸದಾನಂದ ಐತಾಳ್ರ ಅಂತ. ನಾವು 3 ಜನ, ನಂಗೆ ಸಂಗೀತದಲ್ಲಿ ಪ್ರಥಮ, ಇನ್ನೊಬ್ರು ಚಿತ್ರದಲ್ಲಿ, ಸುಬ್ಬಣ್ಣನಿಗೆ ಪ್ರಥಮ, ಮತ್ತೊಬ್ರು ಅವರು ಸಾಮಾನ್ಯ ಜ್ಞಾನ, ಭಾಷಾ ಸಾಮಾನ್ಯ ಜ್ಞಾನದಲ್ಲಿ ಪ್ರಥಮ. ನಮ್ಗೆ ಪರ್ಯಾಯ ಫಲಕ ನಮ್ಗೆ ಸಿಕ್ಕಿತ್ತು ಚೇತನ ಸಂಸ್ಥೆ, ಅಲ್ಲಿಂದ ನಾವು ಸ್ಟಾರ್ಟ್.
0: ಅಂದ್ರೆ ನಿಮ್ಮ ಕಂಠ ಆಗ್ಲೇ ಕಂಚಿನ ಕಂಠ,
1: ಆಗಳಿಗೆ ಹಾಡ್ತಿದೆ.
0: ನಿಮ್ಮ ಹಾಡ್ಗೆ ಮತ್ತೆ ನಂಗೆ ಆಕ್ಚುಲಿ ಗಣೇಶ್ ಗಂಗೊಳ್ಳಿ ಅವ್ರ ನೆನಪಾಯ್ತು, ಅವರು ಈ ಸ್ಟುಡಿಯೋದಲ್ಲಿ ಬಂದೆಲ್ಲ ತುಂಬಾ ಹಾಡಿದ್ರು, ಅವ್ರು ಹಾಡುವಾಗ ಅದೊಂಥರ ವೈಬ್ರೇಷನ್, ಆ ವೈಬ್ರೇಷನ್ ನಿಮ್ಮ ಹಾಡಲ್ಲೂ ನನಗೆ ಅನ್ನಿಸ್ತು. ಆ ತರದೊಂದು ಆ ಸ್ವರದ ಕಂಠದ ತ್ರಾಣ ಇತ್ತಲ್ಲ, ತುಂಬಾ ತುಂಬಾ ಒಳ್ಳೇದೇ ಅದು, ಹೇಳ್ತಾರಲ್ಲ ಉಚ್ಚಾಯ ಮಟ್ಟದಲ್ಲಿದೆ. ಸೊ ತುಂಬಾ ಲಾಯ್ಕ್ ಆಯ್ತು ಸರ್ ನೀವು ಹಾಡಿದ್ದು. ಈಗ ನಿಮ್ಮ ವಿದ್ಯಾರ್ಥಿಗಳಿಗೆ ನೀವು ಕ್ಲಾಸ್ ಅಲ್ಲಿ ಪಾಠ ಮಾಡುವಾಗ ಕನ್ನಡ ಪಾಠದಲ್ಲಿ ಹಾಡು ಬಂದ್ರೆ ಅದಕ್ಕೆ ರಾಗ ಸಂಯೋಜನೆ ನೀವೇ ಮಾಡಿ ನೀವು ಹಾಡ್ತೀರಿ? ಆಕ್ಚುಲಿ ಇದು ಮಕ್ಳಿಗೆ ತುಂಬಾ ಹೆಲ್ಪ್ ಆಗ್ತದೆ. ನಂಗೆ ಈಗಲೂ ನೆನಪಿದೆ, ನನ್ನ 8ನೇ ಕ್ಲಾಸ್ ಅಲ್ಲಿ ನರೇಂದ್ರ ಕುಮಾರ್ ಕೋಟ ನಮ್ ಕನ್ನಡಕ್ಕಿದ್ಯ ವಿವೇಕದಲ್ಲಿ, ಅವ್ರು ನಮ್ಗೆ ಎಂತದೇ ಹಾಡು ಬಂದ್ರು ಅದಕ್ಕೊಂದು ಅವ್ರದ್ ರಾಗ ಹಾಕುದು, ಹಾಡುದು, ಮತ್ತೆ ನಮ್ಮ ಹತ್ರ ಹಾಡ್ಸುದು. ಇವತ್ತಿಗೂ ನಂಗೆ ಈವನ್ ನನ್ನ ಮಗ ನನ್ನ ಮಗಳನ್ನ ತೊಟ್ಟಿಲ್ ತೂಗುವತ್ತಿಗೆ ನಾನು ಅದೇ ಹಾಡು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ನಂಗೆ ಮಾಸ್ಟರ್ ಎಂತ ಹೇಳಿಕೊಟ್ಟಿರ ಆ ರಾಗದಲ್ಲಿ ಹಾಡ್ತಾ ಇದ್ದೆ. ಓ ನನ್ನ ಚೇತನ, ಅವ್ರ ಆವತ್ ಎಂತ ಹಾಡಿರ್ಸಿರ, ಆಮೇಲೆ ನಾನು ಎಷ್ಟು ಹಾಡು ಕೇಳಿಕ್ಕೂ ಸಾಕು ಅದೇ ಲಿರಿಕ್ಸ್ ಬೇರೆ ಬೇರೆ ರಾಗದಲ್ಲಿ, ಆದ್ರೆ ನನ್ನ ಮಾಸ್ಟರ್ ನಂಗೆ ಕ್ಲಾಸ್ ಅಲ್ಲಿ ಅಂತ ಹೇಳಿಕೊಟ್ಟಿರ, ಅದನ್ನ ನಾನು ನನ್ನ ಮಕ್ಕಳಿಗೆ ತೊಟ್ಲು ತೂಗೋತಿ ನಾನು
1: ಹಾಡ್ತಿದ್ದೆ
0: ಅಂದ್ರೆ ಅದು ಮೆಮೊರಿಯಲ್ಲಿ ಅಷ್ಟು ಲೈಕ್ ನಿಂತಿತ್ತು. ಮತ್ತೆ ಈಸಿ ಅಂತ ಕೇಂದ್ರ ನಿಮ್ಗೆ ಅಲ್ಲಿ ಪದ್ಯದಲ್ಲಿ ಫಸ್ಟ್ ಲೈನ್ ಬರೀತಾರೆ, ಲಾಸ್ಟ್ ಲೈನ್ ಇರುತ್ತೆ, ಮಧ್ಯದಲ್ಲೆಲ್ಲ ಬಿಟ್ಟದನ್ನ ತುಂಬಿಸಕಲ್ಲ. ಈ ರಾಗ ಸಂಯೋಜನೆ ಮಾಡಿ ಹಾಡಿಸಿದಾಗ ಅಥವಾ ನಾವ್ ಹಾಡಿದಾಗ ಮಕ್ಕಳಿಗೆ ಅದು ಲೈಕ್ ನೆನಪಿರುತ್ತೆ ಸರ್, ನೆನಪಿಟ್ಕೊಳ್ಳಿಕ್ಕೆ ಇದೊಂದು ಒಳ್ಳೆ
1: ಅವರಿಗೆ ಆಸಕ್ತಿ ಬರ್ತದೆ ಸ್ವಲ್ಪ.
0: ಕನ್ನಡ ಮಾಸ್ಟರ್ ಅದಕ್ಕೆ ಇಷ್ಟ ಆಗ್ತಾರೆ, ತುಂಬಾ ಇಷ್ಟ ಯಾರಂದ್ರೆ ಕನ್ನಡ ಮಾಸ್ಟರ್ ಅಂತ ಹೇಳ್ತಾರೆ. ಕ್ಲಾಸ್ ಅಲ್ಲಿ ಹಾಡಿ ಕ್ಲಾಸ್ ಅಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡಿ ನಾವು ಸಹ ಅದೇ ಟ್ಯೂನ್ ಅನ್ನ ಗುನ್ಗುನ್ಸೋ ಹಂಗ್ ಮಾಡ್ಕೊಂಡು ನಾವು ಮನೆಗೆ ಹೋಗಿ ನಮ್ ರಾಗ ಲೈಕ್ ಇಲ್ದಿದ್ರು ಆ ರಾಗ ಕತ್ತೆ ರಾಗ ಆಗಿದ್ರು ನಾವು ಒಬ್ರು 20ಗೆ ಹೌದು ಅವ್ರ ಹಾಡತ್ತರ ನಾವ್ ಇನ್ನೊಂದ್ಸಲ ಹಾಡುದು, ಅಥವಾ ನಮ್ಮ ರಾಗ ಲೈಕ್ ಇತ್ತಂದ್ರೆ ಅವ್ರ ಕ್ಲಾಸ್ ಅಲ್ಲಿ ನಮ್ಗೆ ಹಾಡಿ ಮಕ್ಕಳೆಲ್ಲ ಓ ಲೈಕ್ ಆಯ್ತು ಹಾಡುದಂತ ಹೇಳುವಾಗ ಒಂದು ಸಿಗುವ ಆ ಕಾಂಪ್ಲಿಮೆಂಟ್ ನ ಖುಷಿ. ಸೊ ಅವೆಲ್ಲ ಆ ಕನ್ನಡ ಟೀಚರ್ ಅದಕ್ಕೆ ರಾಗ ಸಂಯೋಜನೆ ಮಾಡಿ ಹಾಡಿಸ್ತಾರಲ್ಲ ಅದ್ರಲ್ಲಿ ಸಿಗೋದು. ನೀವ್ ಇವತ್ತಿಗೂ ಅದನ್ನ ಮಾಡ್ತಾ ಇದೀರ ಅಂದ್ರೆ ಭಾರಿ ಖುಷಿ.
1: ನಾನು ಇವಾಗ್ಲೂ ಮಾಡ್ತಾ ಇದ್ದೇನೆ.
0: ಓಕೆ,
1: ಈಗ ನಾನು 10ನೇ ಕ್ಲಾಸಿಗೆ ಕನ್ನಡ ಮಾಡ್ತಾ ಇದ್ದೇನೆ. ಅಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರದ್ದು ಒಂದು ಕೃತಿ ಬರ್ತದೆ, ಸಂಕಲ್ಪ ಗೀತೆ ಅಂತ. ಆ ಸಂಕಲ್ಪ ಗೀತೆ
0: ಯಾವ್ದು, ಹೆಂಗಿತ್ತು
1: ಯಾವ್ದು
0: ಆ ಸಂಕಲ್ಪ ಗೀತೆ ಯಾವ್ದು?

0: ಆರತಿ ಆ ತರ ಟ್ಯೂನ್ ಅಲ್ಲಿ ಹಾಡಿದ್ ನೀವಲ್ಲ.
1: ಸೊ
0: ತುಂಬಾ ತುಂಬಾ ಲೈಕ್ ಇಟ್ ಸರ್. ನೀವೀಗ ಹಾಡಿದೀನಿ ಎರಡ್ ಸಲ ಹಾಡ್ರೆ ಅದ್ ಭಯಪಟ್ಟ ಆತ್ ನಮ್ಗೆ, ಅಂದ್ರೆ ಆ ರಾಗದಿಂದ ಅದ್ ನಮ್ ಬೇಗ ಮನ ಮುಟ್ಟುತ್ತೆ ಅಂತ ಹೇಳ್ಕೊಂಡ ಭಾರಿ ಖುಷಿ ಆಯ್ತು. ಮುಂದಿನ ಹಾಡು ಯಾವ್ದಿದೆ ಹೇಳಿ.
1: ಮುಂದಿನ ಹಾಡು ಬೆಳಗ್ಗೆ.

0: ವಾ ವಾ ವಾ ವಾ ಸರ್, ಇದು ಆಕ್ಚುಲಿ ಕುಂದಾಪುರ ಕನ್ನಡದ್ದು ಹಾಡಲ್ಲ ಇದು, ನಮ್ಮ ಜನಪದದಲ್ಲಿ
1: ಜನಪದ ಸಂಗ್ರಹ ಜನಪದ. ಸಂಜೆ ಅವ್ರು ಊಟ ಮಾಡುವ ತನಕ ಸಂಜೆ ತನಕ ಏನೆಲ್ಲ ವಿಧಿ ವಿಧಾನ ಇತ್ತು ಅದನ್ನೆಲ್ಲ ದಾಖಲಾತಿ ಎಲ್ಲ ಮಾಡ್ಲಿಕ್ಕೆ ಅವ್ರು ನನ್ನ ಕರ್ಕೊಂಡು ಹೋಗಿದ್ರು. ಆ ರೀತಿಯಾಗಿ ಹಂಪಿ ವಿಶ್ವವಿದ್ಯಾಲಯಕ್ಕೂ ನನಗೆ ಈ ಸುತ್ತ ಪರಿಸರದಲ್ಲಿ ಉದಾಹರಣೆಗೆ ಬಳಕೂರು ಹಾಗೆ ಕಂದಾವರ ಕಾಳವಾರ ಕೋಣಿ ಈ ಭಾಗದಲ್ಲೆಲ್ಲ, ಯಾಕೆ ಕೇಳಿದ್ರೆ ನನ್ನ ತಾಯಿ ಚೆನ್ನಾಗಿ ಹಾಡ್ತಿದ್ರು. ತುಂಬಾ ಚೆನ್ನಾಗಿ ಚೆಂದು ಅಂತ ಅವ್ರು ತುಂಬಾ ಚೆನ್ನಾಗಿ ಹಾಡ್ತಿದ್ರು. ಆ ರಾಗ ಏನು ಅಂತ ನನಗೂ ಆ ರೀತಿಯಾಗಿ ದೈವದತ್ತವಾಗಿ
0: ಬಂದಿದೆ.
1: ಹಾಡ್ಕೊಂಡಿದ್ರು ಅವ್ರು ಹಾಡ್ತಿದ್ರು. ಇಲ್ಲ ಅವ್ರು ತೀರ್ಕೊಂಡ್ರು ಎರಡ್ ಮೂರ್ ವರ್ಷದಿಂದ.
0: ಹೌದೌದು. ಆವತ್ತಿನ ತನಕ ಅಂದ್ರೆ ಕೊನೆ ಮೂಮೆಂಟ್ ತನಕ
1: ಹಾಡ್ತಿದ್ರು ಹಾಡ್ತಿದ್ರು
0: ಎಲ್ಲದಕ್ಕೂ, ನಗು ಅಳು ಖುಷಿ ದುಃಖ
1: ಎಲ್ಲ. ಅವರಿಗೆ ಶಾಲೆ ಹೋಗ್ಲಿಲ್ಲ, ಆದ್ರೂ ಸಮೇತ ಅವರು ಇದು ಜ್ಞಾಪಕ ಶಕ್ತಿ ಅಷ್ಟು ಉಂಟು ಹಾಡಿಂದ. ಇದು
0: ನೀವು ಅಬ್ಬಿಯಿಂದ ಯಾವ ಹಾಡು ಕಲೀಲಿಯಾ?
1: ಯಾವ್ದು
0: ಅಬ್ಬಿಯಿಂದ ಯಾವ ಹಾಡು?
1: ಅಲ್ಲ ಅವರು ನನಗೆ ಸುಮಾರು ಯಾಕೆ ಕೇಳಿದ್ರೆ ಈ ಮಕ್ಕಳ ವರ್ಣನೆ ಇದ್ ಮಾಡುವಂತದ್ದು. ಉದಾಹರಣೆಗೆ ಈ ಸ್ಕೂಲಿಗೆ ಹೋದ್ ನನ್ ಮಗ ಕೆಸ್ಕೋರ ಹಳು ಸೇರಿ ಅಂದ್ರೆ ಆ ಪ್ರಾಸಬದ್ಧವಾಗಿ ಅವ್ರು ಹೇಗೆ ಜನಪದರು ತಮ್ಮ ಅಂದ್ರೆ ಇದಾಗಿ ಅವ್ರು ಕಟ್ಟಿ ಹಾಡ್ತಿದ್ರು ಅವರೇ ಪದ ಪದ ಸೇರಿ ಕಟ್ಟಿ
0: ಹಾಡ್ತಿದ್ರು.
1: ಇಸ್ಕೂಲಿಗೆ ಹೋದ್ ನನ್ ಮಗ ಕೆಸ್ಕೋರ ಹಳು ಸೇರಿ ಅಂದ್ರೆ ಅಲ್ಲಿ ಪ್ರಾಸ ಪದ ಹೇಗೆ ಇದನ್ನ ಹೇಳಿದ್ರು ಅಂದ್ರೆ ಆ ಮಗು ಉದಾಹರಣೆಗೆ ನನ್ನ ಹೆಸರು ಹೇಳ್ಕೊಂಡು ಸುಬ್ಬಣ್ಣ ಅಂದ್ರೆ ಶಾಲೆಗೆ ಮುಂದೆ ಹೋಗ್ಲಿ ಮುಂದೆ ಓದ್ಲಿ ನನ್ ಮಗ ಒಳ್ಳೆ ಇದಾಗ್ಲಿ ವಿದ್ಯಾವಂತನಾಗ್ಲಿ ಒಳ್ಳೆ ಉದ್ಯೋಗವನ್ನು ಹೊಂದ್ಲಿ ಅನ್ನುವಂಥದ್ದು. ಅಂದ್ರೆ ಅವರ ಆಶ್ಚರ್ಯಕ್ಕೆ ಬೇಸರಿಕೆ ಅವರ ಒಂದು ನೋವು ನಲಿವು ಆ ದುಃಖ ದುಮ್ಮಾನ ದುಗುಡ ಇದೆಲ್ಲ ಆ ಹಾಡಿನ ಮೂಲಕ ಅಂದ್ರೆ ಅವರ ಏಕತಾನತೆ ಅಂದ್ರೆ ಅವರು ಆ ಕೆಲಸ ಬೇಗ ಸಾಗ್ಲಿ ಅನ್ನುವಂತ ಇದರಿಂದ ನಟ್ಟಿ ನೋಡುವಾಗಲೇ ಇರ್ಬೋದು ಕೆ ಜೆಪ್ ಹೋಗಿರ್ಬೋದು ಎಲ್ಲ ಸಮಯದಲ್ಲಿ ಅವರು ಆ ರೀತಿಯಾಗಿ ಹಾಡ್ತಿದ್ರು. ಉದಾಹರಣೆಗಳು ಬೇಕಾದ್ರೆ ಆ ಪಾರಿಜಾತದ ಹೂವು ಪಾಗರ ಕಬ್ಬಿತ್ತು ಆ ಪಾ ಪಾ ಎನ್ನುವಂತ ಆ ಪ್ರಾಸಬದ್ಧವಾದಂತ ಅಕ್ಷರ ಹೇಗೆ ನಿಯಮಿತ ಅವರು ಆಗಾಗ ಗುಣಕ್ತಿದ್ರು. ನಾ ಅದನ್ನ ಎಲ್ಲ ಸಾಹಿತ್ಯ ನಾವು ಬರ್ದಿಟ್ಟಿದ್ರೆ ಈಗ ನಂಗೆ ಎಣಿಸ್ತಿತ್ತು ಏವಿ ನೋಡ್ರು ನನ್ಗೆ ಈ ಕಡೆ ಎಲ್ಲ ಜನಪದ ಹಾಡೇನಿತ್ತು ಆ ಶೋಭನೆ ಹಾಡೇನಿತ್ತು ಮತ್ತೆ ಈ ರಾಜ ರಾಣಿಯರ ಕತೆ ಜನಪದ ಕತೆ ಬರ್ತದಲ್ಲ ಗಾದೆಗಳ ಸಂಗ್ರಹ ಅದನ್ನೆಲ್ಲ ಮಾಡಿ ಆವಾಗೆಲ್ಲ ಅಂದ್ರೆ ಇಷ್ಟು ತಂತ್ರಜ್ಞಾನ ಮುಂದುವರಲಿಲ್ಲ. ಆಗ ಕ್ಯಾಸೆಟ್ ಎಲ್ಲ ಇದ್ ಮಾಡ್ಕೊಂಡು ನಾವು ರೆಕಾರ್ಡ್ ಮಾಡ್ಕೊಂಡು ಬಂದು ನಾವು ಅದನ್ನ ಬರೆದು ಅವರಿಗೆ ಆ ರೀತಿಯಾಗಿ
0: ವಾಕ್ಮನ್ಗಳನ್ನ ಯೂಸ್ ಮಾಡ್ತಿದ್ದಲ್ಲ ಸರ್.
1: ಹೌದು ಹೌದು,
0: ವಾಕ್ಮನ್ ತಕೊಂಡು ರೆಕಾರ್ಡ್ ಮಾಡೋದು, ರಿವೈಂಡ್ ಮಾಡುದು, ಫಾಸ್ಟ್ ಫಾರ್ವರ್ಡ್ ಮಾಡುದು, ಅಲ್ಲ
1: ಪೆನ್ಸಿಲ್ ಹಾಕಿ
0: ತಿರ್ಸುದು, ಆ ರೀಲ್ ವೇರೆ ಅಲ್ಲಿ ಸಿಕ್ಕಾಕಂದು ಅದು ತುಂಡಾಪದು, ಅದನ್ನ ಮತ್ತೆ ಗೊಮ್ಮಾಕಿ ಉಣಸು, ಮತ್ತೆ ಪೆನ್ ಇಟ್ಕೊಂಡು ಆ ಕ್ಯಾಸೆಟ್ ನೊಳಗೆ
1: ತಿರ್ಸಿ
0: ಅದನ್ನ ಸರಿ ಮಾಡಿ ಮತ್ತೆ ಹಾಕಿ ಅದ್ರಲ್ಲಿ ಒಂದ್ ನಾಲ್ಕು ಪದಗಳಲ್ಲೇ ಕೊಟ್ಟಾಯ್ಬಿದ್ದು, ಯಾಕಂದ್ರೆ ರೀಲ್ಲೇ ಕೊಟ್ ಮಾಡಿ ಹಾಕಿರತ್ತಲ್ಲ ನಾವು. ಸೊ ಈ ತರ ಎಲ್ಲ ಮಾಡ್ತೈತಿ. ಈಗ ಬಿಡಿ ಮೊಬೈಲ್ ಇಟ್ಕೊಂಡು ಹಿಂಗ ಅಂದ್ರೆ ಸರ್ ಫೋಟೋ ವಿಡಿಯೋ ಆಡಿಯೋ ಎಲ್ಲ ಠಕ ಠಕ್, ಎಲ್ಲಿದ್ದೀರಿ ನೀವು, ಎಷ್ಟು ಡಿಗ್ರಿ ಕೋನದಲ್ಲಿದ್ದೀರಿ ಎಲ್ಲ
1: ಬರ್ತದೆ.
0: ಸೊ ಅಷ್ಟು ಈಗ ಟೆಕ್ನಾಲಜಿ ಇಂಪ್ರೂವ್ ಆಯ್ತು. ಆ ಕಾಲದಲ್ಲಿ ನೀವು ಎಲ್ಲರೂ ಮನೆಗೆ ಮನೆಗೆ ಹೋಗಿ ಹಾಡನ್ನೆಲ್ಲ
1: ಸಂಗ್ರಹ ಮಾಡ್ತೀವಿ. ಸಂಗ್ರಹ ಮಾಡಿ ನಾನು ಎಬಿ ನೋಡ್ರಿಗೆಲ್ಲ ನಾನು ಅದನ್ನ ಯಾವುದು ಬರ ರೂಪದಲ್ಲಿ ಬರೆದು ಅವರಿಗೆ ಕೊಡ್ತೇವೆ. ಕಡೆಗೆ ನಂಗೆ ಒಂದು ಒಂದು ಕ್ಷೇತ್ರ ಕಾರ್ಯ ಬಂತು. ಕ್ಷೇತ್ರ ಕಾರ್ಯ ನಂಗೆ ಹಂಪಿ ಯೂನಿವರ್ಸಿಟಿಗೆ ಕರ್ಕೊಂಡು ಹೋದ್ರು. ನಾನ್ ಕಡೆಗಲ್ಲೂ ಒಂದು ವಾರ ಇದ್ದಿದ್ದೇನೆ ಅಲ್ಲೇ ಇದ್ದು ಇದಕ್ಕೆ.
0: ಅಲ್ಲೋ ಎಂತ ಮಾಡಿದ್ ಸರ್ ನೀವು?
1: ಕ್ಷೇತ್ರ ಕಾರ್ಯ ಅಂದ್ರೆ ಫೀಲ್ಡ್ ವಿಸಿಟ್ ಅಂದ್ರೆ ಎಲ್ಲ ಒಂದು ಶಾಲೆಗಳಿಗೆಲ್ಲ ಭೇಟಿ ಕೊಡುವಂತದ್ದು. ಅಂದ್ರೆ ನಮ್ಮ ಕನ್ನಡ ಶಾಲೆಗಳಲ್ಲಿ ಯಾವ್ದೆಲ್ಲ ಒಂದು ಮೂಲಭೂತ ಸೌಲಭ್ಯಗಳ ಕೊರತೆ ಇತ್ತು ಅದೊಂದು ಪ್ರಶ್ನೆವಳಿ ಇದೆ. ಹಂಪಿ ಯೂನಿವರ್ಸಿಟಿ ಅವರೇ ಪ್ರಸಾರಾಂಗದವರೇ ಇದ್ ಮಾಡಿದ್ದು. ಅದನ್ನ ನಾವೆಲ್ಲ ಪ್ರಶ್ನೆವಳಿಗೆ ಎಲ್ಲ ಶಾಲೆಗೆ ಭೇಟಿ ಕೊಟ್ಟು ಅಲ್ಲಿ ಮುಖ್ಯೋಪಾಧ್ಯಾಯರನ್ನ ಭೇಟಿಯಾಗಿ ಅದಕ್ಕೆಲ್ಲ ಇದ್ ಮಾಡು ಅಂತಾರೆ. ಮಕ್ಕಳ ಸಂಖ್ಯೆಯಿಂದ ಹಿಡ್ದ ಭೌತಿಕವಾದಂತ ಸೌಲಭ್ಯ, ನೀರಿನ ಸೌಲಭ್ಯ ಉಂಟ, ಮಕ್ಕಳಿಗೆ ಫರ್ನಿಚರ್ಸ್ ಡೆಸ್ಕ್ ಬೆಂಚ್ ಉಂಟ, ಆಟದ ಮೈದಾನ ಉಂಟ, ಎಲ್ಲ ರೀತಿಯ ಇದು ಅಂದ್ರೆ ಅದನ್ನು ಆಮೇಲೆ ಒಂದು ಕ್ರೋಢೀಕರಣ ಮಾಡಿ ಏನೋ ಒಂದು ಶಾಲೆಗಳಿಗೆ ಕೆಲವೊಂದು ಯೋಜನೆಗಳ ಮೂಲಕ ಸೌಲಭ್ಯಗಳನ್ನ ಕೆಲವೆಲ್ಲ ಒಂದು ಕೊಟ್ಟಿದ್ರು. ಆ ರೀತಿ ಅದು ಎವಿ ನೋಡ್ರ ನನ್ಗ ಆಗ ಆ ರೀತಿ ಅಲ್ಲಿ ಕರ್ಕೊಂಡು ಹೋದ್ ಇವಾಗ್ಲೂ ನನ್ಗೆ ಮೊನ್ನೆ ಫೋನ್ ಮಾಡಿದ್ರು ಆ ರೀತಿಯಾಗಿ ಆ ಸಾಹಿತ್ಯ ಸಮ್ಮೇಳನದ ಏನೆಲ್ಲ ಕಾರ್ಯಕ್ರಮ ಆಗಿದೆ ಅದನ್ನೆಲ್ಲ ನನ್ಗೆ ಇಲ್ಲಿ ಕುಂದಾಪುರ ಇದು ಪೇಪರ್ ಸಿಕ್ಕುದಿಲ್ಲ ಅಂದ್ರೆ ಇಲ್ಲಿ ನಮ್ಮ ಕರಾವಳಿ ಎಲ್ಲ ಹೋಗುದಿಲ್ಲಲ್ಲ ಅಲ್ಲಿ ಬೇರೆ ಅಲ್ಲ ನನ್ಗೆಲ್ಲ ಕಳ್ಸ ಅಂದ್ರೆ ನಾನ್ ಕಡೆ ಗ್ರೂಪ್ ಅಲ್ಲಿ ಇದ್ದದ ಸಾಹಿತ್ಯ ಇದ್ರದ್ದೆಲ್ಲ ಕಳ್ಸಿದ್ದೇನೆ ಆ ರೀತಿಯಾಗಿ. ಮತ್ತೆ ಕೋಟೇಶ್ವರದಲ್ಲಿ ಒಂದು ನಾಗನ ಇದಿತ್ತು ಒಂದು ಹುಟ್ಟು ಅಂತ ಹೇಳಿ ನಮ್ದು ನಾಗನ ಹುಟ್ಟು ಅಂತ ಹೇಳ್ತಾರಲ್ಲ ಅದು ಆಯ ಬೇರೆ ಬೇರೆ ಬಳಿ ಅಂತ ಬರ್ತದೆ ನಮ್ಮಲ್ಲಿ. ನಮ್ದೀಗ ಉದಾಹರಣೆಗೆ ಚಂದನ್ ಬಳಿ, ನಮ್ ಚಂದನ್ ಬಳಿಯವರು ನಾವು ಒಂದು ಕಡೆ ಹೋಗಿ ನಾವು ಅದು ಆ ದಿನ ಎಲ್ಲ ಯಾವಾಗ ನವಂಬರ್ ಇದು ಏಪ್ರಿಲ್ 14ಕ್ಕೆ ಅದು ನಮ್ದು ಯುಗಾದಿ ಬರುತ್ತಲ್ಲ ಆ ದಿನ ಹೋಗಿ ನಾವು ಅಲ್ಲಿಗೆಲ್ಲ ತುನು ಹಾಕೊಂಡು ಇದ್ ಮಾಡಿ ಬರುವಂತ ನಾವೇ ಪೂಜೆ ಎಲ್ಲ ನಾವೇ, ಯಾರು ಅರ್ಚಕರು ಬರುವುದಿಲ್ಲ. ನಮ್ಮ ಇದ್ರಲ್ಲೇ ಹಿರಿಯರು ಯಾರು ಹಿಂದೆ ಪೂಜೆ ಮಾಡ್ತಿದ್ರು ಅವ್ರೇ ಇದ್ ಮಾಡುದು. ಅದನ್ನ ಕೋಟೇಶ್ವರದಲ್ಲಿ ಅದಕ್ಕೆ ಬೇಕಾದಂತ ಎಲ್ಲ ತುಂಬಾ ಕಳಶ ತುಂಬಾ ನಾಗದೇವರ ಶಿಲೆ ಇದೆಲ್ಲ ಉಂಟು. ಅದನ್ನ ಅವ್ರು ಫೋಟೋ ಎಲ್ಲ ತಕೊಂಡು ಹೋಗಿ ಅವರು ಅದ್ರ ಬಗ್ಗೆ ತುಂಬಾ ಅಧ್ಯಯನ ಮಾಡಿದ್ರು ಅವರು ಅಮೃತ ಸೋಮೇಶ್ವರರು ತುಂಬಾ ಅದ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡಿ ಇದ್ ಮಾಡಿದ್ರು. ಹಾಗಾಗಿ ನಂಗೆ ಸ್ವಲ್ಪ ಜಾಸ್ತಿ ಪ್ರೇರಣೆ ಅವರೇ ಎ ವಿ ನೌಡ್ರು ದಂಪತಿಗಳು ಮತ್ತೆ ಕಾಳೋರ್ಕಾರು ಅವರು ನಮ್ಗೆ ಜಾಸ್ತಿ ನಮ್ಗೆ ಗುರುಗಳು ಅವರೇ.
0: ಈಗ ನೀವು ತಂದ ಹಾಡಂಗ ಇನ್ಯಾವ ಹಾಡು ಬಾಕಿ ಸರ್ ಹೇಳುಕೆ?
1: ತಂದ ಹಾಡಲ್ಲಿ ಇನ್ನು ಇದು ಶಿವನೇ ನಿನ್ನ ಆಟವನ್ನು ಬಲ್ಲವರು ಯಾರು
0: ಹೇಳಿ ಹೇಳಿ ಕಮ್ಮ
1: ಶಿವ

0: ಸೂಪರ್ ಸರ್, ಇದು ಶಿವನೇ ನಿನ್ನ ಆಟವನ್ನು ಬಲ್ಲವರ್ಯಾರು. ಬಟ್ ನಾನು ನಿಮ್ಮನ್ನ ಅಬ್ಸರ್ವ್ ಮಾಡ್ದಂಗೆ, ಈಗ ನೀವು ಹಾಡುವತ್ತಿಗೆ ನಿಮ್ಗೆ ಹಾಡು ಹಾಡುವಾಗ ಟೊಮಕೆ ಅಂತಾರು ಹಿಡ್ಕೊಂಡ್ಕೆಯಾ?
1: ಹಾ, ಅದಂದ್ರೆ ಸ್ವಲ್ಪ ಈ ತಾಳ ಇದ್ರೆ ಜಾನಪದಕ್ಕೆ. ಈಗ ಉದಾಹರಣೆಗೆ ಈಗ ತಂಬೂರಿ ನೋಡ್ಸ್ಕೊಂಡು ಹಾಡ್ತಾರೆ. ಅಂದ್ರೆ ಈ ಹಿಂದೆ ಯುವಜನೆ ಮೇಳಕ್ಕೆಲ್ಲ ರಘುವೀರ್ ಕಾಳ್ವಾರ್, ಮೋಹನ್ ಚಂದ್ರ ಕಾಳ್ವಾರ್ ಅವರು ಕಾಳ್ವರ್ಕರ್ ಮಗ, ಸತೀಶ್ ಚಂದ್ರ ಕಾಳ್ವರ್ಕರ್, ಉಮೇಶ್ ಚಂದ್ರ ಕಾಳ್ವರ್ಕರ್ ಅವರೆಲ್ಲ ನಮ್ಗೆ ಹಿಮ್ಮೇಳಕ್ಕೆ ಸಹಕಾರ ಕೊಡ್ತಿದ್ರು. ನಾವು ಯುವಜನೆ ಮೇಳ ತುಂಬಾ ದೂರಲ್ಲ ಹೋಗಿದ್ದೇವೆ. ಯುವಜನೋತ್ಸವ ಕಲ್ಕತ್ತಕ್ಕೆ ಹೋಗಿದ್ದೇವೆ. ಯುವಜನೋತ್ಸವ ಏಕಾಂಕ ನಾಟಕ ಕಾಳ್ವರ್ಕರ್ ಕಾಲ ನಾಟಕ ಅಂತ ಹೇಳಿ, ಅಲ್ಲ ಅದು ಹಿಂದಿಯಲ್ಲಿ ಮಾಡ್ತಾವ ಯುವೋತ್ಸವದಲ್ಲಿ. ಅಲ್ಲಿ ನಾವು ಒಂದು 3 ದಿನ ಇದ್ದಿದ್ದೇವೆ. ಕರ್ನಾಟಕ ಇಲ್ಲಿಯ ತಂಡವನ್ನು ಪ್ರತಿನಿಧಿಸಿ ನಾವೊಂದು ಒಟ್ಟು ಕರ್ನಾಟಕದಿಂದ ಒಂದು 73 ಜನ ಹೋಗಿದ್ವಿ.
0: ನಾಟಕದ ಹೆಸರು ಎಂತ? ಕಾಲ
1: ಕಾಲ ಅಂತ.
0: ಕಾಲ ಕನ್ನಡ ಅಲ್ಲ ಪದ?
1: ಅಲ್ಲ, ಕಾಲ
0: ಕಾಲ್ ಆಗ್ಬೇಕಲ್ಲ.
1: ಅಲ್ಲ, ಕನ್ನಡದ್ದೇ ಅದು ನಾಟಕ.
0: ಹಿಂದಿಗೆ
1: ಭಾಷಾಂತರ ಮಾಡಿದ್ದು. ಹಿಂದಿಗೆ ಭಾಷಾಂತರ ಮಾಡಿ ಅಂದ್ರೆ ಅಲ್ಲಿ ಅವರಿಗೆ ಅಂದ್ರೆ ಪ್ರಾದೇಶಿಕ ಭಾಷೆ ಆಗಿದ್ರು ಅವರಿಗೆ ಅಲ್ಲಿ ಅಷ್ಟು ಇದಾಗುದಿಲ್ಲಲ್ಲ. ನಾವು ನಿಜವಾಗಿ ಅಲ್ಲಿ ಕುಂದಗನ್ನಡದ ಅದು ನಿಜವಾಗಿ ಕುಂದಗನ್ನಡದಲ್ಲಿ ನಾವು ಇಲ್ಲೇ ಮಾಧವ ಮಂಟಪದಲ್ಲಿ ಉಡುಪಿ ಜಿಲ್ಲೆ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರು ನಮ್ಮ ಎವಿ ನಾವಡ್ರ ತಂದೆಯವರು ಅಮ್ಮೆಂಬಳ ಶಂಕರ್ ನಾವಡ್ರ ಅಂತ ಅವರು ಸಾಹಿತ್ಯ ಸರ್ವಾಧ್ಯಕ್ಷರಾಗಿದ್ದಾರೆ ಇಲ್ಲೇ ಮಾಧವ ಮಂಟಪದಲ್ಲೇ ಬಂಡರ್ಸ್ಕಾಸ್ ಕಾಲೇಜ್ ಎಲ್ಲ ಆದದ್ದು. ಆಗ ಸಂಜೆ ನಾಟಕದಲ್ಲಿ ಉದ್ಘಾಟನೆಗೆ ಅವಾಗ ಇವ್ರು ಬಂದಿದ್ರು, ವೀರಪ್ಪ ಮೊಯ್ಲಿಯವರು ಮಿನಿಸ್ಟರ್ ಆಗಿದ್ರು, ಸಿಎಂ ಆಗಿದ್ರು ಆ ಸಮಯದಲ್ಲಿ. ಆಗ ನಾವು ಸಂಜೆ ಕಾರ್ಯಕ್ರಮಕ್ಕೆ ನಮ್ಗೆ ಯುಎಸ್ ಶೇಣೆಯವರು ಎಲ್ಲ ಇದ್ರ ಕಮಿಟಿಯಲ್ಲಿ ಇದ್ರು, ಮಂಜುನಾಥ್ ಕೆಎಸ್ ಅವರೆಲ್ಲರೂ ಆ ಕಮಿಟಿಯಲ್ಲಿ ಇದ್ದರು 6ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ. ನಾವು ಕಾಲ ನಾಟಕ ಕುಂದಗನ್ನಡದಲ್ಲೇ ಅದನ್ನ
0: ಮಾಡಿದ್ರಿ.
1: ಮಾಡಿದ್ರು ಕಾಳರ್ಕಾರದ್ದು ಅವರದ್ದು ಬಹಳ, ಅವರು ರಂಗನಟರು, ಹರಿದಾಸರು, ಹಾಗೆ ಗೀತ ರಚನೆಕಾರರು, ಎಷ್ಟೋ ಯಕ್ಷಗಾನ ಪ್ರಸಂಗ ಬರೆದಿದ್ದಾರೆ, ಒಳ್ಳೆ ಎಲೆ ಮೇರೆ ಕಾಯಿ. ಆದ್ರೆ ಸರ್ಕಾರ ಇನ್ನೂ ಯಾವುದೇ ರೀತಿ ಅವರಿಗೆ ಪ್ರಶಸ್ತಿ ಪುರಸ್ಕಾರ ಯಾವುದು
0: ಕೊಡ್ಲಿಲ್ಲ.
1: 2 ಸಲ ರಾಜ್ಯೋತ್ಸವಕ್ಕೆ ರಾಜ್ಯೋತ್ಸವಕ್ಕೆ ಹಾಕಿದ್ರು, ಸಿಗ್ಲಿಲ್ಲ. ಆದ್ರೆ ಒಳ್ಳೆ ಕಲಾವಿದರು.
0: ಬಟ್ ನಿಮ್ಮಂತವ್ರು ಅವ್ರ ಬಗ್ಗೆ ಒಳ್ಳೇದ್ ಮಾತಾಡ್ತಿರಲ್ಲ, ದೊಡ್ಡ ಪ್ರಶಸ್ತಿ ನೆನ್ಪಿಟ್ಕೊಂಡಿರ್ತಿರಲ್ಲ ಅವ್ರ, ಅದು ದೊಡ್ಡ ಪ್ರಶಸ್ತಿ. ಅದಕ್ಕೆ ಹೇಳುದು, ಒಬ್ಬ ಗುರುವಿನ ಮೇನ್ ತಾಕತ್ತು ಎಂತಂತ ಕೇಳಿದ್ರೆ ಆ ಗುರುವಿನ ಶಿಷ್ಯಂದ್ರು. ಅವ್ರು ಮಾತಾಡಿದ್ರೆ ಆ ಗುರು ಗೆದ್ದಂಗೆ ಪ್ರಪಂಚ ಮಾತಾಡಿದ್ರು. ಓಕೆ, ಈಗ ಸಾಕ್ರೆಟಿಸ್ಗೆ ಕೂಡ ಸಾಕ್ರೆಟಿಸ್ ಬಗ್ಗೆ ಮಾತಾಡಿದ್ದು ಅವನ ಸಿದ್ಧಾಂತಗಳನ್ನ ಪ್ರಪಂಚ ಕಂಚಿದ್ ಯಾರು ಕೇಳಿದ್ರೆ ಸಾಕ್ರೆಟಿಸ್ ನ ಶಿಷ್ಯಂದ್ರೆ ಅಲ್ದಾ? ಸಾಕ್ರೆಟಿಸ್ ಜೀವಂತ ಇದ್ದಾಗ ಎಷ್ಟು ಪ್ರಚಾರ ಮಾಡ್ಲಿಕ್ಕಾಯ್ತು ಗೊತ್ತಿಲ್ಲ, ಬಟ್ ಶಿಷ್ಯಂದ್ರೆ ಅದನ್ನ ತಗೊಂಡ್ರು. ಹಾಗೆ ಒಬ್ಬ ಗುರುವಿಗೆ ಅಂತ ಶಿಷ್ಯ ವರ್ಗ ಇದ್ರೆ ಆ ಗುರು ಗೆದ್ದಂಗೆ ಅಂತ. ಸರ್, ನೀವು ಈಗ ಈ ಜನಪದ ಹಾಡು ಕುಂದಾಪುರ ಕನ್ನಡದ ಕೆಲವು ಹಾಡಿದ್ರಿ, ಕೆಲವು ಹೀಗೆ ನಾರ್ಮಲ್ ಜನಪದ ಹಾಡುಗಳನ್ನು ಹಾಡಿದ್ರಿ, ಬಟ್ ನೀವು ಹೆಚ್ಚು ಜನಪದ ಹಾಡನ್ನೇ ಹಾಡುದಾ?
1: ಜನಪದ ಮತ್ತೆ ಸ್ವಲ್ಪ ಭಜನೆ ಹಾಡ್ತೇನೆ ನಾನು.
0: ಭಜನೆ
1: ಹಾಡ್ತೇನೆ, ಮತ್ತೆ ಸ್ವಲ್ಪ ಈ ಸುಗ್ಗಿ ಹಾಡು.
0: ಸುಗ್ಗಿ ಹಾಡು ಒಂಚೂರು ಹೇಳಿ ಕಂಬ. ಸುಗ್ಗಿ ಹಾಡು ನೆನ್ಪಿತ್ತ?

0: ಓ ನೋಡ್ತಾ ಇತ್ತು ಕಾಂತ ಲೈಕ್ ಇತ್ ಓಕೆ ಸೊ ಸುಗ್ಗಿ ಹಾಡು ಹಾಡ್ತೀರಿ ನೀವು ಅದ್ರ ಜೊತೆಗೆ ಭಾವಗೀತೆಗಳನ್ನ ಹಾಡ್ತೀರಿ
1: ಭಾವಗೀತೆ
0: ನಿಮ್ ಫೇವ್ರೆಟ್ ಒಂದ್ ಹಾಡು ಯಾವ್ದಾರು ಸರ್ ಚೂರು
1: ನಾ

0: வோ வோ வோ வா ಗಾಯಕ ನಲ್ಲ ಅಂದ್ರೆ ಇಷ್ಟ ಲೈಕ್ ಹಾಡ್ರು ತುಂಬಾ ಲೈಕ್ ಐ ಸರ್. ಸೊ ನಿಮ್ಗೆ ಒಂದು ಹಾಡು ಹಾಡೋದು ಎಷ್ಟು ಖುಷಿ ಕೊಡತ್ತೆ
1: ಅಂದ್ರೆ, ನಾನ್ ಮನೆಯಲ್ಲೋ ನನಗೆ ಎರಡು ಹೆಣ್ಮಕ್ಕಳು, ಅವ್ರ ನಾನು ಏನಾದ್ರೂ ಒಂದ್ ಸ್ವಲ್ಪ ಗುಣಗ್ತಾ ಇರ್ತೇನೆ, ಗುಣಗ್ತಾ ಇದ್ದಾಗ ಮಕ್ಕಳು ಹೇಳ್ತಾರೆ ನಿಮ್ದು ಎಂತ ಹಾಳು ರಗಳಿ ಪಾಪ ದಿನೀಡಿ ಪದ್ಯ ಹಾಳ್ತಾ ಇಕ್ಕಂಬ ಯಾರ ನೆಗೆಡೋದಿಲ್ಲ ಒಂದ್ ಕೇಳ್ತಾರೆ. ಅದು ಮಗ ನಂದು ಮುಂಚಿಂದ ಹಾಗೆ ನನಗೆ
0: ಹುಟ್ಟುಗುಣ
1: ಅದು ಹಾಡ್ತಾ, ನಂಗ್ ಬೈಕಲ್ಲಿ ಹೋಗೋದಾದ್ರೂ ಏನಾದ್ರು ಹಾಡ್ತಾ ಇರ್ಬೇಕು, ಗುನುಗುನಿಸ್ತಾ ಇರ್ಬೇಕು. ಅಂದ್ರೆ ಹೇಳ್ತಾರೆ ಹಾಡಿ ಹಾಡಿ ರಗಳ ರಾಗ ಬೋಗಳಿ ಬೋಗಳಿ ರಾಗ ಅಂತ ಹೇಳ್ತಾರಲ್ಲ ಹಾಗೆ. ಅಂದ್ರೆ ನಾನೀಗ ಒಂದ್ ಕಾರ್ಯಕ್ರಮಕ್ಕೆ ಹೋಗೋದಾದ್ರೆ ಹಾಗೆ ಸ್ವಲ್ಪ ತಯಾರಿ ಮಾಡಿಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ ಸ್ವಲ್ಪ ಹಾಡ್ತೇನೆ. ಮನೆಯಲ್ಲಿ
0: ಹೆಂಡತಿ ಎದುರು ಹಾಡ್ತೀರಿ ಸರ್? ಹೆಂಡತಿ ಎದುರು
1: ಹಾಡ್ತೇನೆ.
0: ಯಾವ ಹಾಡು ಹಾಡ್ತೀರಿ ಹೆಂಡತಿಗೆ ಎದ್ರಿ? ಹೆಂಡತಿಗೋಸ್ಕರ ಹೆಂಡತಿ ಸಿಟ್ಟು ಮಾಡ್ಕೊಂಡಿದ್ರ ಹೂ ಅಂತ ಇದ್ರೆ ಆಗ ಎಂತ ಹಾಡು ಹಾಡ್ತೀರಿ? ನಿಮ್ ಹೆಂಡತಿ ಸಿಟ್ಟು ಮಾಡ್ಕಂದ್ರೆ ನಂಗೆ ಗೊತ್ತಿಲ್ಲ. ಸುಮ್ಮನೆ ಒಳ್ಳೆ ಹೆಂಡತಿ,
1: ಒಳ್ಳೆ ಪ್ರೋತ್ಸಾಹ ಕೊಡ್ತು ಮಾಲತಿ ಅಂತ.
0: ಮಾಲತಿ
1: ಮಾಲತಿ
0: ಸಿಟ್ಟೇ ಮಾಡ್ಕಂತಿಲ್ಲ,
1: ಟೀಚರ್ ಆಗಿದೆ.
0: ಟೀಚರ್ ಅವರು ತುಂಬಾ ಪುಣ್ಯವಂತರು ಸರ್. ನೀವು ಸಿಟ್ಟು ಮಾಡ್ಕೊಂಡಿದ್ದ ಹೆಂಡತಿ ಸಿಕ್ಕಿದ್ ನಿಮ್ಗೆ. ಓಕೆ, ಎನಿವೇಸ್ ಈಗ ಹೆಂಡತಿಗೆ ಒಂದು ಹಾಡು ಹಾಡೋದಾರೆ ನೀವು ಮನೆಗೆ.

0: ವಾವ್, ಹಿಂತಿಗೆ ದೇವಿಯ ಸ್ಥಾನವನ್ನೇ ಕೊಟ್ಬಿಟ್ಟಿದ್ರಿ ಸರ್, ವೆರಿ ಗುಡ್, ತುಂಬಾ ಖುಷಿ.
1: ಬೆಳಕು ಜ್ಞಾನದ
0: ಎಲ್ಲ ಅವರೇ, ಎಲ್ಲ ಪಾಲಿಸೋರು ಅವರೇ,
1: ಎಲ್ಲ
0: ಮಂಗಳ ದಾತೆಯು ಅವರೇ,
1: ಮನೆಯನ್ನು ಬೆಳಗೋರು ಅವರೇ,
0: ಕರೆಕ್ಟ್, ಕರೆಂಟ್ ಹೋದಾಗ ದೀಪವು ಅವರೇ,
1: ಎಲ್ಲ ದೀಪ.
0: ಬ್ಯೂಟಿಫುಲ್, ತುಂಬಾ ಲೈಕ್ ಹೇಳಿದ್ರಿ. ಸೊ ಇಷ್ಟೋ ತನಕ ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಸುಬ್ಬಣ್ಣ ಕೋಣಿಯವರು, ನಿವೇದಿತ ಪ್ರೌಢಶಾಲೆ ಬಸರೂರು ಇದರ HM ಹೆಡ್ ಮಾಸ್ಟರ್, ನಮ್ಮ ಒಂದಿಗೆ ಎಷ್ಟು ಲೈಕ್ ಮಾತಾಡ್ರು, ಮಾತಾಡೋದ್ ಕಡಿಮೆ, ಆಕ್ಚುಲಿ ಹಾಡಿದ್ದೇ ಜಾಸ್ತಿ, ಹಾಡುಮಯವಾಗಿತ್ತು ಈ ಕುಂದಾಪುರ ಮಾತುಕತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ನಿಮ್ಮ ಇಷ್ಟು ಗಡಿಬಿಡಿ ಇಷ್ಟು ಕೆಲಸ ಇದ್ರು ನಾನು ಬರ್ತೆ ಅಂತ ಹೇಳಿ ಬಂದ ಇಷ್ಟೊಂದು ಚಂದದಲ್ಲಿ ಮಾತು ಹಾಡು ಎರಡನ್ನೂ ನಮ್ ಗುಣಪಡಿಸಿದ್ರಿ, ಧನ್ಯವಾದಗಳು ನಿಮ್ಗೆ.
1: ನಿಮಗೂ ತುಂಬಾ ಧನ್ಯವಾದಗಳು, ನಮ್ಗೆ ಅವಕಾಶ ಕೊಟ್ಟಿದ್ರಿ, ತುಂಬಾ ಧನ್ಯವಾದಗಳು.
0: ಥ್ಯಾಂಕ್ ಯು. ಕೇಳುಗ್ರೆ, ಇಷ್ಟು ತನಕ ಕುಂದಾಪುರ ಮಾತುಕತೆಯಲ್ಲಿ ನಮ್ಮೊಟ್ಟಿಗೆ ಹೆಡ್ ಮಾಸ್ಟರ್ ಸುಬ್ಬಣ್ಣ ಕೋಣಿ ಅವರಿದ್ರ, ಅವರು ಮಾತು ಹಾಡು ಎಲ್ಲ ತ್ರುಟಿ ನಮ್ಮ ಮನ ರಂಜಿಸಿದ್ರು, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ಮತ್ಸಿಕ್ವ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ, ನೀವೆಲ್ಲ ಕೇಂತಿಪ್ಪದ ಅಕ್ಕ. ಮತ್ಸಿಕ್ವ ಅಕ್ಕ, ಬಾಯ್ ಬಾಯ್.
2: ಹಾಯ್, ನಮಸ್ಕಾರ, ನಾನು ಡಾಕ್ಟರ್ ರಾಜೇಶ್ ಬೈರಿ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಕಳಿಯಾಲೂರು, ಕುಂದಾಪುರ. ಇದೇ ಬರುವ ಈಗ 4 October ನಾವು ಚಿತ್ರಕೂಟ ಆಯುರ್ವೇದ ಹಬ್ಬ ಅನ್ನೋ ಹೇಳಿ ಒಂದು ಕಾರ್ಯಕ್ರಮ, ವಿಭಿನ್ನ ವಿನೂತನವಾದಂತ ಕಾರ್ಯಕ್ರಮ ನಮ್ಮ ಚಿತ್ರಕೂಟ ಮಾಡ್ತಾ ಇತ್ತು. ಅಲ್ಲ ಭಾಷಣ ಸ್ಪರ್ಧೆ ಇತ್ತು, ಪ್ರಬಂಧ ಸ್ಪರ್ಧೆ ಇತ್ತು, ಬೇರೆ ಬೇರೆ ಅಂಗಡಿಗಳೆಲ್ಲ ಇತ್ತು, ಆಯುರ್ವೇದ ಸಂಬಂಧಪಟ್ಟ ಆಯುರ್ವೇದ ತಾಲಿ ಇತ್ತು, ಹಾಗೆ ಚಿತ್ರಕಲೆ ಸ್ಪರ್ಧೆ ಇತ್ತು. ನಮ್ಮ ಗೋಶಾಲೆಗೆ ವಿಸಿಟ್ ಮಾಡ್ಲಕ್ಕ, ನಮ್ಮ ಔಷಧಿ ಸಸ್ಯಗಳನ್ನು ಕಾಣ್ಲಕ್ಕ, ನಿಮ್ಮ ಪ್ರಕೃತಿಗೆ ಅನುಗುಣವಾದ ಫುಡ್ಡಿನ ಬಗ್ಗೆ ತಿಳ್ಕೊಳ್ಳಕ್ಕ, ಹಾಗೆ ಕಷಾಯ ಶಾಲೆ ಇತ್ತು, ಮನೆ ಮದ್ದುಗಳ ಬಗ್ಗೆ ತಿಳ್ಕೊಳ್ಳಕ್ಕ, ಅಂದರೆ ಬೇರೆ ಬೇರೆ ಎಲ್ಲದೂ ಇತ್ತು. ಬನ್ನಿ ಒಂದ್ಸತಿ ಕಾಣಿ, 4 October ಬೆಳಿಗ್ಗೆ 7 PM ಸಂಜೆ 6 PM ಕಾರ್ಯಕ್ರಮ ಇತ್ತು, ಬನ್ನಿ.
0: ಚಿತ್ರಕೂಟ ಆಯುರ್ವೇದ ಹಬ್ಬ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ.

0: ಸುಮಾತ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ. ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ನಾನು RJ ಜ್ಯೋತಿ ನಿಮ್ಮೊಟ್ಟಿಗೆ. ನಮ್ಮೊಟ್ಟಿಗೆ ಯಾರಿದ್ರು ಅಂತ ಕೇಂದ್ರೆ, ಆಕ್ಚುಲಿ ಕುಂದಾಪುರ ಅಂದ ಕೂಡಲೇ ಮೊದಲೊಂದು ಕಾಲದಲ್ಲಿ ಕುಂದಾಪುರ ಕುಂದಾಪುರ ಕನ್ನಡವ ಅಂತ ಬೇರೆಯವರು ಒಂಥರ ಅಸಡ್ಡೆ ಮಾಡ್ತಾ ಇದ್ರು. ಈಗ ಹಂಗಲ್ಲ, ಎಲ್ಲ ಕಾಲ ಬದಲಾಯ್ತು ಕಾಣಿ, ಕಾಲಾಯ ತಸ್ಮೇ ನಮಃ ಅಂತ ಹೇಳ್ತಾರೆ. ಈಗ ಕುಂದಾಪುರ ಕನ್ನಡದ ಬಗ್ಗೆ ಇರೋ ಭಾವನೆ ಇರ್ಬೋದು, ಅದ್ರ ಬಗ್ಗೆ ಹೆಚ್ಚಾಗ್ತಾ ಇರೋ ಗೌರವ ಇರ್ಬೋದು, ಕುಂದಾಪುರ ಕನ್ನಡದವ್ರ ಬಗ್ಗೆ ಇರುವಂತಹ ಭಾವನೆಗಳಿರ್ಬೋದು, ಅಥವಾ ಅವರಿವತ್ತು ತೋರಿಸ್ತಾ ಇರುವಂತಹ ಸಾಧನೆಗಳಿರ್ಬೋದು. ಮೊದ್ಲಾಯಿದ್ರೆ ಈ ಕುಂದಾಪುರದವರೇ ಆಗಿದ್ರು ಒಂದ್ಸಲ ಬೆಂಗಳೂರಿಗೆ ಅಥವಾ ಗಾಂಧಿನಗರಕ್ಕೆ ಎಂಟ್ರಿ ತಕೊಂಡ್ಮೇಲೆ ಅವರಷ್ಟು ನಾವು ಕುಂದಾಪುರದವರು ಅಂತ ಹೇಳ್ಕೊಳ್ಳೋದ್ರಲ್ಲ ಆಸಕ್ತಿ ತೋರಿಸ್ತಾ ಇರ್ಲಿಲ್ಲ. ನಮ್ಗೆ ಎಲ್ಲೋ ಮತ್ತೆ ಗೊತ್ತಾಪದ ಅವ್ರು ಕುಂದಾಪುರ ಮೂಲದವರಂಬ್ರು ಅಂತ ಹೇಳ್ಕೊಂಡೆ. ಆದ್ರೆ ಈಗಲ್ಲ, ನಾವು ಕುಂದಾಪುರದರಂಬುದನ್ನ ಎದೆ ತಟ್ಟಿ ಹೇಳುವಂತಹ ಸ್ಥಿತಿ ಪರಿಸ್ಥಿತಿ, ಅದೊಂದು ಗರ್ವದಲ್ಲಿ ನಾವು ಕುಂದಾಪುರದರಿದ್ದೋ. ಹಂಗೆ ಇವತ್ತು ನನಗೆ ಕುಂದಾಪುರ ಮಾತುಕತೆಯಲ್ಲಿ ಏನ್ ಖುಷಿ ಏನ್ ಸಂಭ್ರಮ ಅಂತ ಕೇಂದ್ರೆ, ನಮ್ಮೊಟ್ಟಿಗೆ ಸಚಿನ್ ಬಸ್ರೂರು ಅವರಿದ್ದಾರೆ. ಆಕ್ಚುಲಿ ಸಚಿನ್ ಬಸ್ರೂರು ಅಂದ್ರೆ ನಿಮ್ಗೊಂದು ಹಾಡ್ ನೆನ್ಪಾಪ, ಯಾವ ಹಾಡ್ ಗೊತ್ತಾ? ಇದು ನಮ್ಮೂರು ಇದು ನಮ್ಮೂರು ನಾವೆಲ್ಲಿಗೆ ಹೋದ್ರು. ಆ ಹಾಡನ್ನ ಒಂದ್ 10 ವರ್ಷದ ಹಿಂದೆ ರಿಲೀಸ್ ಮಾಡಿದಾಗ ಇದು ಯಾವ ಗಂಡು ಮರ ಇಷ್ಟ ಲೈಕ್ ಮಾಡಿತ್ತಲ್ಲ ಅಂತ ಇಡೀ ಊರವರೇ ಒಂದ್ಸಲ ಮೂಗ್ ಮೇಲೆ ಕೈ ಇಟ್ಕೊಂಡಿರ. ಆದ್ರೆ ಆ ಹಾಡು ಇವತ್ತಿಗೂ ತುಂಬಾ ಲೈಕ್ ಇತ್ತು, ಅಂಡ್ ರೇಡಿಯೋ ಕುಂದಾಪುರದಲ್ಲಿ ಪ್ಲೇ ಆತನೇ ಇರುತ್ತ. ಅಂತ ಚಂದದ ಹಾಡನ್ನ ಅವತ್ತು ಕಂಪೋಸ್ ಮಾಡಿದವರು, ಅದರೊಟ್ಟಿಗೆ ಅವರೇ ನಿಂತು ಆಕ್ಟ್ ಮಾಡಿದವರು ಸಚಿನ್ ಬಸ್ರೂರು ಅವರು. ಇವತ್ತು ಹಲವು ಮೂವಿಗಳಿಗೆ ಚಿಕ್ಕ ಚಿಕ್ಕ ಪುಟ್ಟ ಕೊಡುಗೆಯನ್ನ ಕೊಡ್ತಾ, ಈಗ ಕರಾವಳಿ ಅನ್ನುವಂತಹ ದೊಡ್ಡ ಮಟ್ಟದ ಚಿತ್ರಕ್ಕೆ ಮ್ಯೂಸಿಕ್ ಕೊಟ್ಟು ಮ್ಯೂಸಿಷಿಯನ್ ಆಗಿರುವಂತಹ ನಮ್ಮೂರಿನ ಹುಡುಗ ಸಚಿನ್ ಬಸ್ರೂರು ಅವರು ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ನಮ್ಮ ರೇಡಿಯೋ ಕುಂದಾಪುರದ ಸ್ಟುಡಿಯೋದಲ್ಲಿ. ಸಚಿನ್ ಬಸ್ರೂರು ಅವರಿಗೆ ನಮಸ್ಕಾರ, ನಮ್ಮ ಕುಂದಾಪುರ ಮಾತುಕತೆಗೆ ಸ್ವಾಗತ.
3: ನಮಸ್ಕಾರ. ನಮಸ್ಕಾರ.
2: ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಹೆಂಗಿದ್ರಿ? ನಾವು ಹುಷಾರಿತ್ತ. ಅದೇ ನಾ ಕೇಂದೆ ಸಚಿನ್ ಅವ್ರನ್ನ ಕಂಡು ಕೊಡ್ಲಿಕ್ಕೆ. ಇದು ನಮ್ಮೂರು ಆಲ್ಬಮ್ ಸಾಂಗ್ ಅಲ್ಲಿ ನೀವೆಲ್ಲ ಆಕ್ಟ್ ಮಾಡದ್ದಂತೆ. ಅಷ್ಟೊತ್ತಿಗೆ ಅವ್ರು ಚೆನ್ನ ಗಂಡವ್ರ, ಈಗ ದೊಡ್ಡದಾಗಿ ಬೆಳೆದಿದ್ದಾರೆ. ಬರೀ ದೇಹದಲ್ಲಿ ವಯಸ್ಸಲ್ಲಿ ಮಾತ್ರ ಅಲ್ಲ, ಹೆಸರಲ್ಲೂ ಕೂಡ ಅಲ್ದಾ? ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ ಸಚಿನ್ ಬಸ್ರೂರ್ ಅವ್ರಿಗೆ?
3: ತುಂಬಾ ಖುಷಿ ಇತ್ತು ಅಂದ್ರೆ, ಇಲ್ಲಿಂದ ಎದ್ದೋ ಕನ್ಸ್ ಕಟ್ಕೊಂಡ ನನ್ನ ಮಾವನ ಜೊತೆಗೆ ಹೋಗಿ ಅಲ್ಲಿ ಮ್ಯೂಸಿಕ್ ಕಲ್ತು, ಸೊ ಈಗ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಹಾಡ್ತಿದ್ದೆ, ಮ್ಯೂಸಿಕ್ ಮಾಡ್ತಾ ಇದ್ದೆ. ಬೇರೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡುವಂತ ಅವಕಾಶ ಸಿಕ್ತು, ತಮಿಳು ತೆಲುಗು ಕನ್ನಡ. ತುಂಬಾ ಖುಷಿ ಇತ್ತು.
2: ತುಂಬಾ ಖುಷಿ ಇದೆ. ಈಗ ನೀವು ಈ ಮ್ಯೂಸಿಷಿಯನ್ ಆಗ್ಲಿಕ್ಕೆ ಅಥವಾ ಇದೊಂದು ಜರ್ನಿ ಶುರು ಮಾಡೋಕೆ ರವಿ ಬಸ್ರೂರ್ ಅವರ ಇನ್ಫ್ಲೂಯೆನ್ಸ್ ಎಷ್ಟಿತ್ತು ಅದ್ರಾಗೆ? ನಿಮ್ಮ ಮಾವ ರವಿ ಬಸ್ರೂರ್.
3: ನಾನು ಚಿಕ್ಕ ವಯಸ್ಸಿಂದ ಅಂದ್ರೆ ಏಳಕ್ಕೆ ಬುದ್ಧಿ ಬಂತು ಆಗಳಕ್ಕಿಂತ ಮಾವನ ಜೊತೆಗೆ, ನನ್ನ ಮಾವ ಅಂದ್ರೆ ನಂಗೆ
2: ಜೀವ
3: ಜೀವದ ಗೆಂಟ್ ಜೀವದ ಗೆಂಟ್. ಮಾವನೊಟ್ಟಿಗೆ ಇರ್ತಿದ್ದೆ ಎಷ್ಟೊತ್ತಿಗೂ. ಮಾವ ಈಗಳಿಗೂ ಈಗಳು ಎಂತ ಕೆಲಸ ಮಾಡ್ಕೊಂಡ್ ಹೊರಟ್ರು ಅಷ್ಟು ಫಾಸ್ಟ್ ಆಗಿ ಕೆಲಸ ಮಾಡಿದ್ರೆ ಒಂದ್ ಸ್ವಲ್ಪವೂ ಇದು ಟೈಮ್ ವೇಸ್ಟ್ ಮಾಡೋದಿಲ್ಲ. ಸೊ ಅವ್ರ ಜೊತೆಗೆ ಮುಂಚೆಯಿಂದ ಹಂಗೆ ಅವ್ರ ಎಂತೆಲ್ಲ ಮ್ಯೂಸಿಕ್ ಆಯ್ಲಿ ಕಲ್ಲಿನ ಕೆಲಸ ಆಯ್ಲಿ ಎಂತೆಲ್ಲ ವರ್ಕ್ ಮಾಡಿರೋ FM ಅಲ್ಲಿ ವರ್ಕ್ ಮಾಡಿರೋ, ಸೊ ಅಲ್ಲೆಲ್ಲ ನಾನು ಕಂಡ್ಕೊಂಡ್ ಬಂದಿದ್ದೆ. ಸೊ
2: ಮಾವ ಕಲ್ಲಿನ ಕೆಲಸ ಶಿಲ್ಪ ಕಿತ್ತಾಗ್ಲೂ ನೀವು ಅವ್ರ ಜೊತೆ ಇದ್ರ?
3: ಹೌದು.
2: ಓ ಓಕೆ. ನಿಮ್ಮ ಮಾವಳಿಯಾಗಿ ಎಷ್ಟು ವರ್ಷ ಡಿಫ್ರೆನ್ಸ್ ಅದು?
3: 10 ವರ್ಷ.
2: ಮಾವ ಅಂದ್ರೆ ನೀವು ಅಕ್ಕನ ಮಗ ರವಿ ಬಸ್ರೂರ್ ಅವ್ರದ್ದು. ಸೊ ಹುಟ್ಟಿನಿಂದನೇ ಮಾವನ್ ಮಾವನ ಜೊತೆನೆ. ಮಾವ ಎಂತ ಮಾಡ್ತಾರೆ ಮಾವನೇ ಆದರ್ಶ. ಮಾವ ಹೋದಲ್ಲೆಲ್ಲ ಅಳಿಯ ಸಚಿನ್ ಅವರು ಹಾಜರ್. ಅಷ್ಟು ಇನ್ಫ್ಲೂಯೆನ್ಸ್.
3: ಶಾಲೆಗೆ ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಬಿಡ್ತಾರಲ್ಲ, ಸೀದಾ ಅಜ್ಜಿ ಮನೆಗೆ ಹೋಗ್ತಿದ್ದೆ. ಮನೆ ಮನೆಗೆ ಜಾಸ್ತಿ ಇರ್ತಿರ್ಲಿಲ್ಲ ನಾನು, ಅಜ್ಜಿ ಮನೆಗೆ ಜಾಸ್ತಿ ಇರ್ತಿದ್ದೆ. ಅಲ್ಲಿ ಆಗಳಿಕ್ಕೆ ಸ್ಟುಡಿಯೋ ಮಾಡಿರು ಮನೆಗೆ, ಆಗಳಿಕ್ಕೆ ಸ್ಟುಡಿಯೋ ಮಾಡಿರು. ಸೊ ಅಲ್ಲಿ ಸಿಸ್ಟಮ್ ಅಂತ ಇರ್ಲಿಲ್ಲ, ಮಾವ ಎಫ್ ಎಂ ಅಲ್ಲಿ ವರ್ಕ್ ಮಾಡ್ತಿದ್ರಲ್ಲ ತಗೊಂಡೋಗಿದ್ರು. ಸೊ ಒಂದ್ಸಲ ಯಾರು ದಿನಕ್ಕೆ ಒಂದ್ಸಲ ಯಾರು ಸ್ಟುಡಿಯೋ ಒಳಗೆ ಹೋಗಿ ಯಾರ ಮನೆ ಬಾರಿಸಿ ಆ ಸ್ಟುಡಿಯೋ ಸ್ಮೆಲ್ ಅದನ್ನೆಲ್ಲ ಎಂಜಾಯ್ ಮಾಡ್ತಿದ್ದೆ. ಸೊ ಅದು ಅಲ್ಲ, ಆ ಒಂದು ನೆನಪನ್ನ ಇಲ್ಲಿ ತನಕನು ಕರ್ಕ ಬಂದಿತ್ತು.
2: ನಿಮ್ಗೂ ಶಿಲ್ಪಕಲೆ ಎಲ್ಲ ಬತ್ತುತ್ತಾ?
3: ಇಲ್ಲ, ನನ್ಗೆ ಅಷ್ಟು ಬತ್ತಿಲ್ಲ, ಬಟ್ ಒಂದ್ ರೇಂಜ್
2: ಈ ಮ್ಯೂಸಿಕ್ ಅನ್ನೋದು ಈಗ ಮಾವ ಹಾಡ್ತಾ ಇದ್ರು, ಮಾವ ಗುನ್ಗುನಿಸ್ತಾ ಇದ್ರು, ಮಾವ ಆಲ್ಬಮ್ ಸಾಂಗ್ ಗಳನ್ನ ಕುಂದಾಪುರ ಕನ್ನಡದಲ್ಲಿ ಪ್ರಪ್ರಥಮವಾಗಿ ಮಾಡಿದ್ರು. ಇಲ್ಲೇ ನಿಮ್ಗೆ ಅನ್ಸಿತ್ತಾ ಅಥವಾ ನಿಮ್ಗದು ನ್ಯಾಚುರಲಿ ಇತ್ತ? ಹ್ಯಾಂಗ್ ಅದು, ಯಾವ ತರ
3: ಅಂದ್ರೆ, ನಮ್ದು ನಮ್ ಮನೇಲಿ ಎಲ್ಲರೂ ಸಂಗೀತವೇ. ಎಲ್ಲೆಲ್ಲೂ ಸಂಗೀತ, ನನ್ನ ಅಮ್ಮನ ಹೆಸರು ಸಂಗೀತ.
2: ಹೌದಾ?
3: ಅಮ್ಮ ಮತ್ತೆ ನಮ್ಮ ದೊಡ್ಡ ಮಾವ ಆರ್ಕೆಸ್ಟ್ರಾದಲ್ಲಿ ಹಾಡ್ತಿದೀರ. ಸೊ ಆಗಳಿಕ್ಕೆ ಆರ್ಕೆಸ್ಟ್ರಾ ಟೀಮ್ ಅವ್ರು ಸ್ವಲ್ಪ ಸ್ವಲ್ಪ ಫ್ಯಾಮಿಲಿ ಒಳಗೆ ಗಲಾಟೆ ಆಗಿ ಅವ್ರನ್ನ ತೆಗ್ದಾಕ್ರು,
2: ಇವರಿಬ್ರು.
3: ಹಾ, ಇಬ್ರು ತೆಗ್ದಾಕ್ರು. ಆ ಒಂದು ಬೇಜಾರಲ್ಲ ನನ್ನ ಅದೇ ರವಿ ಬಸರೂರ್ ಅವರು ಸ್ಟಾರ್ಟ್ ಮಾಡ್ರು ಒಂದು ಮ್ಯೂಸಿಕ್ ಆರ್ಕೆಸ್ಟ್ರಾ ಮಾಡ್ಬೇಕನ್ನೋದು. ಅಲ್ಲಿಂದ ಸ್ಟಾರ್ಟ್ ಆಯ್ತು, ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಆ ಒಂದು ಇಂಪ್ಯಾಕ್ಟ್ ಗಳೆಲ್ಲ ಸೊ ಅಲ್ಲಿಂದನು ಎಲ್ಲಾ ಜರ್ನಿಯಲ್ಲೂ ನಾನು ಜೊತೆಗಿದ್ದೆ, ಅವ್ರ ಜೊತೆಗೆ ಇಪ್ಪದೆ ಒಂದು ಖುಷಿ.
2: ಖುಷಿ ಅಲ್ಲ, ತುಂಬಾ ತುಂಬಾ ಸರಳವಾಗಿರೋ ವ್ಯಕ್ತಿತ್ವ ರವಿ ಬಸರೂರ್ ಅವ್ರದ್ದು. ಸಿಂಪಲ್ ಅಲ್ಲಿ ಸಿಂಪಲ್, ನಾನ್ ಕಂಡಿರೋ ಅಂತ ದೊಡ್ಡ ಮ್ಯೂಸಿಷಿಯನ್ ಅವರು ಎಲ್ಲೂ ಒಂಚೂರು ಗೊತ್ತೇ ಇಲ್ಲ, ಒಂಚೂರು ಗೊತ್ತಿಲ್ಲ. ಹತ್ರ ನಿಂತ್ರೆ ಇದಾರ ಪಕ್ಕದ ಮನೆ ಅಣ್ಣನೋ ಹಂಗೇನೋ ಆತರ ಫೀಲ್ ಬಂದ್ಬಿಡ್ತು ಬಿಟ್ರೆ, ಆ ದೊಡ್ಡ ಸ್ಟಾರ್ ಇವರು ಆತರ ಎಲ್ಲ ಅವ್ರು ತೋರ್ಸ್ಕೊಳ್ಳೋದೇ ಇಲ್ಲ, ಅದವರ ವ್ಯಕ್ತಿತ್ವ. ಇದ್ರಲ್ಲಿ ನೀವು ಹೋತ ಹೋತ ಫಸ್ಟ್ ಗೆ ಮಾವನ ಜೊತೆಗೆ ಹಾಡದ ಹಾಡ್ ಯಾವ್ದಾರು ನೆನಪಿತ್ತ?
3: ಫಸ್ಟ್ ಆಲ್ಬಮ್ ಅಲ್ಲಿ
2: ಪಣಕ್ ಮಕ್ಕಳಲ್ಲಿ,
3: ಪಣಕ್ ಮಕ್ಕಳ ಹಾಡ್ಲಿಲ್ಲ, ಬಟ್ ಅದ್ರಲ್ಲಿ ವರ್ಕ್ ಮಾಡಿದೆ.
2: ನೀವೆಂತ ಮಾಡಿದ್ರಿ ಅದ್ರಲ್ಲಿ?
3: ಅಂದ್ರೆ ಮ್ಯೂಸಿಕ್ ಓರಿಯೆಂಟೆಡ್ ವರ್ಕ್ ಮಾಡಿದೆ. ಅದಾದ್ಮೇಲೆ ಫಸ್ಟ್ ಮಾವಂಗ್ ಹಾಡದಂತ ಹೇಳಿದ್ರೆ, ನಾನು ಪ್ರೋಗ್ರಾಮಿಂಗ್ ಎಲ್ಲ ಮಾಡ್ತಿದ್ನಲ್ಲ, ಅಂಜನಿ ಪುತ್ರ ಅಂತೇಳಿ ಒಂದು
2: ಪಿಕ್ಚರ್
3: ಬಂತು. ಸೊ ಅದ್ರಲ್ಲಿ ನಾನು ಒಂದ್ ಆಲ್ರೆಡಿ ಒಂದ್ ಕಂಪೋಸ್ ಮಾಡಿದ್ದೆ ಒಂದ್ ಸಾಂಗ್, ಇದನ್ ಕೇಳಿಸ್ದೆ ಇದು ಮಾವನಿಗೆ. ಮಾವನಿಗೆ ಖುಷಿ ಆಯ್ತು, ಅದನ್ನ ಹರ್ಷ ಮಾಸ್ಟರ್ ಕಳ್ಸ್ರು ಡೈರೆಕ್ಟರಿಗೆ.
2: ವೆರಿ ನೈಸ್.
3: ಅವ್ರ ಸೂಪರ್ ಇತ್ತು ಹಾಡಿದ, ಇದನ್ನಿಟ್ಕಂಬ ನಾನು ಹೇಳ್ರಿ. ಕಡಿಕೆ ಸಿಂಗರ್ಸ್ ಯಾರ ಅಂದಳಿ ಬಂದಗಳಿಗೆ, ಸಿಂಗರ್ಸ್ ಬೇರೆ ಯಾರು ಬೇಡ, ಅವ್ರ ಅದೇ ವಾಯ್ಸ್ ಇರ್ಲಿ, ಅದು ವೋಕಲ್ ಸೂಟ್ ಆತಿತ್ತು. ಆ ಒಂದಿದ್ರಲ್ಲಿ ನನ್ನ ವೋಕಲ್ ಹಂಗೆ ಇತ್ತು.
2: ಯಾವ ಹಾಡದು?
3: ಮಗರಿಯ
2: ಒಂಚೂರು ಬಿಟ್ಟು ಒಂಚೂರು ನಮ್ ನೆನ್ಪ್ ಮಾಡಿಸಿ ಕಂಬ. ಅಂಜನಿ ಪುತ್ರದ್ದು
3: ಒಂಟಿ ರೋಡಲ್ಲಿ ನಡೆದು ಒಬ್ಬಂಟಿಯಾದ ಈ ಹುಡುಗ ಮಗರಿಯ
2: ಮಗರಿಯ
3: ಮಗರಿಯ. ಸೊ ಆ ಹಾಡನ್ನ ಟ್ರ್ಯಾಕ್ ಹಾಡಿದೆ ಫಸ್ಟ್ ಗೆ, ಅಂದ್ರೆ ಕಂಪೋಸಿಂಗ್ ಮಾಡ್ತಾ ಲಿರಿಕ್ ಎಂತ ಬದತ್ತೋ ಅದನ್ನ ಹಾಡಿದೆ. ಆ ವೋಕಲ್ನ ಇಟ್ಕೊಂಬ ಅಂತ ಹೇಳ್ತಾರೆ. ಸೊ ಅದು ಅದು ಫಸ್ಟ್ ಹಾಡ್ ನಂದು, ಅಂದ್ರೆ ಸಿನಿಮಾಗ ಹಾಡ್ ಫಸ್ಟ್
2: ಸಿನಿಮಾದಲ್ಲಿ ಬಳಕೆ ಆಗಿರೋದು.
3: ಅಂದ್ರೆ ನನ್ ಸಾಂಗ್ ನಾ ಹಾಡ್ದ ಅಂತ ಹೇಳಿದ್ರೆ ಇದು ನಮ್ಮೂರ ಸಾಂಗ್.
2: ಎಸ್, ಈಗ ಕುಂದಾ ಪ್ರಕರಣ, ನೀವು ಲಾಯಕ್ ಕುಂದಾ ಪ್ರಕರಣ ಮಾತಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲಿಗೋರು ನೀವು ಮರ್ತಿಲ್ಲಲ್ಲ ನಮ್ ಭಾಷೆನ,
3: ಇನ್ನೊಬ್ರಿಗೆ ಕಲ್ಸಿಕೊಡ್ಬೇಕಾರ
2: ಅಲ್ಲ. ಸೊ ಅದ್ರಲ್ಲಿ ಇದು ನಮ್ಮೂರು, ಇದು ನಮ್ಮ ಸಕ್ಕದಾಯ್ತ ಲಾಯಕ್ ಇತ್ತ ಹಾಡಂತೂ. ಸೊ ಹ್ಯಾಂಗ್ ಅದು, ಎಲ್ಲಿಂದ ಇನ್ಸ್ಪಿರೇಷನ್ ಬಂತು? ಮಾವ ಒಂದ್ ಆಲ್ಬಮ್ ಸಾಂಗ್ ಮಾಡಿ ನಾನು ಒಂದ್ ಮಾಡ್ಕೆ ಅಂತನಾ, ಅಥವಾ ಹ್ಯಾಂಗ್ ಅದು?
3: ಶೂಟಿಂಗ್ ಟೈಮ್ ಅಲ್ಲೆಲ್ಲ ಅಂದ್ರೆ ಆ ಶೂಟಿಂಗ್ ಟೈಮ್ ಅಲ್ಲೇ ಆದ್ದು, ಗರ್ಗರ್ ಮಂಡಳ ಶೂಟಿಂಗ್ ಟೈಮ್ ಅಲ್ಲೇ ಇದನ್ನು ಒಂದ್ ಗ್ಯಾಪ್ ಅಲ್ಲಿ ಮಾಡು ಹೊಡಿಸಿ ಬಿಡುವ ಅಂತ ಹೇಳಿ ಶುರು ಮಾಡದ್ದು. ಅಷ್ಟೊತ್ತಿಗೆ ಆಲ್ರೆಡಿ ಒಂದ್ ಮಾವ ಮಾಡಿದಿರಿ, ಯಾವ್ದು ಎಂತ ಚಂದ ನಮ್ ಭಾಷಿ ಕೇಂಬುಕೆ. ಸೊ ಆ ಹಾಡು ಮಾಡಿದಿರ. ಸೊ ನನ್ಗೆಂತ ಹೇಳ್ರಿ, ಇಡೀ ಕುಂದಾಪುರದ ಎಲ್ಲೆಲ್ಲ ಜಾಗ ಐತಿ ಎಲ್ಲದನ್ನು ತೋರ್ಸ್ಕೊಳ್ಳಿ ಆಸೆ. ಮಾವ ಅದ್ರಲ್ಲಿ ಆ ಹಾಡಲ್ಲಿ ನಮ್ ಕಲ್ಚರ್ ಬಗ್ಗೆ ಅಂದ್ರೆ ಎಂತೆಲ್ಲ ಆಡ್ತಿತ್ತು ನಾವು ನಮ್ಮ ಕಣ್ಮುಂದೆ ಅಂತೆಲ್ಲ ತೋರುತ್ತ ಅದನ್ನೆಲ್ಲ ತೋರ್ಸಿರ. ಸೊ ನನ್ಗೆ ಇಡೀ ಕುಂದಾಪುರ ಸಿಟಿನೆಲ್ಲ ತೋರ್ಸ್ಕೊಳ್ಳಿ ಭಾರಿ ಆಸೆ ಇತ್ತು. ಶುರು ಮಾಡಿದೆ ಕ್ಯಾಮರಾ ಇಟ್ಕೊಂಡು, ಕ್ಯಾಮರಾ ಆಲ್ರೆಡಿ ಇದಿತ್ತು ನಮ್ಮ ಹತ್ರ, ಶೂಟಿಂಗ್ ಕ್ಯಾಮರಾ ಸ್ಟಿಲ್ ಕ್ಯಾಮರಾ ಇದಿತ್ತು. ಅದನ್ನ ಇಟ್ಕೊಂಡು ಎಲ್ಲರಿಗೆ ಹೇಳಿದೆ ನಾನು, ಒಂದಿಷ್ಟು ಫ್ರೆಂಡ್ಸಿಗೆಲ್ಲ ಹೇಳಿದೆ. ಹೇಳದೆ ಈಗ ಬತ್ರ ಅಂತ ಕಾಯತ ಕಂಡೆ
2: ಫ್ರೆಂಡ್ಸ್,
3: ಯಾರು ಬರ್ಲ. ಎಷ್ಟು ಬೇಜಾರಾಯ್ತು ಅಂದ್ರೆ ನಂಗೆ, ಅಂದ್ರೆ ಡ್ಯಾನ್ಸಿಗೆ ಡ್ಯಾನ್ಸ್ ಓರಿಯೆಂಟೆಡ್ ಅದೆಲ್ಲ ಮಾಡಿ.
2: ಹಾಡು ರೆಡಿ ಇತ್ತ?
3: ಹಾಡು ರೆಡಿ ಇತ್ತು.
2: ಅದಕ್ಕೆ ನೀವು ವಿಜುವಲ್ ತಗೊಳಕ್ಕೆ ಇವೆಲ್ಲ ಬೇಕಿತ್ತು. ಯಾರು ಬರ್ಲ.
3: ಅಯ್ಯೋ, ನನಗೆ ಎಷ್ಟು ಬೇಜಾರಾಯ್ತು ಅಂದ್ರೆ, ಮಧ್ಯಾಹ್ನ ಉಂಡೆ
2: ನಂಬಲೇ ಬರ್ದು ಅಂತ
3: ಸೀದಾ ಬಸ್ ಸ್ಟ್ಯಾಂಡ್ ನಡೆದೆ. ಬಸ್ ಸ್ಟ್ಯಾಂಡ್ಗೆ ಟ್ರೈಪಾಡ್ ಮತ್ತೆ ಕ್ಯಾಮರಾ ಹಿಡ್ಕೊಂಡು ಒಂದ್ ಬ್ಯಾಗ್ ಹಾಕೊಂಡು ಹೊರಟೆ. ಬಸ್ ಸ್ಟ್ಯಾಂಡ್ ಹೋಗಿ ಅಲ್ಲಿ ಆಟೋದವ್ರ ಹತ್ರ ಬಂಡ ಕೆತ್ತವ್ರ ಹತ್ರ ಅದ್ರ ಎಲ್ಲ ಒಂದಿಷ್ಟು ವಿಜುವಲ್
2: ತಗೊಂಡ್ರಿ,
3: ಇದು ನಮ್ಮೂರ ಇದು ನಮ್ಮೂರ ಅಂದ್ರೆ ಹೇಳಿ ಸಾಕು ಅಂತ ಹೇಳಿ ಒಂದಿಷ್ಟು ವಿಜುವಲ್ ಹಾಂಗೆ ಒಂದಿನ ಫುಲ್ ಆಟೋದಾಗ ಜರ್ನಿ ಮಾಡಿ ಒಂದಿಷ್ಟು ವಿಜುವಲ್ ತಗೊಂಡ್. ಕಡೆಗೆ ನನ್ನ ಎರಡನೇ ಮಾವ ರಾಧಾಕೃಷ್ಣ ಬಸರು ನನ್ನಲ್ಲಿ, ಅವರು ಇಲ್ಲ ನಾನು ಬತ್ತೆ ನೀವು ಒಬ್ಬನೇ ಇದು ಮಾಡು ಬೇಡ ನಾಳೆ.
2: ಸಪೋರ್ಟ್ ಒಳ್ಳೆ ಇತ್ತಲ್ಲ.
3: ಹೌದು, ಸಪೋರ್ಟ್ ಇದ್ದಾರೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಒಳ್ಳೊಳ್ಳೆ ವಿಜುವಲ್ ತಗೊಂಡೆ ನಿಮ್ ಕಾಲೇಜ್ ಇದು ಗ್ರೌಂಡ್ ಇದೆ ಅಲ್ಲಿ ಗಾಂಧಿ ಮೈದಾನ, ತುಂಬಾ ವಿಜುವಲ್ ಅಲ್ಲಿ ತಕೊಂಡೆ. ಆಚೆಗೆ ಸೋಮೇಶ್ವರ ಬೀಚ್, ಸೊ ಅಲ್ಲೆಲ್ಲ ಶೂಟ್ ಮಾಡಿದೆ. ಒಂದ್ ರೇಂಜ್ ಬಂತು, ಖುಷಿ ಆಯ್ತು ನಂಗೆ. ಎಡಿಟ್ ನಾನೇ ಮಾಡಿದೆ, ಡಿ ಐ ಕಲರ್ ಗ್ರೇಡಿಂಗ್ ಎಲ್ಲ ಇತ್ತಲ್ಲ ಅದೆಲ್ಲ ನಾನೇ ಮಾಡಿದೆ.
2: ನಿಮ್ಗದೆಲ್ಲ ಅಷ್ಟು ಬತ್ತಿದ್ದ
3: ಅಲ್ಲ, ಅದೇ ಕಲ್ತದ್ ನಾನು,
2: ಅದಕ್ಕೋಸ್ಕರ
3: ಕಲ್ತದ್ದು. ಕ್ಯಾಮರಾ ವರ್ಕ್ ನಾನು ಇಲ್ದಿದ್ದ ಪೋರ್ಷನ್ ಎಲ್ಲ ನಾನೇ ಶೂಟ್ ಮಾಡದ್ದು. ನಾನ್ ಡ್ಯಾನ್ಸ್ ಮಾಡದ್ ಪೋರ್ಷನ್ ಎಲ್ಲ ನನ್ನ ಮಾವನ ಹತ್ರ ಇನ್ನು ಹತ್ತ ಇದು ಫ್ರೇಮಿಂಗ್ ಎಲ್ಲ ಇಟ್ಟು ಇಟ್ಕೊಟ್ಟು ಬಂದು.
2: ಓಕೆ,
3: ಡ್ಯಾನ್ಸ್ ಮಾಡುದು
2: ಮಾವ ಬಂದು ಉಪಯೋಗ ಆಯ್ತು ತುಂಬಾ ನಿಮ್ಗೆ ಡ್ಯಾನ್ಸ್ ಮಾಡೋಕೆ.
3: ಹೌದು, ಕಡೆಗೆ ಒಂದಿಷ್ಟು ಡ್ಯಾನ್ಸರ್ಸ್ ನೆಲ್ಲ ಅಪ್ರೋಚ್ ಆದ.
2: ಫ್ರೆಂಡ್ಸ್ ಇಲ್ಲ ಈಗ?
3: ಫ್ರೆಂಡ್ಸ್ ಇಲ್ಲ.
2: ನೋ ಫ್ರೆಂಡ್ಸ್? ಕೈ ಕೊಟ್ಟಿದಾರ?
3: ಕೈ ಕೊಟ್ಟು ಫ್ರೆಂಡ್ಸ್ ಇಲ್ಲ. ಕಡೆಗೆ ಡ್ಯಾನ್ಸರ್ಸ್ ಅಪ್ರೋಚ್ ಆಗಿ ಒಂದಿಷ್ಟು ಸ್ಟೆಪ್ ಗಳನ್ನೆಲ್ಲ ಮಾಡಿ ಅದನ್ನ ಬೀಚ್ ಅಲ್ಲಿ ಶೂಟ್ ಮಾಡುವ ಅಂತ ಹೇಳಿ ಬೀಚ್ ಅಲ್ಲಿ ಶೂಟ್ ಮಾಡಿ ಅದನ್ನ ಆಲ್ಬಮ್ ಕಂಪ್ಲೀಟ್ ಆಯ್ತು.
2: ಈ ಮಾತು ಕೇಂಬತ್ತಿ ನಂಗೆ ಇನ್ನೊಂದ್ಸಲ ಹೋಗಿ ಕಾಣ್ಕದನ್ ಅಂತ ಅನ್ಸ್ತಿದೆ. ಯೂಟ್ಯೂಬಿಗೆ ಹೋಗಿ ಇದು ನಮ್ಮೂರು ಇದು ನಮ್ಮೂರು ಕಂಡಿತ್ತು. ಆದ್ರೂ ನೀವ್ ಹೇಳಿದ್ರಲ್ಲ ಬೊಂಡ ಕೇತರು ಎಲ್ಲ ನೆನಪಾತಿತ್ತು, ಕಣ್ಣು ಸುಮಾರು ದಿನ ಆಯ್ತಾ. ಈಗ ಇನ್ನೊಂದ್ಸಲ ಕಾಣ್ಕ, ಅದಕ್ಕಿಂತ ಮುಂಚೆ ಒಂದ್ಸಲ ನಮ್ ಕೇಳುಗರಿಗೂ ಕೇಳಿಸಿ ಬಿಡುವ ಅಂತ ಇದು ನಮ್ಮೂರು ಹಾಡನ. ಸೊ ಕೇಂತ ಇನ್ನೊಂದ್ಸಲ ಯೂಟ್ಯೂಬಿಗೆ ಹೋಗಿ ಕಾಣಿ ಇದು ನಮ್ಮೂರು ಹಾಡು. ಈಗಷ್ಟೇ ಅವ್ರು ಎಕ್ಸ್ಪ್ಲೈನ್ ಮಾಡ್ರಲ್ಲ ಆ ಶಾರ್ಟ್ಸ್ ಎಲ್ಲ ಹ್ಯಾಂಗ್ ತಕೊಂಡ್ರ ಫ್ರೆಂಡ್ಸ್ ಕೈ ಕೊಟ್ಟಂಗ ಅದು ಬೇಜಾರು. ಆ ಬೇಜಾರಲ್ಲಿ ಕ್ಯಾಮ್ರಾನ್ ತಾವೇ ಹಾಕೊಂಡು ಹೋಗಿ ತಾವೇ ಒಬ್ಬರೇ ನಿಂತ್ಕೊಂಡು ವಿಶ್ವಾಸ ತಕೊಂಡ ಮತ್ತೆ ಮಾವ ಬಂದ ಮಾವನ್ ಕಿಟ್ಕೊಂಡ ಇವರು ಡಾನ್ಸ್ ಮಾಡೋದನ್ನ ಮಾವ ಶೂಟ್ ಮಾಡಿ ಅಲ್ದಾ.
3: ಅಲ್ಲ, ಮೋಸ್ಟ್ಲಿ ಅವ್ರು ಕೈ ಕೊಡ್ತೀರಿ ಈ ತರ ಇಷ್ಟು ಒಳ್ಳೆ ಸಾಂಗ್ ಗೊತ್ತಿಲ್ಲ ಐತೆ.
2: ಎಕ್ಸಾಕ್ಟ್ಲಿ, ಹಾಪದೆಲ್ಲ ಒಳ್ಳೆ.

0: ಅದೊಂದು ಮೆಮೊರಿ ಆಯ್ತು ನಿಮ್ದು ಫಸ್ಟ್ ಆಲ್ಬಮ್ ಸಾಂಗ್ ಅದು. ನಿಮ್ ಮಾವ ಪಣಕ್ ಮಕ್ಳ ಸಾಂಗ್ ಆಲ್ಬಮ್ ಅನ್ನ ರಿಲೀಸ್ ಮಾಡಿದಾಗ ಎಲ್ಲೇ ಮೆಹಂದಿ ಮನೆ ಇದ್ರು ಎಂತದೇ ಫಂಕ್ಷನ್ ಇದ್ರು ಕೇಂತಿಪ್ಪದ ಅದೇ ಹಾಡ ಅಪ್ಪಯ್ಯ ಕಾಣಿ ಅನಿತಾ ಓ ಅನಿತಾ ಇದೇ ಕೇಂತಿಪ್ಪದ. ಅದು ನಿಮ್ಮಲ್ಲಿ ಯಾವ ತರ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡ್ತು? ಕುಂದಾಪುರ ಕನ್ನಡದಲ್ಲಿ ಬಂದಿರುವಂತ ಅಂದ್ರೆ ಎಲ್ಲಾ ಕಡೆ ಹೆಸರಾಗಿರುವಂತಹ ಫಸ್ಟ್ ಆಲ್ಬಮ್ ಸಾಂಗ್ ಅದು ಪಣಕ್ ಮಕ್ಳ, ನಿಮ್ಗದ್ ಹೆಂಗೆ ಒಂದು ವೈಬ್ರೇಟ್ ಕ್ರಿಯೇಟ್ ಮಾಡ್ತು, ಇನ್ಸ್ಪಿರೇಷನ್ ಆಯ್ತು?
1: ನಾನ್ ಬೆಂಗಳೂರಿಗೆ ಹೋದಾಗಳಿಗೆ ಅದ ಸಿ ಡಿ ಎಲ್ಲ ಪ್ರಿಂಟ್ ಆತಿತ್ತು. ಅಂದ್ರೆ ನಾನ್ ಮಾವನಟ್ಟಿ ಜಾಯ್ನ್ ಆದ್ದು, ಕ್ಲಾಸ್ ಪಾಸ್ ಆದ್ಮೇಲೆ ರಿಸಲ್ಟ್ ಕಾಣಲ ನಾನು ಡೈರೆಕ್ಟ್ ಬೆಂಗಳೂರಿಗೆ ನಾನು ಹೋಯ್ ಬತ್ತೆ ಮಾವನ ಮನೆಗೆ ಇರ್ತೇನೆ ಅಂತ ಹೇಳಿ ಅಪ್ಪನ ಹತ್ರ ಹೇಳಿ ಅಪ್ಪ ಅಮ್ಮನ ಹತ್ರ ಹೇಳಿ ಬೆಂಗಳೂರಿಗೆ ಹೋದ್ ಮಾವನಟ್ಟಿಗೆ ರಜಿಗೆ ಇರ್ತೇನೆ ಹೋಯ್ ಅಲ್ಲಿಂದ ಫೋನ್ ಮಾಡಿ ನಾನ್ ಇನ್ ಬತ್ತಿಲ್ಲ
0: ಅಂತ ಹೇಳಿದ್ದು. ಇನ್ನು ಬರೀ 10ನೇ ಕ್ಲಾಸ್ ಓದಿದ?
1: 10ನೇ ಕ್ಲಾಸ್.
0: ವೆರಿ ಗುಡ್. ಯಾಕೆ ಹೇಳಿ, ಯಾಕೆ ವೆರಿ ಗುಡ್ ಅಂತ ಅಂದ್ರೆ ಲೈಕ್ ನಿಮ್ಗೆ ಗೊತ್ತಿತ್ತು ನಿಮ್ದು ಪ್ಯಾಷನ್ ಏನು ಅಂತ. ಸುಮ್ನೆ ಅಲ್ಲಿ ವೇಸ್ಟ್ ಮಾಡಿದೆ, ಕರೆಕ್ಟ್ ಆಗಿ ಅದೇ ದಾರಿಗೆ ಏನ್ ಬೇಕೋ ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಹೋದ್ರೆ ನೀವು. ಸೊ ಓದೋದು ವೇಸ್ಟ್ ಅಂತಲ್ಲ, ಈಗ ನಿಮ್ಗೆ ಅನ್ಸುತ್ತೆ ನಾನು 10th ನಂತರ ಓದ್ಬೇಕಿತ್ತು ಅಂತ
1: ಅನ್ಸುತ್ತೆ?
0: ಯಾಕೆ ಅನ್ಸುತ್ತೆ?
1: ಕೆಲವೊಂದ್ ಕಡೆ ಅದೇ ಕಮ್ಯುನಿಕೇಶನ್ ಅದ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಮತ್ತೆ ಇನ್ನು ಏನೋ, ಈಗ ನಾವು ಇಲ್ಲಿ ಹೊರಗಿನ ಪ್ರಪಂಚದೊಟ್ಟಿಗೆ ಎಂತಾರು ಕಮ್ಯುನಿಕೇಶನ್ ಮಾಡೋದಿದ್ರೆ ಅದಕ್ಕೆಲ್ಲ ತುಂಬಾ ಇಂಪಾರ್ಟೆಂಟ್ ಎಜುಕೇಶನ್ ಬೇಕೇ ಬೇಕು.
0: ಕೇಳುಗರೆ ಪ್ಲೀಸ್ ನೋಟ್, ಎಜುಕೇಶನ್
1: ಬೇಕೇ ಬೇಕು. ಬಟ್ ಅದ್ರ ಜೊತೆಗೆ ಪ್ಯಾಷನ್ ಇಂಪಾರ್ಟೆಂಟ್, ಮತ್ತೆ ಮನೆಯವರು ಸಪೋರ್ಟ್ ಬೇಕು.
0: ಈಗ ನಿಮ್ ಅಪ್ಪ ಅಮ್ಮ ಎಂತಂದ್ರ, ಗಡ ವಾಪಸ್ ಬತ್ತೇ ಇಲ್ಲ ಕೇಂದ್ರ ಅಥವಾ ಇಲ್ಲ ಮಗ ಅಡ್ಡಿಲ್ಲ ಅಂದ್ರ?
1: ಇಲ್ಲ, ನಾ ಅಷ್ಟೊತ್ತಿಗೆ ಒಂದ್ ಇಮೋಷನಲಿ ಒಂದ್ ಸ್ವಲ್ಪ ಡೈಲಾಗ್ ಹೊಡೆದಿದೆ. ಎಂತಂದ್ರೆ ಹೇಳಿದ್ರೆ, ಇದ್ರಲ್ಲೇ ನಾನ್ ದುಡ್ದು ನಿಮ್ನೆಲ್ಲ ಕಣ್ಕಂತೆ, ನಾನು ಒಂದಲ್ಲ ಒಂದಿನ ಕಣ್ಕಂತೆ ಅನ್ನಲ್ಲಿ ಹೇಳಿ
0: ಒಂದಿನ ಗೆದ್ದೆ ಬರ್ತೀನಿ ಅಮ್ಮ,
1: ಗೆದ್ದು ಬರ್ತೇನೆ.
0: ನೀವೊಬ್ರೇ ಮಗನ?
1: ನನ್ನ ತಂಗಿ ಇದ್ದಾಳೆ.
0: ಓಕೆ.
1: ಸೊ ಹಂಗ ಸ್ಟಾರ್ಟ್ ಆಯ್ತು. ಅಲ್ಲ ಸಿ ಡಿ ಎಲ್ಲ ಮಾಡ್ತಾ ಇದ್ದೀರ, ಹೊರ ಕೂಡಲೇ ಸಾಂಗ್ಸ್ ಎಲ್ಲ ಕೇಳಿಸ್ರು ಮಾವ, ಕೇಳಿಸ್ರು ಕೂಡಲೇ ಅದೇ ಅಪ್ಪಯ್ಯ ಕಾಣಿ ಸಖತ್ ಇಷ್ಟ ಆಯ್ತು ನಂಗೆ. ಅಂದ್ರೆ ರೆಗ್ಯುಲರ್ ಎಲ್ಲರ ಮನೆಗೆ ಇಪ್ಪದೇ ಅಲ್ಲ ಸಿಚುವೇಶನ್.
0: ಅಪ್ಪಯ್ಯ ಕಾಣಿ
1: ಇಲ್ಲ ಅದನ್ ಅದ್ ಕಡಿಕೆ ಸೀದಾ ಊರಿಗೆ ಬಂತು. ಊರಿಗೆ ಬಂದು ರಿಲೀಸ್ ಮಾಡ್ತಿಲ್ಲ ಬಸರೂರಲ್ಲೇ ಶಾಲೆಯಲ್ಲಿ ರಿಲೀಸ್ ಮಾಡ್ತು. ಒಂದಿಷ್ಟು ಇಲ್ಲ ಕೋಟೇಶ್ವರ ಹಬ್ದಾಗೆ ಸಿ ಡಿ ಎಲ್ಲ ಮಾರಿತ್ ನಾವು.
0: ಹೌದಾ? ನೀವೇ ನಿಂತ್ಕೊಂಡು ಮಾವಲಿ?
1: ನಮ್ ಟೀಮ್ ಟೋಟಲ್ ಟೀಮ್ ಇದಿತ್ತು, ಒಂದು 10-15 ಜನ ಇದ್ದೀರಿ ಟೀಮ್ ಅಲ್ಲ. ಸೊ ಎಲ್ಲ ಇದ್ರಲ್ಲಿ ಕೋಟೇಶ್ವರ ಹಬ್ದಾಗ ಎಲ್ಲ ಹಬ್ಬ ಇರುತ್ತೆ ಅಲ್ಲ ಒಂದು ಸ್ಟಾಲ್ ಹಾಕಂದು. ಅಂದ್ರೆ ನಮ್ದು ಉದ್ದೇಶ, ಮಾವನ ಉದ್ದೇಶ ಅಷ್ಟೇ, ಎಲ್ಲಾರು ರೀಚ್ ಆಯ್ಕ ಇದ್ರಾಗ ನಮ್ ಭಾಷೆಲ್ಲೂ ಹಾಡ್ ಮಾಡ್ಲಕ್ಕ, ಅದನ್ನ ಸಿನಿಮಾ ಸಾಂಗ್ ತರ ಕೇಳಲಕ್ಕ ಮುತ್ತರ ಪೋಟ್ರೆ ಮಾಡ್ಕಿದಿತ್ತು. ಸೊ ಅದು ವರ್ಕ್ ಆಯ್ತು. ಬಟ್ ಅದ್ ನಮ್ಗೆ ಗೊತ್ತಾದ್ ಒಂದ್ ವರ್ಷ ಆದ್ಮೇಲೆ, ಅಂದ್ರೆ ಹಿಟ್ ಆಯ್ತು ಇದು ಸಾಂಗ್. ಈಗ ನಿಮ್ಗೆ ಸೋಶಿಯಲ್ ಮೀಡಿಯಾ ಸ್ಟ್ರಾಂಗ್ ಇತ್ತು, ಇನ್ಸ್ಟಾಗ್ರಾಮ್ ರಪ್ಪ ಗೊತ್ತಾಯ್ತು,
0: ಎಷ್ಟು ಶೇರ್ ಆಯ್ತು, ಎಷ್ಟು ಲೈಕ್ ಆಯ್ತು, ಎಲ್ಲಿ ಹೋಯ್ತು, ಎಲ್ಲಿ ಬಂತಂತ.
1: ಮುಂಚೆ ಗೊತ್ತಾತಿಲ್ಲ. ಫೇಸ್ಬುಕ್ ಮಾತ್ರ ಐತಲ್ಲ ಆಗಳಿಗೆ ಬಂದದಷ್ಟೇ ಅನ್ಸುತ್ತೆ, ಮೋಸ್ಟ್ಲಿ ವಾಟ್ಸ್ಆಪ್ ಅಷ್ಟೇ. ಆಗಳಿಗೆ ಅಷ್ಟು ಗೊತ್ತಿರಲಿಲ್ಲ ನಮ್ಗೆ ಅಷ್ಟು ಹಿಟ್ ಆಯ್ತು ಅಂದಳಿ. ಯಾವ್ದೋ ಪ್ರೋಗ್ರಾಮ್ ಅಲ್ಲಿ ಯಾವ್ದೋ ಇದು ಕೊಟ್ರೆ ಕೂಡಲೇ ಗೊತ್ತಾದ್ದು ಅಷ್ಟೊತ್ತಿಗೆ ಜಾಸ್ತಿ ರೀಚ್ ಆಯ್ತು, ಇದು ಒಳ್ಳೆ ರೀಚ್ ಆಯ್ತು ಅನ್ನಳಿ. ಸೊ ಅದಾದ್ಮೇಲೆ ಸಿನಿಮಾ ಮಾಡೋಕ್ ಸ್ಟಾರ್ಟ್ ಮಾಡದ್ದು.
0: ಓಕೆ. ಸೊ ಇನ್ನು ರೀಚ್ ಆತಾನೆ ಇತ್ತು ಆಲ್ಬಮ್ ಸಾಂಗ್, ಆಲ್ಬಮ್ ಇದೆಯಲ್ಲ ತುಂಬಾ ರೀಚ್ ಆಗ್ತಿತ್ತು. ನಮ್ದೆಲ್ಲ ಫೇವ್ರೇಟ್ ಹಾಡ್ಗಳು ಅದೇ ಕುಂದಾಪುರ ಕನ್ನಡದಲ್ಲಿ. ಓಕೆ, ಇದಾದ್ಮೇಲೆ ನೀವು ಆಲ್ಬಮ್ ಸಾಂಗ್ ನಿಮ್ದೇ ಮಾಡ್ತೀರಿ, ಇದು ನನ್ನೋರು ನನ್ನೋರು ಅಂತ ಹೇಳಕ, ಅದಕ್ಕೆಲ್ಲ ರಿಯಾಕ್ಷನ್ಸ್ ನಿಮ್ಮ ಕೈ ಕೊಟ್ಟ ಫ್ರೆಂಡ್ಸ್ ಎಲ್ಲ ಎಂತಂದ್ರು ಕಡಿಕೆ? ಉಳಿದವರೆಲ್ಲ ಹೆಂಗೆ
1: ಮೆಸೇಜ್ ಮಾಡಿದ ಕಡಿಕೆ ರಿಲೀಸ್ ಆದ್ಮೇಲೆ? ಶಾ ನನ್ ಕರಿಕಿತ್ ಮರ ನೀನ ವಾಲಿ ಕಳಿತ ಹೇಳಿ ಅವತ್ ಮಾತಾಡ್ಸಲ್ಲ ನಾನು, ಮೆಸೇಜ್ ಹಾಕಿ ಸುಮ್ನೆ ಕಂಡೆ
0: ಲೈಕ್ ಇತ್ತಲ್ಲ.
1: ಸೊ ಅದಾದ್ಮೇಲೆ ಇನ್ನೊಂದ್ ಸಾಂಗ್ ಮಾಡಿದೆ ಕುಂದಾಪುರದ್ದೆ, ಅಂದ್ರೆ ಇಲ್ಲಿನ ಆರ್ಟಿಸ್ಟ್ ನೆಲ್ಲ ಇಟ್ಕೊಂಡು ಅಮ್ಮ ಸಾಂಗ್ ಅಲ್ಲಿ ಮಾಡಿದೆ. ಸೊ ಅದು ಒಳ್ಳೆ ರೀಚ್ ಆಯ್ತು. ಈಗಳು ಕಮೆಂಟ್ಸ್ ಎಲ್ಲ ಬರ್ತಾ ಇರತ್ತೆ ಅದಕ್ಕೆ.
0: ಹೌದು, ಅಮ್ಮ ಒಳ್ಳೇದು.
1: ಅದೊಂದು ಇಮೋಷನಲಿ ಕನೆಕ್ಟ್ ಇತ್ತು.
0: ನಿಮ್ಮಮ್ಮನಿಗೆ ಸಂಗೀತ ಅಮ್ಮನಿಗೆ ಮಾಡಿದ್ದು
1: ಇಲ್ಲ, ಎಲ್ಲರಿಗೂ ಎಲ್ಲ ಕಂಡ್ರೆ ಎಲ್ಲರಿಗೂ ಟಚ್ ಆಯ್ತು. ಅದಾದ್ಮೇಲೆ ನನ್ನೂರೇ ಚಂದ ಅನ್ನಳಿ ಒಂದ್ ಸಾಂಗ್ ಮಾಡಿದೆ. ನಾ ಹೇಳದನ್ನಲ್ಲಿ ಯಾರಿಗೆ ಹೇಳ್ಬೇಡ,
0: ನಮ್ದು ಫೇವ್ರೇಟ್ ಮಾರೋದು.
1: ಅದ್ರ ಹಿಂದೆ ಒಂದ್ ದೊಡ್ಡ ಕತೆ ಇತ್ತು.
0: ಅದೆಂತ ಕತೆ?
1: ನಾ ಹೇಳದನ್ನಲ್ಲಿ ಯಾರಿಗೆ ಹೇಳ್ಬೇಡ ಅದಿತ್ತಲ್ಲ. ನಾವು ಶೂಟಿಂಗ್ ಮಾಡ್ತಾ ಇತ್ತು, ನಮ್ಮ ಗಿರ್ಮಿಟ್ ಶೂಟ್ ಆತಿತ್ತು. ಆ ಟೈಮಲ್ಲಿ ಯಾರೋ ಒಬ್ರು ನಮ್ಮ ಗೂಡ್ಸ್ ಗಾಡಿ ಬೇಕಿತ್ತು ನಮ್ಗೆ, ನಾವು ಫೋನ್ ಮಾಡಿತ್ತವನಿ ಹುಡುಗಂಗೆ, ಅವ ಹೊರಟಿದ ಬಸ್ ಸ್ಟ್ಯಾಂಡ್ ಇಂದ. ಬಸ್ ಸ್ಟ್ಯಾಂಡ್ ಬಪ್ಪತಿ ಒಬ್ರು ನಮ್ ತುಂಬಾ ಒಳಗಿನರೆ, ನಮ್ ಕ್ಲೋಸ್ ಇಪ್ಪರೆ. ಆಯ್ತಾ, ಎಲ್ಲಿ ಹೋಗ್ತಿದ್ದೆ ಕೇಳ, ನಾನು ಇಲ್ಲ ರವಿ ಬಸ್ರವ್ರದ್ದು ಪಿಕ್ಚರ್ ಆತಿತ್ತಲ್ಲ ಅಲ್ಲಿ ಹೋಗ್ತಿದ್ದೆ ಅಂದಳಿ ಹೇಳ್ದ. ಇಲ್ಲ ಅಲ್ಲ ದುಡ್ಡೆಲ್ಲ ಕಮ್ಮಿ ಕೊಡೋಕಿದ್ರ, ದುಡ್ಡೆಲ್ಲ ಕಮ್ಮಿ ಕೊಡ್ತಾರವ್ರು, ಜಾಸ್ತಿ ಕೇಳಿ ಅಂದಳಿ ಹೇಳ್ತಾರ. ಕಡೆಗೆ ಅವ್ರ ಇಲ್ಲ ಇಲ್ಲ ಕರೆಕ್ಟ್ ಕೊಡ್ತಾರ, ಅವ್ರ ಪೇಮೆಂಟ್ ಎಲ್ಲ ಕರೆಕ್ಟ್ ಮಾಡತ್ರ, ಅದ್ರಲ್ಲೆಲ್ಲ ಎಂತ ಇಲ್ಲ. ನಾ ಹೇಳ್ದಂದಳಿ ಯಾರು ಹೇಳ್ಬೇಡ ಅಂದ್ರ, ಲಾಸ್ಟ್ ಅದ ರೆಕಾರ್ಡ್ ಮಾಡಿ ನಂಗೆ ಕೇಳಿಸಿದೀರ ಆ ಫೋನ್ ಕಾಲ್. ಸೊ ಇದನ್ನ ಇಟ್ಕೊಂಡು ಮಾಡ್ತೇವೆ ಬಾಕಿ ಹೇಳಿ, ಅದ್ರ ಮೇಲೆ ಸಿಟ್ಟಿಗೆ ಮಾಡೋದು ಸಾಂಗ್.
0: ಬಟ್ ಅದ ಹಾಡು ಮಾತ್ರ ಭಾರಿ ಲೈಕ್ ಆಯ್ತಾಯ್ತಾ, ಸೂಪರ್ ಆಗಿ ಮಾಡಿದಿರಿ. ನಮ್ಗೆಲ್ಲದಕ್ಕೂ ನಾ ಹೇಳದಂದಳಿ ಯಾರಿಗೆ ಹೇಳ್ಬೇಡ ಅಂತ ಹೇಳ್ಕೊಂಡು,
1: ಅದು ಎಲ್ಲರು ಹೇಳುದಂಗಿಲ್ಲ, ಎಲ್ಲ ಹೇಳ್ಕೊಂಡು ಕಡೆಗೆ ನಾ ಹೇಳದನ್ನ
0: ಹೇಳ್ಬೇಡ ಅಂತ. ಅಲ್ಲಿ ಹುಟ್ಟಿದ ಹಾಡದು,
1: ಅವನ್ ಸಿಟ್ಟಲ್ಲಿ ಹುಟ್ಟದೆ
0: ಸಿಟ್ಟಲ್ಲಿ. ಬಟ್ ನಮ್ಗೊಳ್ಳೆ ಎಂಟರ್ಟೈನ್ಮೆಂಟ್, ಹೌದಲ್ಲ ಹೌದಲ್ಲ ಹೌದಲ್ಲ ಅಂಬಗಾತಿತ್ತು. ಸೊ ಅದು ಹಿಟ್ ಆಯ್ತು, ಆ ಹಾಡು ತುಂಬಾ ಹಿಟ್ ಆಯ್ತು. ಆ ನಂತರ
1: ಅದಾದ್ಮೇಲೆ ಇದು ಸಾಲ ಸಾಲ ಸಾಂಗ್ ನಾಳೆ, ಸಾಲದ್ದೇ ಪಟ್ಟಿ ಇಡೀ ಸಾಲದ್ದೇ ಸಾಂಗ್.
0: ಅದು ಯಾವ ಹಾಡು ಒಂಚೂರು ಹೇಳಿಕಂಬ.
1: ಅಯ್ಯಯ್ಯೋ ಎಂತ ಸಾಲ ನನ್ ಸಾಲ ಹನುಮಂತನ್ ಬಾಲ ಅನ್ನೋಳಿ ಒಂದ್ ಸಾಂಗ್ ಇತ್ತು, ನಂಗೆ ಲಿರಿಕ್ ನೆನ್ಪು ಬರ್ತಿಲ್ಲ. ಅದು ಇಲ್ಲ ಜೆ ಕೆ ಇದ್ರ ಮೇಲೆ ಒಂದ್ ಪರ್ಮಿಷನ್ ಕೊಟ್ಟರ. ಸೊ ಅಲ್ಲೆಲ್ಲ ಸೆಟಪ್ ಮಾಡಿ ಸಾಯಂಕಾಲ 6 ಗಂಟೆಗೇನ ಹೋಯ್ತು, ಕಣ್ಕಂಡು ಲೊಕೇಶನ್ ಕಣ್ಕಂಡು ಧೂಳಲ್ಲಿ ತೆಗ್ ಬಂತು. ಕಳಿಕೆ ರಾತ್ರಿ
0: ಓಡುದು ನೀವೇ?
1: ಟೀಮ್ ಎಲ್ಲ ಒಂದಿಷ್ಟು ಜನ ಇದ್ರು ನಮ್ಮ ಟೀಮ್ ಅಲ್ಲಿ. ಸೊ ಒಂದ್ 15-20 ಜನ ಇದ್ರು, ಎಲ್ಲ ಬಂದ್ರು ಸಪೋರ್ಟ್ ಮಾಡ್ರು ನಮ್ ಟೀಮ್. ಅದಕ್ಕೆ ಹಿಂದ್ ಮುಂದ್ ಕಾಂತಿಲ್ಲ,
0: ಎಲ್ಲ ರೆಡಿ.
1: ಈಗ ಮಧ್ಯಾಹ್ನ ಸಾಂಗ್ ಮಾಡುವ ಹೇಳ್ರು ರೆಡಿ
0: ಇರ್ತಾರೆ,
1: ಅಷ್ಟು ಜೋಶಲ್ಲಿ ಇರ್ತಾರೆ. ಸಾಯಂಕಾಲ 8 ಗಂಟೆಗೆ ಹೋಯ್ತು ಸೆಟಪ್ ಮಾಡೋಕೆ, ಬಾರ್ ಸೆಟಪ್ ಎಲ್ಲ ಫುಲ್ ಲೈಟಿಂಗ್ ಎಲ್ಲ ಮಾಡಿ, ಬೆಂಚ್ ಗಿಂಚ್ ಎಲ್ಲ ಸರಿಯಾಗಿ ಇಟ್ಟು ಲೈಟಿಂಗ್ ಎಲ್ಲ ಮಾಡಿ, ಆರ್ಟಿಸ್ಟ್ ನಮ್ಮವರೇ, ಧೂಳವಾಡದವ್ರು ಕುಕಂದವ್ರೆ,
0: ಇದು ಲೈಕ್ ಇತ್ತು
1: ನಮ್ಮವರೇ ಎಲ್ಲ ಟೀಮ್ ಅವರೇ ಕುತ್ಕೊಂಡದ್ದು. ಸೊ ಅಲ್ಲ 2 ಗಂಟೆ ತನಕ ಮಾಡ್ತಲ್ಲ, 2 ಗಂಟೆ ತನಕ ಶೂಟ್ ಮಾಡ್ತ, ಬರೀ ಒಂದು 2-3 ಅವರ್ಸ್ ಅಲ್ಲಿ ಶೂಟ್ ಮಾಡ್ತ ಬಂತದ, ಅದು ಒಳ್ಳೆ ರೀಚ್ ಆಯ್ತು.
0: 3 ಅವರ್ಸ್ ಅಲ್ಲಿ ಶೂಟ್ ಆಯ್ತು,
1: ಶೂಟ್ ಆಯ್ತು.
0: ಸೊ ಸಚಿನ್ ಅವ್ರದ್ದು ಒಂದ್ ವಿಶೇಷತೆ ಏನಂದ್ರೆ, ನೀವೇ ಲಿರಿಕ್ಸ್ ಬರತ್ರಿ, ನೀವೇ ಮ್ಯೂಸಿಕ್ ಕಂಪೋಸ್ ಮಾಡ್ತ್ರಿ, ನೀವೇ ಹಾಡ್ತ್ರಿ, ಪ್ಲಸ್ ನೀವೇ ಟೀಮ್ ಕರ್ಕೊಂಡು ಹೋತ್ರಿ, ನೀವೇ ಶೂಟ್ ಮಾಡ್ತ್ರಿ, ನೀವೇ ವಿಜುವಲ್ಸ್ ತಕ್ಕಂತ್ರಿ, ನೀವೇ ಎಡಿಟ್ ಮಾಡ್ತ್ರಿ, ನೀವೇ ಪ್ರೊಡಕ್ಷನ್ ಮಾಡ್ತ್ರಿ, ಎವ್ರಿಥಿಂಗ್.
1: ನಂಗೆ ಅದು ಆ ಪ್ರೊಡಕ್ಷನ್ ಮಾಡೋದಿತ್ತಲ್ಲ ತುಂಬಾ ಇಷ್ಟ, ಆ ಜರ್ನಿ ಇರುತ್ತಲ್ಲ. ಈಗ ನಿಮ್ಗೆ ರಿಲೀಸ್ ಆದ್ಮೇಲೆ ಬಪ್ಪು ಅಂತ ಖುಷಿಗಿಂತ ಆ ಜರ್ನಿ ಇರುತ್ತಲ್ಲ, ಆ ಜರ್ನಿಯೇ ಮಜಾ.
0: ಬಟ್ ಅದ್ರಲ್ಲಿ ನೀವು ಅದೃಷ್ಟವಂತರು, ಯೂಶುವಲಿ ಕೆಲವರಿಗೆ ಒಂದ್ ಮಾತ್ರ ಮಾಡೋಕ್ ಆಗ್ಬೋದು, ಒಂದ್ ಲಿರಿಕ್ಸ್ ಬರೀತಾರೆ, ಒಂದ್ ಮ್ಯೂಸಿಕ್ ಕಂಪೋಸಿಷನ್ ಮಾಡ್ತಾರೆ, ಅಲ್ಲ ಒಂದ್ ಸಿಂಗಿಂಗ್ ಮಾಡ್ತಾರೆ, ಅಲ್ಲಿಗೆ ಅವ್ರ ಕೆಲಸ ಆಯ್ತು. ಅಥವಾ ಇಲ್ಲಿ ಬಂದ್ ಆಕ್ಟ್ ಮಾಡ್ತಾರೆ, ಅಥವಾ ಇಲ್ಲಿ ಬಂದ್ ಸಿನಿಮಾಟೋಗ್ರಫಿ, ಓಕೆ ಇದೆಲ್ಲ ಬೇಕು, ಈ ಶಾರ್ಟ್ಸ್ ಬೇಕು, ಆ ಶಾರ್ಟ್ಸ್ ಬೇಕು, ಆಯ್ತು. ಅದಾದ್ಮೇಲೆ ಇನ್ನೊಬ್ರು ಯಾರೋ ಪ್ರೊಡಕ್ಷನ್ ಎಡಿಟ್ ಮಾಡ್ತಾರೆ, ಪ್ರೊಡಕ್ಷನ್ ಮಾಡ್ತಾರೆ. ಸೊ ಒಂದ್ ಈ ತರದ ಒಂದ್ ಸಾಂಗಿಗೆ ಒಂದ್ 5 ತರದ ಜನ ಬೇಕಾಗ್ತಲ್ಲ ಅಲ್ದಾ. ಬಟ್ ಸಚಿನ್ ಇದು ವಿಶೇಷತೆ ಅಂತಂದ್ರೆ, ಸಚಿನ್ ಅವರು ಆಲ್ ಇನ್ ಒನ್ ಎಲ್ಲ ಅವರೇ ಮಾಡ್ತಾರೆ. ಅಂಡ್ ಇಟ್ ಈಸ್ ವೆರಿ ಗುಡ್ ಬಿಕಾಸ್ ಯು ನೋ ದ ಫೀಲ್. ನೀವು ಬರೆಯುವಾಗಲೇ ನೀವು ಯಾವ ಫೀಲ್ ಕೊಟ್ಟಿರ್ತೀರಿ, ನಿಮ್ ತಲೆ ಒಳಗೆ ಒಂದು ವಿಜುವಲ್ ಇರುತ್ತೆ, ಎಕ್ಸ್ಪ್ಲೈನ್ ಮಾಡೋದೇ ಬೇಡ.
1: ಸಾಂಗ್ ಮಾಡೋತ್ತಿಗೆ ನಾನು ಒಂದಿಷ್ಟು ವಿಜುವಲ್ ಅನ್ಕೊಂಡಿರ್ತೆ, ನಾವು ಶೂಟಿಂಗ್ ಹೋದಾಗಳಿಗೆ ಅದು ಇನ್ನು ಡಬಲ್ ಆಗ್ತದೆ.
0: ಯೆಸ್, ನಾನು ನಿಮ್ಮ ಮಗು, ನಿಮ್ಮ ಕಲ್ಪನೆಯ ಕೂಸು, ಅಲ್ಲಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಇನ್ನೂ ಚಂದ ಬರುತ್ತೆ.
1: ನಾನು ಇದು ನಮ್ಮೂರು ಸಾಂಗ್ ಅಲ್ಲಿ ನೀವು ಸಾಂಗ್ ಕಂಡ್ರೆ ಅದ್ರಲ್ಲಿ ತುಂಬಾ ಲಾಟ್ಸ್ ಆಫ್ ಶಾರ್ಟ್ಸ್ ಇತ್ತು, ತುಂಬಾ ಶಾರ್ಟ್ಸ್ ಇತ್ತು, ನಾನು ತುಂಬಾ ಶಾರ್ಟ್ಸ್ ತೆಗ್ದಿದ್ದೆ ಅದ್ರಲ್ಲಿ. ಯಾವ್ದೆಲ್ಲ ಇಂಪ್ಯಾಕ್ಟ್ ಆಗ್ತದೆ ಅದನ್ನ ಮಾತ್ರ ಹಾಕಿ ಎಡಿಟ್ ಮಾಡಿ ಇಡ್ತಿದ್ದೆ ಸಾಂಗ್. ಸಾಲ ಸಾಂಗು ಹಂಗೆ.
0: ಸಾಲ ಸಾಂಗ್ ಎಂತ ಇತ್ತು ಕಡೆಗೆ, ಅದ್ರ ಕತಿ ಎಲ್ಲ ಸಾಂಗ್ ರಿಲೀಸ್ ಆಯ್ತು ಕಡೆಗೆ ಎಂತ ಇತ್ತು ಅದು?
1: ಅದು ಸ್ವಲ್ಪ ರೀಚ್ ಕಮ್ಮಿ ಆಯ್ತು ಅಷ್ಟೇ,
0: ರೀಚ್ ಕಮ್ಮಿ.
1: ಬಟ್ ಕೇಂದ್ರದೆಲ್ಲ ಸೂಪರ್ ಇತ್ತು ಅಂತಿದ್ರು.
0: ಸಾಲ ಮಾಡಿದವರಿಗೆಲ್ಲ ಇಷ್ಟ ಆಗಿರುತ್ತೆ ಖಂಡಿತವಾಗ್ಲು,
1: ಅಂದ್ರೆ ಎಲ್ಲ ಈಗ ತುಂಬಾ ಒಳಗೊಳಗೆಲ್ಲ ಇರ್ತಾರಲ್ಲ, ಅವ್ರ ಮನೇಲೆಲ್ಲ ಎಂತ ಸಾಲ ಇರುತ್ತಲ್ಲ, ಸೊ ಅದೆಲ್ಲ ಪಟ್ಟಿ ಮಾಡ್ಕೊಂಡು.
0: ಅದೆಲ್ಲಿ ಡೀಟೇಲ್ಸ್ ಎಲ್ಲ ತಗೊಂಡ್ರು ಅಷ್ಟೊಂದು ಸಣ್ಣ ಹುಡುಗಂಗ ಅಷ್ಟೊಡ್ಡ ಸಾಲದ ಪಟ್ಟಿಗಳೆಲ್ಲ?
1: ಅಲ್ಲ ಎಲ್ಲ ನಮ್ ಟೀಮ್ ಇದ್ರಿಗೆ ಎಲ್ಲರಲ್ಲ
0: ಹಂಗೆ ಇದ್ರ
1: ಲಿರಿಕ್ ಬರೋತ್ತಿಗೆ. ಅದೇ ಕೆಲವೊಂದು ಕೊಡದ್ ಸಂಘದ್ 50,000 ಅದ್ರದ್ದು ಏನೋ ಒಂದಿಷ್ಟು ಲಿರಿಕ್ ಎಲ್ಲ ಇಟ್ಕೊಂಡು
0: ಹಾಡೊಂದು ಹುಡುಕಿ ಹಾಕಕ್ ಈಗ ನಾನು
1: ಫುಲ್. ಅದೇ ಸಾಲದ್ದೇ ಸಾಂಗ್, ಅದು ಸಾಲದ ಪಟ್ಟಿದ್ದೇ ಸಾಂಗ್. ಸಾಂಗ್ ರಿಲೀಸ್ ಆದ್ಮೇಲೆ ಒಂದಿಷ್ಟು ಜನ ಕೇಳಿರು ತುಂಬಾ, ಒಂದು 1 ಲಕ್ಷ ತನಕ ಏನೋ ರೀಚ್ ಆಯ್ತು. ನಾ ಹೇಳದನ್ನ ಯಾರು ಹೇಳ್ಬೇಡ, ಅದು ಒಳ್ಳೆ ರೀಚ್ ಆಯ್ತು. ಅಂದ್ರೆ ವಾಟ್ಸ್ಆಪ್ ಆಗಲಿಕ್ಕೆ ಒಳ್ಳೆ ಇದಿತ್ತು, ಒಳ್ಳೆ ಎಲ್ಲ ವೈರಲ್ ಆಯ್ತು.
0: ಅದು ತುಂಬಾ ಒಳ್ಳೆ ಆಯ್ತು, ಅದು ನಮ್ದೆಲ್ಲ ಫೇವ್ರೆಟ್ ಸಾಂಗ್ ಲಿಸ್ಟ್ ಅಲ್ಲಿ ಇದೆ ಅದು. ಈಗ ನೀವೊಂದು ಹಾಡ್ ಮಾಡ್ಕರೆ ನಿಮ್ ಖರ್ಚು ಕೂಡ ಬತ್ತಲ್ಲ ಸಚಿನ್, ಅದನ್ನೆಲ್ಲ ಹೆಂಗೆ ನೀವು ಬೇರ್ ಮಾಡ್ತೀರಿ? ಅಂದ್ರೆ ಸಣ್ಣೇಜು ಹೆಂಗಲ್ಲ ಅಂದ್ರೆ ಬ್ಯಾಲೆನ್ಸ್ ಮಾಡ್ಬೇಕಲ್ಲ ಎಲ್ಲಾನು. ಅದ್ ನಿಮ್ದೇ ಕ್ಯಾಮ್ರಾ, ನಿಮ್ದೇ ಶೂಟ್ ಟೈಮ್ ಅಲ್ಲಿ ಏನೇ ಅದನ್ನ ಮಾಡ್ಕೊಂತಿದ್ರಿ, ಅಥವಾ ಲೈಕ್ ಇಂಡಿವಿಜುವಲಿ ನೀವು ಒಪ್ಪುದಾದ್ರೆ. ಈಗ ನಾವು ಕಂಡ್ರು ನಮ್ಗೆ ಅಂತ ಶೂಟಿಂಗ್ ಮಾಡ್ಕೊಂಬ ನಮ್ಗೂ ಹತ್ತು, ಅದು ಖರ್ಚು ಒಪ್ಪದೆಲ್ಲ ಕಂಡಾಗ್ಲಿಕ್ಕೆ ಒಂಚೂರು ಹಿಂದೆ ಹತ್ತು ನಾವು. ಸೊ ನೀವು ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ರಿ ನಿಮ್ಮ ಹಾಡು?
1: ನಂಗೆ ಶೂಟ್ ಆಯ್ಕೆ ಅಷ್ಟೇ
0: ಅಷ್ಟೇ
1: ಅಷ್ಟೇ.
0: ಯು ಡೋಂಟ್ ಥಿಂಕ್ ಅಬೌಟ್ ಎನಿಥಿಂಗ್ ಎಲ್ಸ್?
1: ಪ್ಯಾಷನ್, ನಂಗೆ ಪ್ಯಾಷನ್ ಬಿಡೋಕೆ ಇಷ್ಟವೇ ಇಲ್ಲ. ಅದಕ್ಕೆ ಇಲ್ಲಿ ಅವತ್ತು ಬಸ್ ಸ್ಟ್ಯಾಂಡ್ ಹೋಗಿ ನಡ್ಕೋತಿಲ್ಲ ಇತ್ತು ಟ್ರೈಪಾಡ್ ಇಟ್ಕೊಂಡು. ಆ ಪ್ಯಾಷನ್ ಇಪ್ಕೋಯ್ ಅದು ಈಗಳು. ನಾನು ಮೊನ್ನೆ ಫೋನ್ ಮಾಡಿ ಒಂದ್ ಸಾಂಗ್ ಮಾಡುವ ಅಂತಿದ್ದೆ. ತುಂಬಾ ಟೈಮ್ ಆಯ್ತು, ತುಂಬಾ ವರ್ಷ ಆಯ್ತು. ನಾನು ಅಂದ್ರೆ ಸಿನಿಮಾ ಹೋದ್ಮೇಲೆ ಸಿನಿಮಾ ಅಲ್ಲಿ ಪ್ರೆಷರ್ ಜಾಸ್ತಿ. ಒಂದಿನಕ್ಕೆ ಎರಡ್ ಸಾಂಗ್ ಡೆಲಿವರಿ ಕೊಡೋದಿರತ್ತ, ರೀಲ್ ಕಳ್ಕೊಡೋದಿರತ್ತ, ತೋರ್ಸೋದಿರತ್ತ. ಸೊ ಆ ಬ್ಯುಸಿಯಲ್ಲಿ ಇದ್ ಮಾಡ್ಕಂ ಕಾಯಿಲ್ಲ ಸ್ವಲ್ಪ. ಅದಕ್ಕೆ ಈಗ ಸ್ವಲ್ಪ ಫ್ರೀ ಇದ್ದೆ, ಕರಾವಳಿ ಎಲ್ಲ ರಿಲೀಸ್ ಆಯ್ತಲ್ಲ. ಸೊ ಈಗ ಸ್ವಲ್ಪ ಒಂದ್ ಯಾವ್ದಾದ್ರು ಸಾಂಗ್ ಮಾಡುವ ಕುಂದ ಪ್ರಕ್ಕನಲ್ಲಿ ಆಲ್ರೆಡಿ ಒಂದ್ ರೆಡಿ ಇತ್ತ. ವಿಜುವಲ್ ಇಲ್ಲ ಬಟ್ ವಿಜುವಲ್ ಶೂಟ್ ಮಾಡ್ಕೊಂಡಿತ್ತು. ಯಾರೋ ಆರ್ಟಿಸ್ಟ್ ನಂಗೆ ಕೆಲವೊಬ್ರು ಸಿಕ್ಕಿಲ್ಲ. ಮದಿ ಆತಿಲ್ಲ ನಾಳೆ.
0: ನಿಮ್ ಬಗ್ಗೆ
1: ಇಲ್ಲ, ನಂಗ್ ಮದಿ ಆಯ್ತು.
0: ಆಯ್ತಾ? ಓಕೆ, ಸಚಿನ್ ಬಸ್ರೂರ್ ಅವ್ರಿಗೆ ಮದ್ದೆ ಆಯ್ತು, ಆದ್ರೆ ಅವ್ರ ಮದಿ ಆದ್ಮೇಲೆ ಬರ್ದಿರೋ ಹಾಡು ಮದಿ ಆತಿಲ್ಲ ಅಂತ. ಅದೇನೋ ಇರ್ಬೇಕು. ಓಕೆ, ಹಾ,
1: ಎಂತ ಹೇಳ್ರೆ, ಲಿರಿಕ್ ಒಳ್ಳೆ ಇತ್ತು, ಅದ್ರದ್ದು ಮಜಾ ಇತ್ತು ಸಾಂಗ್. ಇದ ಅದು ರಿಲೀಸ್ ಮಾಡ್ತೀನಿ ಸ್ವಲ್ಪ ದಿನದಲ್ಲ.
0: ಆಯ್ತು, ನಾವು ಕಾಯ್ತು
1: ಕಾಯಿನಿ. ಅದು ಸಿಚುವೇಶನ್ ಅಂತ ಹೇಳ್ರೆ, ಅಬ್ಬಿಗೆ ಮಗಳಿಗೆ ಹುಡುಗನ್ ಹುಡುಕಿ ಹುಡುಕಿ ಹುಡುಕಿ ಹುಡುಕಿ ಸಾಕೈ ತಲೆ ತಿರುಗಿ ಬಿದ್ದಿರ್ತಾಳ
0: ಅಬ್ಬಿ.
1: ಹಾ, ಅದನ್ನ ಕಂಡ್ಕೊಂಡು ಅಪ್ಪಯ್ಯ ಸಾಂಗ್ ಹೇಳುದು.
0: ಓ, ಅಪ್ಪನ ಮದಿ ಆಯ್ತಲ್ಲ, ಮತ್ತೆ ಅಪ್ಪ ಮದಿ ಆಯ್ತಿಲ್ಲ ಅಂದ್ ಯಾರಿಗೆ ಹೇಳುದು?
1: ಅಲ್ಲಲ್ಲ, ಮಗಳಿ ಅವಳು ಹೇಳುದು ಸಾಂಗ್. ಅವಳು ಮದ್ಯ, ಅವಳ ಪೋರ್ಷನ್ ಬತ್ತ.
0: ಓಕೆ ಓಕೆ, ಅವಳು ಮದಿ ಆಯ್ತಿಲ್ಲ ಅಂತ ಮಗಳು
1: ಹೇಳುದು.
0: ಓಕೆ, ಇವತ್ತಿನ ಸಿಚುವೇಶನ್ ಇದು ತುಂಬಾ ಸೂಟ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಬಹುಶಃ ಸಚಿನ್ ಬಸ್ರೂರು ಅವರು ಅದನ್ನೆಲ್ಲ ಕಂಡು ಇನ್ಫ್ಲುಯೆನ್ಸ್ ಆಗಿ ಬರದ್ದೇನು ಅಲ್ಲ.
1: ಹೌದೌದು.
0: ಓಕೆ, ಹಂಗಾರೆ ಕಾಣಕ ಈಗ ಮೋದಿ ಆದವರು ಕಾಣಕ, ಮೋದಿ ಐದಾರು ಕಾಣಕ, ಮೋದಿ ಆತಿಲ್ಲ ಅಂಬರು ಕಾಣಕ ಕಾಮ ಏಗಳಿಗೆ ಬದ ತೆರೆ ಮೇಲೆ ಅಂತ ಹೇಳ್ಕೊಂಡು. ಈಗ ಇಷ್ಟೆಲ್ಲ ಆಲ್ಬಮ್ ಸಾಂಗ್ ಮಾಡ್ತಾ ಇದ್ದ ಸಚಿನ್ ಬಸ್ರೂರು ಅವರು ಸಿನಿಮಾ ಅನ್ನುವಂತಹ ಹಿರಿತೆರೆಗೆ ಪದಾರ್ಪಣೆ ಮಾಡಿದ್ದು ಯಾವ್ದ್ರಿಂದ ಹ್ಯಾಂಗೆ?
1: ನಂಗೆ ಫಸ್ಟ್ ನನ್ ಫಸ್ಟ್ ಸಿನಿಮಾ ಸದ್ದು ವಿಚಾರಣೆ ನಡೆಯುತ್ತಿದೆ ಅನ್ನಿ ಕನ್ನಡದೇ. ಒಂದ್ ಸಾಂಗ್ ಕೇಳಿದಿರಿ, ಎಲ್ಲೋ ಸಾಂಗ್ ಯಾರೋ ಕೇಳಿಸಿದಿರ, ಆ ಸಾಂಗ್ ಯಾರ್ ಮಾಡೋದನ್ನಲ್ಲಿ ಕೇಳ್ಕೊಂಡು ಬಂದ್ರು. ಸೊ ಇಲ್ಲ, ಇದು ಇದ್ರ ಮೇಲೆ ಸಾಂಗ್ ಇದ್ರ ಮೇಲೆ ಒಂದ್ ಪಿಕ್ಚರ್ ಮಾಡ್ತಿದ್ದೆ ನಾವು ಅದ್ರಲ್ಲಿ ಹೇಳಿ, ಆ ಪಿಕ್ಚರ್ ಫಸ್ಟ್ ನಂದು ಸದ್ದು ವಿಚಾರಣೆ
0: ನಡೆಯುತ್ತೆ.
1: ಮ್ಯೂಸಿಕ್ ಕಂಪ್ಲೀಟ್ ನೀವೇ ಮಾಡ್ಕೊಂಡ್ ಹೇಳಿ ಮಾಡ್ರಿ.
0: ಹೆಂಗಾಯ್ತು, ಹೆಂಗ್ ಓಡ್ತು, ಹೆಂಗಿತ್ತು?
1: ಅದು ಆವರೇಜ್ ಓಡ್ತು ಅಂದ್ರೆ, ಅಂತ ದೊಡ್ಡ ಮೇಕಿಂಗ್ ತರ ಏನಿರ್ಲಿಲ್ಲ. ಓಕೆ ಅಂದ್ರೆ ಒಂದ್ ರೇಂಜಿಗೆ ಒನ್ ಟೈಮ್ ವಾಚಬಲ್ ತರ ವರ್ಕ್ ಆಯ್ತು. ಬಟ್ ಮ್ಯೂಸಿಕ್ ವೈಸ್ ಎಲ್ಲರೂ ರೆಕಗ್ನೈಸ್ ಮಾಡ್ತಿದ್ದೀರಿ,
0: ಇಷ್ಟಪಟ್ಟು.
1: ತುಂಬಾ ಜನ ನಂಗೆ ಅದಾದ್ಮೇಲೆ ಸಿಕ್ಕದವರೆಲ್ಲ ಆ ಪಿಕ್ಚರ್ ಕಂಡಿದೆ ನಾನು, ಮ್ಯೂಸಿಕ್ ಒಳ್ಳೆ ಮಾಡಿರಿ ಅದಕ್ಕೆ ಆ ಸಿನಿಮಾಗ ಅಂತ ಹೇಳ್ರು. ಅದಾದ್ಮೇಲೆ ಸತ್ಯ ಸನ್ ಆಫ್ ಹರಿಶ್ಚಂದ್ರ ನಿರೂಪ್ ಭಂಡಾರಿ ಅವ್ರ ಸಿನಿಮಾ. ಸೊ ಅದು ಆಲ್ರೆಡಿ ರಿಲೀಸಿಗೆ ರೆಡಿ ಇತ್ತು, ಅದ್ರದ್ದು ಆ ಒಂದು ಸಿನಿಮಾ ಬಂತು. ಅದಾದ್ಮೇಲೆ ಸನ್ ಆಫ್ ಮುತ್ತಣ್ಣ, ಆಮೇಲೆ ಚೌಕಿದಾರ್. ಅದಾದ್ಮೇಲೆ ಚೌಕಿದಾರ್ ಬಂದದ್ ಹೆಂಗ ಹೇಳ್ರೆ, ಕರಾವಳಿ ಟೀಸರ್ ರಿಲೀಸ್ ಆಯ್ತು, ಪ್ರೆಸ್ ಮೀಟ್ ಅಲ್ಲೇ ನನ್ಗೆ ಅವರು
0: ಆಫರ್
1: ಕೊಟ್ಬಿಟ್ರೆ ಟೀಸರ್ ಕಂಡ್ಕೊಂಡು. ಸೊ ಆ ಸಿನಿಮಾದ್ದು ಸಾಂಗ್ಸ್ ಮಾತ್ರ ನಾನು ಮಾಡಿದೆ. ಅದಾದ್ಮೇಲೆ ಕರಾವಳಿ ಬಂತು. ಈ ಸಿನಿಮಾ 100% ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು.
0: ತುಂಬಾ
1: ಕತಿ ಕೇಂದ್ ಕೂಡ್ಲೆ ಇದಕ್ಕೂ ಒಂದು ಎಫರ್ಟ್ ಹಾಕಿ ಕೆಲಸ ಮಾಡ್ಕ ಅಂದ್ರೆ, ಇಷ್ಟು ವರ್ಷ ಆಯ್ತು ನಾನು ಸಿನಿಮಾದಲ್ಲಿ ವರ್ಕ್ ಮಾಡಿ. ಮಾವನ್ ಜೊತೆ ಈಗಳು ವರ್ಕ್ ಮಾಡ್ತಿದ್ದೆ. ಆಸ್ ಎ ಮ್ಯೂಸಿಕ್ ಡೈರೆಕ್ಷನ್ ಮಾಡೋದ್ ರೇಂಜಿಗೆ ಒಂದು ಕರೆಕ್ಟ್ ಅದ್ ಒಂದು ಸ್ಟೇಜ್ ಬೇಕು, ನಮ್ಮಲ್ಲಿರೋ ಟ್ಯಾಲೆಂಟ್ ಗಳನ್ನ ಹೊರಗಾಕೋದಕ್ಕೆ ಒಂದು ಕರೆಕ್ಟ್ ಅದ್ ಸಿನಿಮಾ ಬೇಕು. ಸೊ ಅದು ಕರಾವಳಿ ಅಲ್ಲಿ ಇತ್ತು ನಾಳೆ 100% ಗೊತ್ತಾಯ್ತು. ಅದ್ರಲ್ಲಿ ನೀವು ಸ್ಕೋರ್ ಎಲ್ಲ ಕೇಳಿದ್ರೆ ಕರೆಕ್ಟ್ ಗೊತ್ತಾಯ್ತು, ಎಲ್ಲ ಚಂಡಿ ನಮ್ಮ ಇಲ್ಲಿ ಕುಂದಾಪುರದಿ ಅಂತೆಲ್ಲ ಇನ್ಸ್ಟ್ರೂಮೆಂಟ್ ಇತ್ತು,
0: ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್,
1: ಟ್ರೈಬ್ ಇನ್ಸ್ಟ್ರೂಮೆಂಟ್, ಕಂಸಾಳೆ, ಚಂಡಿ, ಅದರ ತುಂಬಾ ಇನ್ಸ್ಟ್ರೂಮೆಂಟ್ ಇದ್ದಿಲ್ಲ. ಸೊ ಅದನ್ನೆಲ್ಲ ಇದ್ರಲ್ಲಿ ಯೂಸ್ ಮಾಡ್ಕೆ ಅಂತ ಹೇಳಿ ಸ್ಕೋರ್ ಎಲ್ಲ ಫಿನಿಶ್ ಮಾಡಿದೆ.
0: ಅವರೇ ಅಪ್ರೋಚ್ ಮಾಡಿದ್ರೆ ಅಥವಾ ನೀವು ಅಪ್ರೋಚ್ ಮಾಡಿದ್ರೆ ಹೆಂಗಾಯ್ತದ?
1: ಅವರು ಡೈರೆಕ್ಟರ್ ಮುಂಚೆನೆ ಪರಿಚಯ, ಅವ್ರ ಅಂಬಿನಿಂಗೆ ವಯಸ್ಸಾಯ್ತು ಸಿನಿಮಾ ಮಾಡಿದವ್ರು, ಅದಕ್ಕಿಂತ ಮುಂಚೆ ಪರಿಚಯ ನಂಗೆ. ಒಂದ್ ಸಿನಿಮಾ ಮಾಡಕ್ ಮಾರೆ, ಅವರು ನಮ್ಮ ಇಲ್ಲೇ ಬಸರೂರಲ್ಲಿ ಕಲ್ತದ್ದು ಹಾಸ್ಟೆಲ್ ಅಲ್ಲಿ. ಸೊ ಆ ಒಂದ್ ಕನೆಕ್ಷನ್ ಇತ್ತು ಮೋಸ್ಟ್ಲಿ ಫಸ್ಟ್ ಇಂದ. ಒಂದ್ ಸಿನಿಮಾ ಮಾಡಕ್ ಮಾರೆ, ಒಟ್ಟಿಗೆ ಮಾಡುವ ಅಂತ ಹೇಳ್ರಿ. ಅದಾದ್ಮೇಲೆ ಒಂದ್ ಪಿಕ್ಚರ್ ಬಂತು, ಅದು ಓಕೆ ಇಲ್ಲ ಅಂದ್ರೆ ಇಬ್ರಿಗೂ, ಅವರು ಅವ್ರನ್ನು ಅವರಿಗೂ ಓಕೆ ಇಲ್ಲ ಆ ಸಿನಿಮಾ, ನಂಗೂ ಓಕೆ ಇಲ್ಲ. ಎಂತ ಎಂತ ಆತಿತ್ತಲ್ಲ ಇದು, ನಾಳೆ ಕಡಿ ಕರೆಕ್ಟ್ ಅದು ಕರಾವಳಿಗೆ
0: ಕನೆಕ್ಟ್
1: ಕೂಡ್ಕಂತ ಅಲ್ಲಿ ಕೂಡ್ಕಂತ ಅವ್ರ ಕತಿ ಕಾರಲ್ಲಿ ಹೇಳ್ರ, ಹಿಂಗ ಹಿಂಗ ಇತ್ತು ಸಿಚುವೇಶನ್, ಹಿಂಗ ಹಿಂಗ ಕತಿ ಇತ್ತ ನರೇಶನ್ ಹೇಳ್ರ. ಸೊ ಇದಕ್ಕೆ ತುಂಬಾ ಎಫರ್ಟ್ ಹಾಕಿ ವರ್ಕ್ ಮಾಡಕ್ ನಾವು ನಿಲ್ಸ್ಕಿ ಸಿನಿಮಾನ ನಳಿ ಹೇಳ್ರ. ಒಂದಿಷ್ಟು ರಿಸರ್ಚ್ ಮಾಡಿತ್ತು ನಾವು, ಕಂಬಳ ಕಂಬಳದ ಓರಿಯಂಟೆಡ್ ಅಲ್ಲ. ಸೊ ಕಂಬಳಕ್ಕೆ ಹೋಗಿ ಒಂದಿಷ್ಟು ಸೌಂಡ್ ರೆಕಾರ್ಡ್ ಮಾಡ್ಕೊಂಡ್ಬಂದಿದ್ದೆ.
0: ಒರಿಜಿನಲ್?
1: ಹಾ, ಒರಿಜಿನಲ್ ಸೌಂಡ್. ಅಲ್ಲಿಂದ ಇದು ಆಂಬಿಯನ್ಸ್ ಅಲ್ಲ, ಅಲ್ಲಿ ಎಂತೆಲ್ಲ ಪ್ಲೇ ಮಾಡ್ತಾರ, ಈಗ ಕೊಂಬು ಕಹಳೆ, ಕಂಸಾಳೆ, ಚಂಡಿ, ಡೋಲ್, ಫ್ಲೂಟ್, ಈ ತರದ್ರಲ್ಲೆಲ್ಲ ರೆಕಾರ್ಡ್ ಮಾಡ್ಕೊಂಡ್ ಬಂದು ಅದನ್ನೆಲ್ಲ ಸ್ಯಾಂಪ್ಲಿಂಗ್ ಅಂತ ಹೇಳ್ತಾರೆ, ಮ್ಯೂಸಿಕಲಿ ಹೇಳ್ದ ಸ್ಯಾಂಪಲ್ ಮಾಡ್ಕೊಂಡು ಅದಕ್ಕೆ ಒಂದಿಷ್ಟು ಪ್ಲಗ್ ಇನ್ ಗಳನ್ನೆಲ್ಲ ಪರ್ಚೇಸ್ ಮಾಡಿ ಹೊಸ ತರ ಸೌಂಡ್ ನ ಕೊಡ್ಕಂತ ಹೇಳಿ ಅದನ್ನ ಅಚೀವ್ ಮಾಡ್ತು. ಸೊ ಸಾಂಗ್ ಫಸ್ಟ್ ಸಾಂಗ್ ಕಂಪೋಸ್ ಆದ್ದೆ ಇದು ಮುದ್ದುಗುಮ್ಮ ಸಾಂಗ್. ಅದಾದ್ಮೇಲೆ ನಮ್ಮ ಕರಾವಳಿದ ಒಂದು ಸಾಂಗ್ ಟೈಟಲ್ ಟ್ರ್ಯಾಕ್ ತರ ಬೇಕಿದ್ದಕ್ಕೆ ನಲ್ಲಿ ಹೇಳದ ಕಳಿಕೆ ಒಂದು ಟೈಟಲ್ ಟ್ರ್ಯಾಕ್ ತರ ಮಾಡಿದೆ. ಅದು ಒಂದು ಒಳ್ಳೆ ಓಡಿತು ಸಾಂಗ್. ಕಡಲಿಂದ ನಾಡು ಕಡಲಿಂದ ನಾನೇ ಒಡಲಾಗೂಡು. ಸೊ ನಮ್ ಕಲ್ಚರಿಗೂ ಸೂಟ್ ಆಯ್ಕು ಮತ್ತೆ ಆ ಸಿನಿಮಾಗೂ ಸೂಟ್ ಆಯ್ಕು. ಸಿನಿಮಾ ಬಿಟ್ಟು ಯಾರ್ ಕೇಂದ್ರು ಅದು ಕನೆಕ್ಟ್ ಆಯ್ಕ ಅಂದ್ರೆ ಅವ್ರವ್ರ ಊರಿಗೆ ಕನೆಕ್ಟ್ ಆಯ್ಕ ಅಂತ ಹೇಳಿ.
0: ಲಿರಿಕ್ಸ್ ಯಾರು ಬರ್ದಿದ್ದಾರೆ ಇದಕ್ಕೆ?
1: ಇದಕ್ಕೆ ಪ್ರಮೋದ್ ಮರವಂತೆ ಬರೋದು.
0: ಪ್ರಮೋದ್ ಮರವಂತೆ ಎಲ್ಲಾ ಹಾಡುಗಳಿಗೂ ಅವ್ರದ್ದು ಲಿರಿಕ್ಸ್?
1: ಒಂದು ನಾಲ್ಕು ಹಾಡಿಗೆ ಬರ್ದಿರವ್ರು.
0: ಮ್ಯೂಸಿಕ್ ಕಂಪೋಸಿಷನ್ ನಿಮ್ದು? ಸಿಂಗರ್ಸ್?
1: ಸಿಂಗರ್ಸ್ ಸಿದ್ಧ ಶ್ರೀರಾಮ್ ಅಂತೇಳಿ ಹಾಡದ್ದು. ಆಮೇಲೆ ವರಾಹ ರೂಪಂ ಹಾಡಿರಲ್ಲ, ಸೊ ಅವ್ರ ಇದಕ್ಕೆ ಹಾಡದ್ದು ಕಡಲಿಂದ.
0: ಅದಕ್ಕೆ ಅವ್ರು ಹಾಡಿದ್ದಾರೆ. ಸಿ, ನನ್ಗೊಂದು ಯಾವಾಗಲೂ ಕುತೂಹಲ ಎಂತ ಕೇಂದ್ರೆ, ಈ ಮ್ಯೂಸಿಷಿಯನ್ಸ್ ಗಳು ಅಥವಾ ಮ್ಯೂಸಿಕ್ ಕಂಪೋಸರ್ಸ್ ಗಳು ಸಿಂಗರ್ಸ್ ನ ಹುಡುಕೋವಾಗ ನಾನು ಯಾವಾಗಲೂ ಅಂದ್ಕೊಳ್ಳೋದು, ಸಿ ಮೊದಲೆಲ್ಲ ಆಗಿದ್ರೆ ಎಸ್ ಪಿ ಬಿ ಚಿತ್ರ, ಎಸ್ ಪಿ ಬಿ ಜಾನಕಿ, ಇಂತ ದ ಫೇವ್ರೇಟ್ ಮ್ಯಾಚಸ್ ಗಳನ್ನೇ ಜಾಸ್ತಿ. ಮತ್ತೆ ಒಂದ್ಸಲ ಪಾಪ್ಯುಲರ್ ಆದ ಜೋಡಿಗಳಿದ್ರೆ, ವಾಯ್ಸಸ್ ಗಳಿದ್ರೆ ಅವ್ರಿಗೇನೆ ಅವಕಾಶ. ಈಗ ಮಂಗ್ಳೇನು ಕರ್ಕೊಂಡ್ ಬಂದು ನಮ್ಮ ಕನ್ನಡ ಸಿನಿಮಾದಲ್ಲಿ ತುಂಬಾ ಅವಕಾಶ ಎಲ್ಲ ಕೊಟ್ರು. ಹಾಕಂಡ್ರೆ ನಮ್ಮಲ್ಲೂ ಎಷ್ಟೋ ವಾಯ್ಸಸ್ ಗಳು ಇನ್ನೂ ಹೊರಬಾರ್ದು. ಅವರಿಗೆ ಅವಕಾಶಗಳೇ, ಯಾಕಂದ್ರೆ ಜನ ನೋಡೋದು ನಮ್ ಸಕ್ಸಸ್ ಬೇಕು. ಜನ ಆನ್ ಒನ್ ಶಾಟ್ ದೇ ಹ್ಯಾವ್ ಟು ಲೈಕ್ ಇಟ್. ಓಕೆ, ಚಿತ್ರ ಹಾಡಿದಾರೆ ಅಂದ್ಕೊಂಡು ನಮ್ಗೆ ಇಷ್ಟ ಆಗ್ಬಿಡುತ್ತೆ. ಚಿತ್ರನ ವಾಯ್ಸ್ ಮೇಲೆ ನಮ್ಗೆ ಯಾವ್ದು ಅಪನಂಬಿಕೆನೇ ಇಲ್ಲ. ಶ್ರೇಯಾ ಘೋಷಾಲ್ ಅಂಡ್ ಸೋನು ನಿಗಮ್ ಬರಕ್ ಶುರು ಆದ್ರು. ಸೊ ನೀವ್ ಯಾವ ತರ ಆಸ್ ಅ ಮ್ಯೂಸಿಕ್ ಕಂಪೋಸರ್ ಹೆಂಗ್ ಸೆಲೆಕ್ಟ್ ಮಾಡ್ತೀರಿ ಹಾಡುಗಳ ವಾಯ್ಸ್ ಗಳನ್ನ?
1: ನಂಗೆ ಆಕ್ಚುಲಿ ಹಂಗ ಫೇಮಸ್ ಆದನ್ನ ಹಾಕಂಕ್ ಇಷ್ಟವೇ ಇಲ್ಲ.
0: ಇಲ್ಲ,
1: ಯಾಕಂದ್ ಹೇಳ್ರೆ ಹೊಸ್ಪುರಿ ಹೇಗಳಿಗೆ ಬಪ್ಪುದು ಹೊರಗೆ?
0: ಕರೆಕ್ಟ್.
1: ಈಗ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಹಾಕಣ್ಕ ಹೇಳ್ರೆ ನಾನು ಹೇಗಳಿಗೆ ಹೊರಗೆ ಬಪ್ಪುದು?
0: ರೈಟ್
1: ಅಲ್ಲ. ಸೊ ಆ ಒಂದ್ ಥಾಟ್ ನಾನು ನೆಕ್ಸ್ಟ್ ಈಗ ಸಿನಿಮಾ ತಕೊಂಡ್ರೆ, ಈಗ ಆಲ್ರೆಡಿ ಒಂದು ಒಬ್ಬರ ಹತ್ರ ಜಗಳ ಮಾಡ್ಕೊಂಡ್ ಬಂದೆ ನಾನು ಒಂದ್ ಸಿನಿಮಾದಲ್ಲಿ. ಎಲ್ಲರೂ ಫೇಮಸ್ ಇದ್ದಾರೆ ಹಾಕೋದಾರೆ, ಏನ್ ಪ್ರಯೋಜನ? ಈಗ ಅವ್ರು ಹಾಡಿರೋ ಅಂದಳಿ ಅದು ಸಿನಿಮಾ ಸಾಂಗ್ ಹಿಟ್ ಆತಿಲ್ಲ. ಅದು ಈಗ ಸೋನ್ ನಿಗಮ್ ಹಾಡಿರೋದು ಎಷ್ಟೋ ಒಂದ್ ಎಷ್ಟೋ ಸಾಂಗ್ ಫ್ಲಾಪ್ ಇತ್ತು. ಸಿದ್ದು ಶ್ರೀರಾಮ್ ಹಾಡದ್ ಹಾಡುಗಳು ಎಷ್ಟೋ ಫ್ಲಾಪ್ ಇತ್ತು, ಅವ್ರು ಹಾಡಿದ ನಾಳೆ ಹಿಟ್ ಆತಿಲ್ಲ. ಅದು ಎಲ್ಲರದು ಒಂದು ಕಾಂಟ್ರಿಬ್ಯೂಷನ್ ಇಂದ ಸಾಂಗ್ ಹಾಪುದು, ಅದೊಂದು ಮೆಲಡಿ ಹಿಟ್ ಹಾಪುದು. ನನ್ಗ ಅದು ಇದೇ ಇಷ್ಟ ಆತಲ್ಲ ನಂಗೆ. ಹೊಸ್ಬರ್ ವರ್ಕ್, ಹೊಸ್ಬರ್ ಬರ್ದಿದ್ರೆ ಅದು
0: ಹೊಸ್ಬರಿಗೆ ಅವಕಾಶ ಕೊಡ್ಕೊಂಡ್
1: ಅವಕಾಶ ಬೇಕು.
0: ಅಡ್ಡಿಲ್ಲ ಮರೆ, ಖುಷಿ ಆಯ್ತು.
1: ನಾನ್ ನೆಕ್ಸ್ಟ್ ಈಗ ಎಲ್ಲ ಹಂಗೆ ಹಿಡಿತೆ. ಈಗ
0: ಅಂತ ಪೆಕ್ಯುಲರ್ ಯೂನಿಕ್
1: ಪೆಕ್ಯುಲರ್ ವಾಯ್ಸ್ ಇತ್ತು ನಮ್ಮಲ್ಲಿ, ಇತ್ತು ನಮ್ ಕುಂದಾಪುರದಲ್ಲಿ ಸುಮಾರು ಜನ. ಅವ್ರ ಯಾರು ಹೊರಗ್ ಬರ್ತಾ ಇಲ್ಲ. ಒಂದು ಈ ಸೋಶಿಯಲ್ ಮೀಡಿಯಾ ಅದ್ರಲ್ಲಿ ಸ್ವಲ್ಪ ಹಾಡ್ರೆ, ಈಗ ಅದನ್ನ ಯೂಸ್ ಮಾಡ್ಕೊಳಕ್ಕೆ ಯಾವ ತರ ಇನ್ಸ್ಟಾಗ್ರಾಮ್ ಹ್ಯಾಂಗ್ ಇತ್ತು ಅದನ್ನ ಯಾವ ತರ ಯೂಸ್ ಮಾಡ್ಕೊಂಡ್ರೆ, ಆ ತರ ಯೂಸ್ ಮಾಡ್ಕೊಂಡ್ರೆ ಮಾತ್ರ ಅವ್ರ ಟ್ಯಾಲೆಂಟ್ ಹೊರಗ್ ಬದತ್ತು. ಎಲ್ಲರೂ ವ್ಲಾಗ್ ಮಾಡ್ತೇನೆ ನಾನು ದುಡ್ಡು ಬತ್ತ ಹೇಳಿ ವ್ಲಾಗ್ ಮಾಡ್ರ ಆತ್ಲ. ಸೊ ಅವರಲ್ಲಿ ಬೇರೆ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ, ಅದನ್ನ ಹುಡ್ಕಂತಿಲ್ಲ. ಏನ ಕಾಣ್ತಿದ್ದೆ ಸುಮಾರು ರೀಲ್ಸ್ ಗಳ ಇದೆಲ್ಲ ಬರ್ತಿತ್ತು, ದುಡ್ಡು ಕೊಡ್ತಾರ, ಅದು ವರ್ಕ್ ಆತಿಲ್ಲ, ಜಾಸ್ತಿ ದಿನ ಬತ್ತಿಲ್ಲ.
0: ನಮ್ಮಲ್ಲಿ ಹೆಂಗಂದ್ರೆ ಒಬ್ರು ಹೋಟ್ಲ್ ಹಾಕ್ರಿ, ಎಲ್ಲರೂ ಉದ್ದಕ್ಕೂ ಹೋಟ್ಲೆ ಹಾಕೋದು, ಒಬ್ರು ಬೀಡಂಗಡಿ ಹಾಕ್ರಿ, ಎಲ್ಲರೂ ಉದ್ದಕ್ಕೂ ಬೀಡಂಗಡಿ ಹಾಕೋದು, ಅವರು ಬ್ಲಾಗ್ ಮಾಡ್ತಾರೆ ನಾನು ಅದನ್ನೇ ಮಾಡ್ತೇನೆ ಅಂತ ಹಾಪರ್. ಸೊ ಅದಂತೂ ತುಂಬಾ ಜಾಸ್ತಿ. ಅಂದ್ರೆ ನೀವು ಹೇಳುದು ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ ಪ್ರತಿಭೆ ಯಾವ್ದು.
1: ಹೌದು ಹೌದು ಹೌದು. ಮತ್ತ ಮನೆಯವರು ಹಂಗೆ ಸಪೋರ್ಟ್ ಮಾಡ್ತು, ನೀವು ಬ್ಲಾಗೇ ಮಾಡ್ರ ದುಡ್ಡು ಮಾಡ್ಲಕ್ಕ, ರೀಲ್ಸ್ ಮಾಡಿ ದುಡ್ಡು ಮಾಡ್ಲಕ್ ಅಂತ ಹೇಳ್ರೆ, ಅದನ್ನ ಅವ್ರು ತಿಳ್ಕಣ್ಕ, ಅದು ಅವ್ರಕಿನ್ ಜಾಸ್ತಿ ಇವ್ರಿಗೆ ಗೊತ್ತಿರತ್ತೆ ಮಕ್ಕಳಿಗೆ ನಾನ್ ಎಂತ ಅಚೀವ್ ಮಾಡಕ್ ಮುಂದೆ ನನ್ ಗೋಲ್ ಎಂತ, ಅದನ್ನ ಫಸ್ಟ್ ತಿಳ್ಕೊಂಡು ಮುಂದೆ ಹೊರ ಒಳ್ಳೇದು. ಈ ಇಂಟರ್ನೆಟ್ ಇನ್ಸ್ಟಾಗ್ರಾಮ್ ಎಲ್ಲ ಬ್ಯಾನ್ ಆಯ್ತು, ಎಂತ
0: ಮಾಡುದು, ಕರೆಕ್ಟ್,
1: ಎಂತ ಮಾಡುದು,
0: ಒಂದಿನ ಬ್ಯಾನ್
1: ಆಗ್ತದೆ, ಬ್ಯಾನ್ ಆಗ್ತದೆ 100% ಈ ತರ. ಈಗ ಟಿಕ್ಟಾಕೆ ಕಾಣಿ ಅಂತ ಎಲ್ಲಿ ಪೀಕಿಗೆ ಹೋಯ್ ಅದು ಬ್ಯಾನ್ ಆಗಿಬಿಡ್ತಿ ಇಲ್ಲಿ ಇಂಡಿಯಾದಲ್ಲಿ. ಸೊ ಇನ್ಸ್ಟಾಗ್ರಾಮ್ ಏನು ಅದೇನ್
0: ದೊಡ್ಡ ವಿಷಯ ಅಲ್ಲ,
1: ದೊಡ್ಡ ವಿಷಯವೇ ಅಲ್ಲ,
0: ಅಂತದ್ರ ಮೇಲೆ ಡಿಪೆಂಡ್ ಆಗಿ ಕೂಕೊಂಡ್ಬೇಡಿ,
1: ಡಿಪೆಂಡ್ ಆಗಿಬಿಡಿ ಅಷ್ಟೇ.
0: ಈಗಿನ ಸಣ್ಣ ಮಕ್ಕಳು ಮೊಬೈಲ್ ಹಿಡ್ಕೊಂಡು ಹಲೋ ಫ್ರೆಂಡ್ಸ್ ನಾನು ಅಂತ ಹೇಳಿ ಎಲ್ಲರೂ ವಿಡಿಯೋ ಮಾಡೋರೆ.
1: ಅಲ್ಲ ಅದಕ್ಕೆ ಕಾಮತಿ ಬೇಜಾರತ್ತ, ನಾನು ಅದೇ ಹೇಳಲ್ಲ, ಆ ಸಾಂಗ್ ಶೂಟ್ ಮಾಡೋತ್ತಿಗೆ ಇದು ನಮ್ಮೂರ ಎಲ್ಲ ರೋಡ್ ಮೇಲೆಲ್ಲ ಆರಾಮ್ಸೆ ತಿರ್ಕೊಂಡು ಮಕ್ಕಳೆಲ್ಲ ಆಟ ಆಡ್ಕೊಂಡಿದ್ದೀರ, ಅದಾಯಿ ಒಂದ್ ಅಲ್ಲ 10 ವರ್ಷ ಅಲ್ಲ, ಒಂದ್ 7-8 ವರ್ಷ, 5-6 ವರ್ಷ, 5-6 ವರ್ಷ ಅನ್ಕೊಂಡು ನನ್ನೂರ ಚಂದ ಸಾಂಗ್ ಶೂಟಿಂಗ್ ಹೋದೆ, ಎಲ್ಲೂ ಮಕ್ಕಳೇ ಇಲ್ಲ,
0: ಎಲ್ಲ ಮನೆ ಒಳಗೆ ಮೊಬೈಲ್ ಇಟ್ಕೊಂಡಿದ್ದ.
1: ನಂಗೆ ಎಷ್ಟು ಬೇಜಾರಾಯ್ತಂದ್ರೆ ಹೊರಗೆ ಎಲ್ಲ ಶೂಟ್ ಮಾಡ್ತಿದ್ದೆ, ಯಾರು ಮಕ್ಕಳಿಲ್ಲ ಆಟ ಆಡ್ತಾ, ಕಡೆಗೆ ಯಾರೋ ಇಬ್ಬರನ್ನ ಕರ್ಕ ಬನಿ ಮಾರ್ರೆ ಶೂಟ್ ಮಾಡುವ ಎಳಕ ಬಂದ ಕೇಸರ ಗಾಡಿ ಅಂತ ಹೇಳಿ
0: ಇದು ನನ್ನೂರು. ಅಲ್ಲ ಈಗ ಹಂಗೆ ಆಯ್ತು ಹಾಯ್, ಮೊದ್ಲೆಲ್ಲ ಕಂಡ್ರೆ ಮಕ್ಕಳ ಶಾಲೆ ಬಿಟ್ಟು ಬಂದು ಬ್ಯಾಟ್ ಹಿಡ್ಕೊಂಡು ಆಡುದು, ಗೋಲಿ ಆಡುದು, ಈಗ ಮಳೆಗಾಲ ಅಂತಂದ್ರೆ ಗೋಲಿ ಆಡುದು, ಅಂತದೆಲ್ಲ ಆಟಗಳಿತ್ತು. ಈಗ ಕಾಣಿ, ಈಗ ನಮ್ದು ಕಾಲೇಜಲ್ಲಿ ಮಧ್ಯಾಹ್ನದೊಂದು ಬ್ರೇಕ್ ಕೊಡ್ತಾರೆ, ಕೊಟ್ಟಾಗಲಿಗೆ ನೀವು ಎಂತ ಮಾಡ್ಬೇಡಿ, ಶಾಸ್ತ್ರಿ ಸರ್ಕಲ್ ಇರೋ ಕೆಲವು ಹೋಟೆಲ್ಗಳಿದ್ದಾವೆ ಅಲ್ಲಿ, ಅದು ಸ್ವೀಟ್ಸ್ ಇದು ಒಂದು ಅಂಗಡಿ ಅಂತ ಇದೆ, ಜಸ್ಟ್ ಉದ್ದಕ್ಕೂ ಕುರ್ಚಿ ಹಾಕಿರ್ತಾರೆ ಮಕ್ಕಳು ತಿನ್ಬೇಕು ಅಂತ ಹೇಳಿ, ಮಕ್ಕಳಿಗೆ ಅಂತಲ್ಲ ಯಾರೇ ಬಂದ್ರು. ನೀವು ಆ ಮಧ್ಯಾಹ್ನ ಹೊತ್ತಿಗೆ ಕಾಣ್ ಕಲ್ಲು ಹೋಯ್, ಒಂದ್ ಗಂಟೆ ಒಂದು ಕಾಲ್ ಹೊತ್ತಿಗೆ ಹೋಯ್ನಿ, ಎಲ್ಲ ಮಕ್ಕಳು ಕೂಕೊಂಡಿದ್ರು, ಉದ್ದಕ್ಕೂ ಕೂಕೊಂಡಿದ್ರು, ಎಲ್ಲರ ಕೈಲು ಮೊಬೈಲ್, ಎಲ್ಲರೂ ಗೇಮ್ ಮಾಡ್ತಾ ಇರ್ತ, ಎಂತ ಸೀನ್ ಅದು, ಅಯ್ಯೋ ದೇವ, ಭಾರತ ಎತ್ತ ಸಾಗುತ್ತಿದೆ ಅಂತ.
1: ಅತ್ಲ ಬದಿ ಮುಳುಗಿ ಹೊತ್ತಿದ್ರು
0: ಗೊತ್ತಿಲ್ಲ, ಓಕೆ ನೀವೇ
1: ಆಲ್ರೆಡಿ ನೀರ್ ಬಂದ್ರು.
0: ಸೊ ಅಷ್ಟು ಬದಲಾಯ್ತು ಅಂದ್ರೆ ನೀವು ನಾವೆಲ್ಲ ವೆರಿ ಲಕ್ಕಿ ಅಂತ ಕೇಳಿ, ಆ ಕಾಲದಲ್ಲಿ ಅಷ್ಟೊಬ್ಬ ಮೊಬೈಲ್ ಸಿಕ್ಲ, ಸಿಕ್ಕ ಸಚಿನ್ ಬಸ್ರೂರು ಅಂತ ಸಚಿನ್ ಬಸ್ರೂರು ಹುಡ್ತಾ ಇದ್ರ ಅಲ್ವಾ,
1: ನಾನು ಮೋಸ್ಟ್ಲಿ ಗೇಮ್ ಇಡ್ಕ ಓಡಾಡ್ತಿದ್ದೀನಿ.
0: ಅಲ್ದಾ, ನೀವು ಮಾವನ ಹಿಂದೆ ಓಡಾಡ್ರಿ, ಮಾವನ್ ಒಟ್ಟಿಗೆ ಓಡಾಡ್ರಿ. ಸೊ ಮಾವನ ಇನ್ಫ್ಲುಯೆನ್ಸ್ ತುಂಬಾ ಆಯ್ತು. ಇವತ್ತು ಮಾವ ಒಂದ್ ದೊಡ್ಡ ಮರ ಆದ್ರೆ ನೀವು ಅದ್ರ ಕೆಳಗಿರುವ ಒಂದು ಸಸಿಯಾಗಿ ಬೆಳೀತಾ ಇದ್ದೀರಿ ಅಲ್ಲ. ಸೊ ಈ ಇನ್ಫ್ಲುಯೆನ್ಸ್ ಗಳು ಆಯ್ಕೆ ಮಕ್ಕಳಿ, ಬಟ್ ಇವತ್ತಿನ ದಾರಿಗಳು ಹಿಂಗ್ ಹಿಂಗ್ ಹಿಂಗ್ ಆಗ್ಬಿಟ್ಟಿದೆ.
1: ಮತ್ತಿನ್ನೊಂದು, ಈಗ ನಮ್ ಜೊತೆ ಯಾರು ಇರ್ತಾರ ಅವ್ರನ್ನ ಫಿಲ್ಟರ್ ಮಾಡ್ಕೊಂಡು, ಈಗ ನಾವು ಒಂದ್ ಏಜಿಗೆ ಬಂದ ಕೂಡಲೇ ಅವ್ರನ್ನ ಫಿಲ್ಟರ್ ಮಾಡ್ಕೊಂಡ್, ಯಾಕಂದ್ರೆ ಹೇಳ್ತಾರೆ ಮುಂದೆ ನಾವು ಜೀವನ ಮಾಡ್ಕ ನಮ್ಮ ಮನೆಯವ್ರನ್ನ ಕಣ್ಕಣ್ಕ ಅಂತ ಹೇಳ್ತಾರೆ, ಒಂದಿಷ್ಟು ಜನರ ಫಿಲ್ಟರ್ ಮಾಡ್ಕೊಂಡು ಮುಂದೋಯ್ ಅವ್ರನ್ನ ಇಟ್ಕೊಂಡ್ ಅವ್ರ ಜೊತೆಗೆ ಇಟ್ಕೊಂಡ್ರೆ ಹಾಳಾಗಿ ಹೋತ್. ಈಗ ನಂಗೆ ಹೆಂಗ್ ಮಾವ ಸಿಕ್ಕರು, ಎಲ್ಲರ ಜೀವನದಲ್ಲೂ ಒಬ್ರು ಇದ್ದೇ ಇರ್ತಾರ,
0: ಬಂದೇ
1: ಬತ್ತರ. ಸೊ ಆತರ
0: ಈಗ ನೀವು ಶಾಸ್ತ್ರೀಯವಾಗಿ ಸಂಗೀತ ಕಲ್ತೀರಿಯಾ ಅಥವಾ
1: ಎಂತದ್ದು ಮಣ್ಣು ಇಲ್ಲ,
0: ಇಲ್ಲ
1: ಎಂತ ಮಣ್ಣು ಇಲ್ಲ,
0: ಶಾಸ್ತ್ರೀಯವಾಗಿ ಕಲ್ಸಿಲ್ಲ. ಆದ್ರೆ ನೀವು ಒಂದು ಹಾಡನ್ನ ಜಡ್ಜ್ ಮಾಡುವಾಗ ಅಥವಾ ಹಾಡನ್ನ ಹಾಡುವಾಗ ಶ್ರುತಿ ಲಯ ತಾಳ ಆತರ ಬದ್ಧವಾಗಿ ಅಂತ ಹೇಳ್ತಾರಲ್ಲ, ಸೊ ಅದಕ್ಕೆ ನಿಮ್ಗೆ ಶಾಸ್ತ್ರೀಯವಾಗಿ ಕಲಿದೆ ಇರೋದು ಇಲ್ಲ, ಆದ್ರೆ ತೊಂದರೆ ಕೊಟ್ಟಿದ್ದೀಯಾ ಆತರ ಏನಾದ್ರೂ?
1: ಅಂದ್ರೆ ಕೆಲವೊಂದು ಕಾಂಪೋಸಿಷನ್ ಹಂಗಾತ್ ಅಂದ್ರೆ, ಈಗ ತುಂಬಾ ಕ್ಲಾಸಿಕಲ್ ಕರ್ನಾಟಕ ಕೇಂದ್ರ ಸ್ವಲ್ಪ ಕಷ್ಟ ಆತ್ ಅಂದ್ರೆ ನಮ್ಗ, ಬಟ್ ಆ ನೋಟ್ ಎಲ್ಲ ರೀಚ್ ಮಾಡ್ಲಕ್ ನಾನು
0: ಮಾಡ್ತೀರಿ,
1: ಆ ಕ್ಯಾಪಬಿಲಿಟಿ ಇತ್ತು, ಕಾನ್ಫಿಡೆನ್ಸ್ ಇತ್ತು. ನಾನು ಎಂತ ಇಂಥದ್ ಮಾಡ್ಲಾ ಹೇಳಲ್ಲ, ಎಲ್ಲ ಎಲ್ಲಾ ತರವೂ ಸಾಂಗ್ ಮಾಡಿದೆ, ಎಲ್ಲಾ ತರವು ಪ್ರೋಗ್ರಾಮಿಂಗ್ ಮಾಡಿದ್ದೆ, ಎಲ್ಲರಿಗೂ ಸಾಂಗ್ ಮಾಡಿದೆ. ತಮಿಳ್ ಜಿ ವಿ ಪ್ರಕಾಶ್ ಅವರಿಗೂ ವರ್ಕ್ ಮಾಡಿದೆ, ರೆಹಮಾನ್ ಅವರ ಅಳಿಯ, ರೆಹಮಾನ್ ಅವರ ಅಳಿಯಂಗೆ ರವಿ ಬಸ್ರವ್ರ ಅಳಿಯ ಕೆಲಸ ಮಾಡಿದೆ.
0: ವಾವ್, ಗುಡ್ ಕಾಂಬಿನೇಷನ್.
1: ಅವರಿಗೂ ಪ್ರೋಗ್ರಾಮಿಂಗ್ ಮಾಡಿದೆ ಧನುಷ್ ಸಿನಿಮಾದಲ್ಲಿ. ತುಂಬಾ ಅವ್ರದ್ದು ಸಾಧಾರಣ ಒಂದು 20 ಪಿಕ್ಚರ್ ಮೇಲೆ ವರ್ಕ್ ಮಾಡಿದೆ ನಾನೀಗ.
0: ಹೌದಾ?
1: ಸೊ
0: ನಿಮ್ಗೊಂದು ಒಳ್ಳೆ ಕಾನ್ಫಿಡೆನ್ಸ್ ಇದೆ ಈಗ, ಎಂತದ್ದೇ ಹಾಡು ಯಾವ ತರದ್ದು ಬೇಕಂದ್ರು ನೀವು ಮಾಡಬಲ್ರಿ ಅಂತ ಹೇಳ್ಕೊಂಡು. ಈಗ ಹಾಡುದಿಲ್ಲ ನೀವು?
1: ಹಾಡ್ತೇ.
0: ಅಂದ್ರೆ ನೀವ್ ಯಾವ್ದಾದ್ರು ಸಿನಿಮಾಕ್ ಹಾಡಿದೀರಾ? ನೀವ್ ಮ್ಯೂಸಿಕ್ ಕಂಪೋಸ್ ಮಾಡಿರೋದು ಅಂಡ್ ನೀವ್ ಹಾಡಿ?
1: ನಾನು ಹಾಡಿದೆ.
0: ಯಾವ್ದು?
1: ಸ್ಪಾರ್ಕ್ ಈಗ ನಡೆದ ನೆಕ್ಸ್ಟ್ ಮಂತ್ ರಿಲೀಸ್ ಆತಿತ್ತು.
0: ತಮಿಳ
1: ಇಲ್ಲ ಇಲ್ಲ
0: ಕನ್ನಡವೇ.
1: ಉಪೇಂದ್ರ ಅವರ ಅಣ್ಣನ ಮಗ ನಿರಂಜನ್ ನನ್ನಲ್ಲಿ. ಸೊ ಅವ್ರ ಸಿನಿಮಾದಲ್ಲಿ ನಾನೇ ಮ್ಯೂಸಿಕ್ ಡೈರೆಕ್ಟರ್, ಒಂದ್ಸ ಸಿಂಗರ್ ಹತ್ರ ಹಾಡ್ಸಿತ್ತು ಒಂದು ಆಲ್ರೆಡಿ ಹಿಂದಿ ಸಿಂಗರ್ ಹತ್ರ ಹಾಡ್ಸದ್ ಆಯ್ತಾ, ಪ್ರೊಡ್ಯೂಸರ್ ಹಿಂದಿಯವರೇ ಆಯ್ತಾ ಆ ಸಿನಿಮಾಗೆ, ಅವರಿಗೆ ನನ್ನ ವಾಯ್ಸೇ ಬೇಕವ್ರಿಗೆ, ನಾನ್ ಹಾಡದ್ದೆ ಬೇಕಂದ್ರೆ ನಾನ್ ಟ್ರ್ಯಾಕ್ ಹಾಡಿರ್ತೆ ಫಸ್ಟ್ ನಾನ್ ಕಂಪೋಸಿಂಗ್ ಮಾಡ್ತಾ ಲಿರಿಕ್ ಅಂತ ಟ್ರ್ಯಾಕ್ ಹಾಡಿರ್ತೆ ಆಗ ಹೇಳಲ್ಲ ಮಗರಿ ಅದು ಹಂಗೆ ಅದ ಎಂತ ಹೇಳ್ರೆ ಕೇಂಡ್ ಕೇಂಡ್ ಕೇಂಡ್ ಕೇಂಡ್ ಕೇಂಡ್ ಬೇರೆ ಯಾರು ವಾಯ್ಸ್ ಹಾಕ್ರು ಇಷ್ಟ ಆಗ್ತಿಲ್ಲ, ಸೋನ್ ನಿಗಮ್ ವಾಯ್ಸ್ ಹಾಕ್ರು ಇಷ್ಟ ಆಗ್ತಿಲ್ಲ. ಅದು ಒಂದ್ಸಲ ಮೈಂಡಲ್ಲಿ ಫಿಕ್ಸ್ ಆರೆ ಆ ಏರಿಳಿತಗಳು ಆ ಮೆಲಡಿ ಆ ವೋಕಲ್ಗೆ ಸೆಟ್ ಆಗಿ ಬಿಡುತ್ತೆ, ಅದಾದ್ಮೇಲೆ ಯಾರು ಹಾಡ್ರು ಅದು ಇಷ್ಟ ಆಗ್ತಿಲ್ಲ. ಅದೀಗ ಫೈನಲ್ ನಂದೇ ಇತ್ತು ಈಗ ವಾಯ್ಸ್.
0: ಹೌದಾ? ಓಕೆ, ನೀವು ನಮ್ಮ ಕುಂದಾಪುರದ ಯಾವ್ಯಾವ ಹೊಸ ಧ್ವನಿಗಳಿಗೆ ಈಗ ಆಲ್ರೆಡಿ ಅವಕಾಶಗಳನ್ನ ಕೊಟ್ಟಿದ್ದೀರಿ? ಯಾಕೆಂದ್ರೆ ರವಿ ಬಸ್ರೂರವ್ರು ಹಾಗೆ ನಮ್ಮಲ್ಲಿರೋ ಎಷ್ಟೋ ಧ್ವನಿಗಳನ್ನ ಇವತ್ತು ಹೊರ ತೆಗ್ದಿರ, ಎಷ್ಟೋ ಧ್ವನಿಗಳಿಗೆ ಇವತ್ತೊಂದು ವೇದಿಕೆ ಸಿಕ್ಕಿದೆ ರವಿ ಬಸ್ರೂರ್ ಅವರಿಂದ. ಸೊ ಸಚಿನ್ ಬಸ್ರೂರ್ ಅವ್ರ ಆತರ ಮಾವಂತರನೆ ಯಾರ್ಯಾರ ಧ್ವನಿನೆಲ್ಲ ಆಯ್ದುಕೊಂಡಿದ್ದೀರಿ ನೀವು?
1: ನಾನು ಸಿನಿಮಾಗೆ ಎಲ್ಲ ನಮ್ಮ ಟೀಮಲ್ಲೇ ಹಾಡ್ತಾರೆ, ಅಂದ್ರೆ ನಮ್ಮ ಸ್ಟುಡಿಯೋದಲ್ಲಿ ಯಾರು ಬತ್ತರ ಅವ್ರ ಹತ್ರ ಎಲ್ಲ ಹಾಡ್ಸಿದೆ. ನಮ್ಮ ವಿಜಯಲಕ್ಷ್ಮಿ ಮೆಟ್ಟಿನೊಳೆ, ಆಮೇಲೆ ಶ್ರೇಯಾ ನಳಿ ಇದೆ ಕಾಲೇಜ್ ಮೋಸ್ಟ್ಲಿ ಸಿಂಗರ್, ಆಮೇಲೆ ಇನ್ನೂ ಒಂದಿಬ್ರು ಮೂರ್ ಜನ ಇದ್ರು ಇಲ್ಲಿನಾರೆ, ಎಲ್ಲ ಇಲ್ಲಿನಾರೆ ಆರ್ಟಿಸ್ಟ್ ಎಲ್ಲರೂ ಎಲ್ಲ ಇಲ್ಲಿನಾರೆ.
0: ಅದೊಂದು ನಮ್ಗೆ ಖುಷಿ, ಯಾಕಂದ್ರೆ ರವಿ ಬಸ್ರೂರ್ ಅವರು ನಮ್ಮ ಬದಿ ಒಬ್ಬ ಮ್ಯೂಸಿಷಿಯನ್ ಅಂತ ಗುರುತಿಸ್ಕೊಂಡ್ಮೇಲೆ ಕೊಂಡಾಗ್ಲೂ ಕೊಂಡಿಲ್ದೇ ಇದ್ದಾಗ್ಲೂ ಅವ್ರು ಇಲ್ಲೇ ಧ್ವನಿಗಳನ್ನೇ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಈಗ ವಿಜಯಲಕ್ಷ್ಮಿ ಮೆಟ್ಟಿನಹೊಳೆ ಅಂತವ್ರಿಗೆಲ್ಲ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಹಾಡುವ ಅವಕಾಶ ಸಿಕ್ತು, ಅದು ಬಿಕಾಸ್ ಆಫ್ ರವಿ ಬಸ್ರೂರು. ಅದ್ರ ಜೊತೆಗೆ ಅವ್ರದ್ದು ಊರ್ ಮೇಲಿರೋ ಪ್ರೀತಿ ಅಭಿಮಾನ, ಮತ್ತೆ ಇಲ್ಲೇ ಒಂದು ಸ್ಟುಡಿಯೋ ಹಾಕೊಂಡವ್ರು ಇಬ್ಬರು, ಸೊ ಇದೆಲ್ಲ ಕಾರಣ ಆಯ್ತು. ಸೊ ಹಾಗಾಗಿ ಅಂತ ಅಂಶಗಳನ್ನು ನೀವು ಅಡಾಪ್ಟ್ ಮಾಡ್ಕೊಂಡಿರಿ.
1: ನಂಗೆ ಅದೇ ನಾ ಹೇಳಲ್ಲ ಹೊಸಬರು ವರ್ಕ್ ಹೊಸತನ ಬರ್ಕೆ ನಾವು ನಮ್ದು ಇಂಡಸ್ಟ್ರಿ ಹಂಗೆ ಆತಿತ್ತು ಅಂತ ಹೇಳ್ರೆ ಕೆರೆಲಿ ಇಪ್ಪು ನೀರ್ ಆತಿತ್ತು, ಕೆರೆಲಿ ಇಪ್ಪು ನೀರ್ ಹಾಕಾಗ ನದಿ ಕಣಂಗ್ ಹರಿತಾ
0: ಇರ್ಬೇಕು
1: ಅಂದ್ರೆ ಒಬ್ರು ಅವ್ರದ್ ಲೆಗಸಿ ಮುಗ್ದ್ಮೇಲೆ ಇನ್ನೊಬ್ರು ಬರ್ಲೇಬೇಕು, ಇನ್ನೊಬ್ರು ಬಂದೇ ಬತ್ರ ಅದನ್ನ ಹುಡುಕಕ್ಕ ನಮ್ಗೊಂದು
0: ತಾಳ್ಮೆ ಹಾಕೊಂಡು ಬೇಕು.
1: ಹೌದು, ಆ ಪ್ಲಾಟ್ಫಾರ್ಮ್ ಬೇಕು, ಗುರುತಿಸುವವ್ರು ಬೇಕು ಫಸ್ಟ್.
0: ಈಗ AI ಮ್ಯೂಸಿಕ್ ಅಂತ ಒಂದ್ ಬಂತಲ್ಲ ಮಾರ್ರೆ, ಮ್ಯೂಸಿಷಿಯನ್ಸ್ ಬೇಡ, ಯಾರು ಬೇಡ, ನಾವೇ ಲಿರಿಸಿಸ್ಟ್ ಹಿಂಗ್ ತೆಗ್ದು ಹಾಕರ್ಸ ಎಂತ ಮ್ಯೂಸಿಕ್, ಒಂದ್ ಹಾಡಿ ನಾಲ್ಕು ಬಗೆ ಹತ್ತು ಬಗೆ ಅದು ಹಾಡಿ ಹಾಡಿ ಕೊಡುತ್ತ. ಸೊ ಇದು ನಿಮ್ಗೆ ಅನ್ಸುತ್ತ ಲೈಕ್ ಇನ್ನೊಂದಿನ ಫ್ಯೂಚರ್ ಅಲ್ಲಿ ನಮ್ಮಂತ ಮ್ಯೂಸಿಷಿಯನ್ಗಳಿಗೆ ಜಾಗ ಇಲ್ದಂಗ ಆಗ್ಬಹುದೇ ಅಂತ ಏನಾದ್ರು?

0: ಓಕಲ್ಲ ಕೇಳಿದ ಕೂಡ ಗೊತ್ತಾಗ್ತದೆ. ನಾ ಮೊನ್ನೆ ಕುಂದಾಪುರ ಹಬ್ಬದ ದಿನ ಯಾವ್ದೊಂದು ಏ ಸಾಂಗ್ ಮಾಡಿ ಹಾಕಿದ್ರು, ಕೇಳಿದ ಕೂಡ ಗೊತ್ತಾಯ್ತು. ಅಂದ್ರೆ ಲಿರಿಕ್ಕಿಗೆ, ಈಗ ಲಿರಿಕ್ಕಿಗೆ ಒಂದು ಮೀಟರ್ ನಾಳೆ ಇರುತ್ತೆ, ಆ ಪದಕ್ಕೆ ಮೀಟರ್ ನಾಳೆ ಇರುತ್ತೆ. ಆ ಮೀಟರ್ ಇಂದ ಹೊರಗೆ ಬಂದ್ರೆ ಕೂಡ ಅದು ಟ್ಯೂನ್ ಎಲ್ಲ ಚೇಂಜ್ ಮಾಡಿ ಕೊಡತ್ತೆ, ಎಂತೆಲ್ಲ ಇವತ್ತು
1: ಪ್ರೊನೌನ್ಸಿಯೇಷನ್ ತಪ್ಪಾ ಇರುತ್ತೆ.
0: ಹೌದು, ಇದಕ್ಕೆ ಎಫೆಕ್ಟ್ ಆತಿಲ್ಲ, ಮ್ಯೂಸಿಕ್ ಗೆ ಎಫೆಕ್ಟ್ ಆತಿಲ್ಲ.
1: ಸೊ ಸಚಿನ್ ಬಸ್ರೂರ್ ಅವರಿಗೆ ಮುಂದೊಂದಿನ ಇನ್ನೊಂದು 5 ವರ್ಷದಲ್ಲಿ ಎಲ್ಲಿ ನಿಮ್ಮನ್ನ ನೀವು ಕಾಣ್ಕಂತ ಒಂದು ಕನಸಿತ್ತೆ?
0: ಅಂದ್ರೆ
1: ಇವತ್ತು ಕರಾವಳಿಯಲ್ಲಿದ್ದೀರಿ ನೀವು, ನಾಳೆ ಎಲ್ಲಿ ಯಾವ ತೀರದಲ್ಲಿ ಇರ್ಬೇಕು, ಅಂದ್ರೆ ಎಲ್ಲಿ ನಿಮ್ಮನ್ನ ನೋಡ್ಬೇಕು?
0: ಅಂದ್ರೆ ಮ್ಯೂಸಿಕ್ ಡೈರೆಕ್ಷನ್ ನನ್ ಗೋಲೆ, ಮ್ಯೂಸಿಕ್ ಡೈರೆಕ್ಷನ್ ಟಾಪ್ 1 ಮ್ಯೂಸಿಕ್ ಡೈರೆಕ್ಟರ್ ಅಲ್ಲಿ ನಾನು ಒಬ್ಬ ಇರ್ಕನಾಳೆ ಆಸೆ. ಇಂಟರ್ನ್ಯಾಷನಲ್ ಸಾಂಗ್ ಮಾಡ್ಕೊಂಡಳಿ ದೊಡ್ಡ ಆಸೆ ಇತ್ತು ನಂಗೆ. ಇಂಟರ್ನ್ಯಾಷನಲ್ ಯಾರೆಲ್ಲ ಮ್ಯೂಸಿಕ್ ಆರ್ಟಿಸ್ಟ್ ಇದ್ರ, ಸೊ ಅವ್ರ ಜೊತೆ ಕೊಲ್ಯಾಬ್ ಮಾಡ್ಕೊಂಡಳಿ ಒಂದು ಇದಿತ್ತು. ಅದು ಮಾಡಿಯೇ ಮಾಡ್ತೇವೆ ಒಂದಿನ, ಯಾವ್ದಾದ್ರು ಟಾಪ್
1: ಮ್ಯೂಸಿಕ್ ಕಂಪನಿ ಜೊತೆಗೆ ಟೈಅಪ್ ಮಾಡ್ಕೊಳ್ಬೇಕಂತ ಆಸೆ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ. ಓಕೆ ಗುಡ್. ಈಗ ನೀವು ಹೊತ್ತ ಈಗ ಕರಾವಳಿ ನಂತರ ಇನ್ನೆಷ್ಟು ಸಿನಿಮಾಗಳು ನಿಮ್ಮ ಕೈಯಲ್ಲಿದೆ ಸಚಿನ್ ಅವರ?
0: 4 ಸಿನಿಮಾ ಇತ್ತು ಇನ್ನು.
1: ಇನ್ನು 4 ಸಿನಿಮಾಗಳು,
0: ಸತ್ಯ ಸನ್ ಅಫರಿ ಚಂದ್ರ, ಆಮೇಲೆ ಟೈಗರ್ ಸಫಾರಿ, ಅತಿಕಾಯ, ಆಮೇಲೆ ಇನ್ನೊಂದು ಸಬ್ಜೆಕ್ಟ್ ಕಾಮಿಡಿ ವರೆಂಟ್ ಸಬ್ಜೆಕ್ಟ್ ಇನ್ನು ಡಿಸ್ಕಷನ್ ಅಲ್ಲಿ ಇತ್ತು.
1: ಓಕೆ,
0: ಸೊ ಅದು ಒಂದಿತ್ತು.
1: ಒಬ್ಬ ವ್ಯಕ್ತಿ, ಒಬ್ಬ ನಾಯಕನಾಗಿ, ಒಬ್ಬ ನಿರ್ದೇಶಕನಾಗಿ, ಅಥವಾ ಒಬ್ಬ ಮ್ಯೂಸಿಕ್ ಕಂಪೋಸರ್ ಆಗಿ ಅವರ ಬಾಳುವಿಕೆ ಇದೆಯಲ್ಲ, ಯು ಕಾಂಟ್ ಸೇ ಇಟ್ ಇಸ್ ಎ ಲಾಂಗ್ ಟರ್ಮ್. ಒಬ್ಬ ಮ್ಯೂಸಿಕ್ ಕಂಪೋಸರ್ ಆಗಿ ಕೂಡ ಈಗ ನಾವು ನಮ್ಮ ಕನ್ನಡ ಚಿತ್ರರಂಗನೇ ತಕೊಂಡ್ರೆ ಎಲ್ಲಿಂದ ಬಂತು ಅಲ್ಲ? ಸೊ ಆ ಮ್ಯೂಸಿಕ್ ಕಂಪೋಸಿಷನ್ ನಾವು ಆಕಾಶವಾಣಿಯಿಂದ ಹೆಸರು ಕೇಂತಿದ್ರಿಂದ ಇವತ್ತು ರವಿ ಬಸ್ರೂರು ಸಚಿನ್ ಬಸ್ರೂರು ಅವ್ರಿಗೆ ಬಂದ್ ನಿಂತಿದೆ. ಅಂದ್ರೆ ಆ ಪೀರಿಯಡ್ ಆಫ್ ಟೈಮ್ ಇದೆಯಲ್ಲ, ಇಟ್ ಇಸ್ ನಾಟ್ ದ ಲಾಂಗ್ ಟರ್ಮ್. ಒಂದು ಟೈಮ್ ಅಲ್ಲಿ ಅವ್ರು ರೈಸಿ ಹೋತ್ರ, ನೀವ್ ಯಾರನ್ನೇ ತಕೊಂಡಿ ಆ ಟೈಮಿಗೆ ಅವ್ರು ಹಿಟ್. ಇದು ವಿ ಹರಿಕೃಷ್ಣ ಮ್ಯೂಸಿಕ್ ವಾವ್, ಅಥವಾ ಇನ್ನೊಬ್ರು ಮ್ಯೂಸಿಕ್ ಇಳೆಯರಾಜ ಆಲ್ ಟೈಮ್ ಅವರು ಇದ್ರು. ಸೊ ಇರ್ಲಿ ಹಂಗೆ. ಸೊ ಆತರ ಅಪ್ಪದ ಅಪರೂಪಕ್ಕೆ ಈ ನಿಮ್ಗೆ ಈ ತರದೊಂದು ಇನ್ಸೆಕ್ಯೂರಿಟಿ ಫೀಲ್ ಏನಾದ್ರೂ ಇದೆಯಾ? ನಾಯಕನೇ ಆಗ್ಲಿ, ನಟಿಯೇ, ನಾಯಕ ನಟಿಯೇ ಆಗ್ಲಿ, ಅದೊಂದು ಟೈಮಿಗೆ ಅವರು ಪೀರಿಯಡ್ಗೆ ಇರ್ತಾರೆ, ಮತ್ತೆ ಅವ್ರು ಇಪ್ಪುದಿಲ್ಲ. ಸೊ ನಿಮ್ಗೆ ಆ ತರದೊಂದು ಇನ್ಸೆಕ್ಯೂರ್ ಫೀಲ್ ಏನಾದ್ರೂ ಇದೆಯಾ ಆತರ? ಅಥವಾ ಹೌ ಐ ಶುಡ್ ಬಿ ಪ್ರಿಪೇರ್ಡ್ ಆತರ ಆಗುವಾಗ ನಾನು ಏನಕ್ಕೆಲ್ಲ ರೆಡಿ ಆಗಿರ್ಬೇಕು ಅನ್ನೋದಕ್ಕೆ ಆತರ ಏನಾದ್ರು ಇದೆಯಾ?
0: ನಾನು ಇನ್ನೂ ಒಂದು 10 ವರ್ಷ ಕಾಪಷ್ಟು ನಾನು, ನನ್ನ ಹತ್ರ ಲೈಬ್ರರಿ ಇತ್ತು, ನಾನು ಡೈಲಿ ರಿಸರ್ಚ್ ಮಾಡ್ತೆ. ನಂದು ಪ್ಲಸ್ ಪಾಯಿಂಟ್ ರಿಸರ್ಚ್, ಇವತ್ತಿನ ಎಂತ ಟ್ರೆಂಡ್ ಇತ್ತು, ನಾಳಿದ ಎಂತ ಟ್ರೆಂಡ್ ಆಯ್ತು, ಸೊ ಅದನ್ನ ರಿಸರ್ಚ್ ಮಾಡ್ಕ, ಅವಾಗಲೇ ನಾವು ಅದನ್ನ ಮುಂದೋಗಕ್ಕೆ ಸಾಧ್ಯ. ಅದೇ ಕೊಡ್ತಾ ಇಕೊಂಡ್ರೆ, ಅದೇ ಬಡಿತಾ ಇಕೊಂಡ್ರೆ
1: 10 ವರ್ಷ
0: ಈಗ ಅಂದ್ರೆ ಕೆಲವೊಬ್ರಿಗೆ ಪ್ರೋಗ್ರಾಮರ್ ಅವಶ್ಯಕತೆ ತುಂಬಾ ಇರುತ್ತೆ ಮ್ಯೂಸಿಕ್ ಡೈರೆಕ್ಟರ್ಗೆ. ಇಳೆರಾಜ ಆಗಲಿ, ಹಂಸಲೇಖ ಸರ್ ಆಗಲಿ, ಗುರುಕಿರಣ್ ಸರ್ ಆಗಲಿ, ಅರ್ಜುನ್ ಜನ್ಯ ಸರ್ ಆಗಲಿ, ಹರಿಕೃಷ್ಣ ಸರ್ ಆಗಲಿ, ಅವರೆಲ್ಲ ಪ್ರೋಗ್ರಾಮರ್ಸೆ. ಬಟ್ ಮ್ಯೂಸಿಕ್ ಡೈರೆಕ್ಷನ್ ಬಂದ್ಮೇಲೆ ಪ್ರೋಗ್ರಾಮಿಂಗ್ ಮಾಡೋಕೆ ಆತಿಲ್ಲ, ಈಗ ಕಂಪೋಸಿಂಗ್ ಮಾಡಿ ಕೊಡ್ಲಕ್ಕಷ್ಟೇ, ಅದ್ರ ಬ್ಯಾಕಿಂಗ್ ಕೀಬೋರ್ಡ್ ಎಲ್ಲ ಪ್ಲೇ ಮಾಡೋದೆಲ್ಲ ಇರೋದಲ್ಲ, ಅದೆಲ್ಲ ಮಾಡ್ತಕ್ಕೂ ನಮ್ಗೆ ಆತಿಲ್ಲ, ಪುರ್ಸೋದ್ ಇದ್ದಿಲ್ಲ. ಅವ್ರನ್ನ ಓಕೆ ಮಾಡಿಸ್ಕ, ಇವ್ರನ್ನ ಓಕೆ ಮಾಡಿಸ್ಕ. ಸೊ ಅದು ಹೆಂಗತ್ತ ಹೇಳ್ರ, ಪ್ರೋಗ್ರಾಮರ್ಸ್ ಕೈ ಕೊಡ ಶುರು ಮಾಡ್ತಾರೆ ಕೆಲವೊಬ್ರು. ಸೊ ಅವ್ರದ್ದು ಏನೋ ಫ್ಯಾಮಿಲಿ ಪ್ರಾಬ್ಲಮ್, ಅದು ಬೇರೆ ಅಂತ ಫೈನಾನ್ಷಿಯಲಿ ಪ್ರಾಬ್ಲಮ್. ಪ್ರೋಗ್ರಾಮರ್ಸ್ ಯಾವಾಗ ಕೈ ಕೊಡೋ ಶುರು ಮಾಡ್ತಾರೆ ಆಗಳಿಗೆ ಸ್ವಲ್ಪ ಇವ್ರದ್ದು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾರಲ್ಲ ಅವ್ರದ್ದು ಸ್ವಲ್ಪ ಕಮ್ಮಿ ಆತ, ಬತ್ ಆ ಕ್ವಾಲಿಟಿ ಕೊಡುಕಾತಾ ಇಲ್ಲ. ನಮ್ದು ಹೆಂಗ್ ಎಂತ ಪ್ಲಸ್ ಪಾಯಿಂಟ್ ಅಂತ ಹೇಳ್ರೆ, ನಾನು ಪ್ರೋಗ್ರಾಮರೇ. ಸೊ ನಾನು ಎಂತ ಬೇಕಾದ್ರೆ ಮಾಡ್ಲಕ್ಕ, ನನಗೆ ಮ್ಯೂಸಿಕ್ ಡೈರೆಕ್ಷನ್ ಬಿಡ್ತೇ, ನಾನು ಪ್ರೋಗ್ರಾಮಿಂಗ್ ಮಾಡ್ಕೊಂಡೇ ಇರ್ತೇನೆ ಹೇಳ್ರು. ಮ್ಯೂಸಿಕ್ ಡೈರೆಕ್ಷನ್ ಮಾಡ್ಕೊಂಡು ನಾನು ಪ್ರೋಗ್ರಾಮಿಂಗ್ ನಾನೇ ಮಾಡ್ತೇ ಈಗ.
1: ಸೊ ಇನ್ಸ್ಟ್ರೂಮೆಂಟ್ಸ್ ಅಂತ ಬಂದ್ರೆ ನೀವ್ ಎಂತೆಲ್ಲ ನೋಡಿಸ್ತೀರಿ, ಯಾವ್ದೆಲ್ಲ ಬರುತ್ತೆ?
0: ನಾನು ಇದು ಪಿಯಾನೋ ಪ್ಲೇ ಮಾಡ್ತೆ, ಅದೇ ಪಿಯಾನೋ ಒಂದೇ ಕರೆಕ್ಟ್ ಆಗಿ
1: ಪ್ಲೇ ಮಾಡ್ತೀನಿ. ಸೊ ಇಷ್ಟೆಲ್ಲ ಇರೋ ನಿಮ್ಗೆ ನಿಮ್ಮ ಫೇವರೇಟ್ ಮ್ಯೂಸಿಕ್ ಡೈರೆಕ್ಟರ್ ಯಾರು?
0: ರವಿ ಬಸ್ರೂರ್
1: ಅವರೇ, ಅವರೇ ನಿಮ್ಮ ಫೇವರೇಟ್? ಆ ರವಿ ಬಸ್ರೂರ್ ಅವರನ್ನ ಒಬ್ಬರನ್ನ ಬಿಟ್ರೆ
0: ಮುಂಚೆ ಅವ್ರನ್ನ ತಕ್ಕಂದ್ರೆ ಹಂಸಲೇಖ ಸರ್, ಅವ್ರದ್ ಸಾಂಗ್ಸ್ ಈಗಳು ಎವರ್ ಗ್ರೀನ್. ಮೊನ್ನೆ ಊರಿಂದ ಪತಿಗೂ ಸಾಂಗ್ ಕೇಳ್ಕಂತ ಬತ್ತ, ಇಲ್ಲಿ ನಾವು ಪತಿಗೂ
1: ಇದನ್ನ ನಂಗೆ ನಿಮ್ಗೊಂದ್ ಕೇಮ್ಕಿತ್ತು, ನೀವು ನಿಮ್ದು ಉತ್ತರ ಹೇಳಿ, ನಾ ಇನ್ನೊಂದು ಪ್ರಶ್ನೆ ಕೇಮ್ಕಿತ್ತು ಹೇಳಿ.
0: ಅದೇ ಅವ್ರದ್ದೆಲ್ಲ ಲೆಗಸಿ ಅದಿನ್ನೂ ಇಂಪ್ಯಾಕ್ಟ್ ಹಂಗೆ ಇತ್ತು.

0: ಜನರೇಷನ್ ಗೊತ್ತಿಲ್ಲ, ಬಟ್ ನಮ್ಮೆಲ್ಲ ಇಂಪ್ರೆಷನ್ ಇತ್ತಲ್ಲ ಅದು ಹಂಗೆ ಇತ್ತು. ಮತ್ತೆ ಆಗಳಿಕೆ ಅಂತಂದ ಹೇಳಿದ್ರೆ ಜಾಸ್ತಿ ಸಾಂಗ್ ರಿಲೀಸ್ ಆಗ್ತಿಲ್ಲ ಇತ್ತು. ಈಗ ಸಾಂಗ್ ಈಗ ನೀವು ಕಾಣ್ತೀರಿ ಹಿಂಗೆ ಮೊಬೈಲಾಗೆ ಹಿಂದೋಡಿ ಬಿಡ್ತೀರಿ ಅಷ್ಟೇ. ಒಂದು ಸಾಂಗ್ ಬಂದ್ರೆ ಮುದ್ದುಗುಮ್ಮ ಸಾಂಗ್ ಬಂತಂದ ಅನ್ಕಣಿ ಆಯ್ತಾ, ಹಿಂಗೆ ಕಣ್ರಿ ಸ್ಕ್ರಾಲ್ ಮಾಡ್ರಿ ಮತ್ತೊಂದು ಬಂತು. ಹಾ ಅಷ್ಟೇ ನೆನ್ಪಿಪ್ಪುದು. ಮುಂಚೆ ಕ್ಯಾಸೆಟ್ ಹಾಕು ಫಾರ್ವರ್ಡ್ ಮಾಡೋಕಾತಿಲ್ಲ ಇತ್ತು ಇದ್ರಲ್ಲ ರೇಡಿಯೋದಲ್ಲ, ಇಡೀ ಸಾಂಗ್ ಕೇಳಕ್ಕೆ ಇನ್ನೊಂದು ಸಾಂಗ್ ಬರ್ತಾರೆ. ಸೊ ಆಗಳಿಕೆ ಸಿನಿಮಾನು ಹಾಗೆ ಜಾಸ್ತಿ ಸಿನಿಮಾ ಬರ್ತಿಲ್ಲ ಇತ್ತು, ಬಂದ್ರೆ ಒಂದು 100 ಡೇಸ್. ಈಗ ಒಂದ್ ವಾರ ಓಡ್ರೆ 100 ಡೇಸ್ ಓಡ್ದಂಗೆ ಆ ಲೆವೆಲ್ ಬಂತು. ಸೊ ಅದೇ ಮ್ಯೂಸಿಕ್ ಅವಾಗೆಲ್ಲ ಅವರೆಲ್ಲ ಲಕ್ಕಿ.
1: ಈಗ ಎಷ್ಟು ಕಾಂಪಿಟೇಷನ್,
0: ಕಾಂಪಿಟೇಷನ್ ಕಿಂತ ಅದೇ ಸಸ್ಟೈನ್ ಆತಿಲ್ಲ
1: ಜಾಸ್ತಿ. ಕರೆಕ್ಟ್ ನೀವು ಹೇಳಿದ್ದು, ಈಗ ನಮ್ಗೆ ಅಂತಾಕ್ಷರಿ ಹಾಡು ಕೂಕಂಡ್ರಿತ್ತಲ್ಲ, ಈಗಿಂದ ಯಾವ್ದು ಹಾಡು ಬರ್ತಿಲ್ಲ. ಈ ಮಕ್ಕಳಿಗೂ ನನ್ನ ಸ್ಟೂಡೆಂಟ್ಸ್ಗೂ ಈಗ 19-20 ವರ್ಷದ ಮಕ್ಕಳು ಹಾಡುದು ಹಳಿ ಹಾಡ್ನೆ, ಯಾಕೆಂದ್ರೆ ಅವ್ರ ಇದ್ರಲ್ಲಿ ರಿಜಿಸ್ಟರ್ ಆಗಿರೋದು ಅದೇ ಲಿರಿಕ್ಸ್ ಗಳು. ಒಂದು ಆ ಲಿರಿಕ್ಸ್ ಗಳು ಅಷ್ಟು ಲೈಕ್
0: ಇರ್ತಷ್ಟು
1: ಇಂಪ್ಯಾಕ್ಟ್ ಇರ್ತಾ ಇತ್ತು ಅದ್ರಲ್ಲಿ, ಅಂದ್ರೆ ನಮ್ ನೆನ್ಪು ಉಳಿತಾ ಇತ್ತು, ಅಂದ್ರೆ ನಮ್ ಮನ್ಸಿಗೆ ತಾಕ್ತಾ ಇತ್ತು ಅಂತ ಅರ್ಥ. ಈಗಿನ ಲಿರಿಕ್ಸ್ ಗಳು ಹಿಂಗ್ ಬತ್ ಹಿಂಗ್ ಬತ್ ಅದ್ರ ಮ್ಯೂಸಿಕ್ ಅಥವಾ ಅದ್ರ ಟ್ಯೂನ್ ಅದ್ರ ಇನ್ನೊಂದ್ ಯಾವ್ದೋ ನಮ್ಗೆ ನೆನಪಲ್ಲಿ ಉಳಿಯುತ್ತೆ. ಬಟ್ ಸಾಹಿತ್ಯ ಅಂತ ಬಂದಾಗ ಅದು ಹಳೆಯ ಹಾಡುಗಳ ಸಾಹಿತ್ಯಗಳೇ ನಮ್ ತಲೆಯಲ್ಲಿ ಉಳಿದು. ಈಗ ಸಚಿನ್ ಬಸವರು ಕೇಳಲಿ, ಅವ್ರ ಪಕ್ಕದಲ್ಲಿ ಕೂತಿರೋ ಅಟಲ್ ಅವ್ರನ್ನ ಕೇಳಿ, ನೀವ್ ಯಾರನ್ನ ಕೇಳಿ ಅಥವಾ ನನ್ನನ್ನ ಕೇಳಿ, ಆ ಲಿರಿಕ್ಸ್ ಹಿಂದಕ್ಕೆ ಹೋಗ್ಬಿಡುತ್ತೆ ನಾವು. ಸೊ ಅದೇ ನೀವ್ ಹೇಳುದು, ಒಂದು ನಮ್ಗೆ ತುಂಬಾ ಕೇಂಬಷ್ಟು ಟೈಮ್ ಇಲ್ಲ ಈಗ, ಮತ್ತೊಂದು ನಾವೆಂತ ಹೇಳ್ತೇವೆ ತುಂಬಾ ಸಿಕ್ಕಾಪಟ್ಟೆ ಮ್ಯೂಸಿಕ್ ಒಳಗಿದ್ದೀವಿ ನಾವೀಗ.
0: ದಿನಕ್ಕೆ ಎಷ್ಟು ಸಾಂಗ್ ರಿಲೀಸ್ ಆಗ್ತದೆ, ಎಷ್ಟು ಲಕ್ಷ ಸಾಂಗ್ ರಿಲೀಸ್ ಆಗ್ತದೆ, ಅದರಲ್ಲಿ ಯಾವ್ದೋ ನಮ್ದು ಒಂದು. ಮುಂಚೆ ಹಂಗಲ್ಲ, ಒಂದಿಷ್ಟು ಲಿಮಿಟೆಡ್, ಒಂದ್ ಪಿಕ್ಚರ್ ಇದು ಒಂದ್ ಕ್ಯಾಸೆಟ್ ಬಂದಿರುತ್ತೆ ಅದರದ್ದು ಕೇಂತ ಇರುತ್ತೆ. ನಾವು ಇನ್ನೊಂದ್ ಪಿಕ್ಚರ್ ಪಾಪ್ಯುಲರಿಗೂ ಅದೇ ಕೇಂತ ಇರುತ್ತೆ.
1: ಕರೆಕ್ಟ್.
0: ನಂಗೆ ಇನ್ನೂ ನೆನ್ಪಿತ್ತು, ನಾನು ಶ್ರೀಮಂಜನಾಥ ಪಿಕ್ಚರ್ ಇದ್ ಸಾಂಗ್ ಎಷ್ಟು ಸಲ ಕೇಳಿದೆ, ಮೂರ್ ಕ್ಯಾಸೆಟ್ ಹಾಳು ಮಾಡಿದೆ ಕೇಂದ್.
1: ಓಕೆ, ಸೊ ಸಚಿನ್ ಅವ್ರದ್ದು ಫೇವ್ರೇಟ್ ಹಾಡು ಯಾವ್ದು? ರವಿ ಬಸ್ರವ್ರ ಹಾಡುಗಳನ್ನ ಬಿಡಿ, ಅದ್ ಬಿಟ್ಟು ಬೇರೆ ಹಾಡುಗಳು.
0: ಪರವಶನಾದೇನು ಹರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಹರಿಯುವ ಮುನ್ನವೇ. ಆ ಸಾಂಗ್
1: ಪರಮಾತ್ಮ. ನೀವು ಕಂಪೋಸ್ ಮಾಡಿರೋ ಹಾಡು, ನಿಮ್ದೇ ಮಗು ಮಕ್ಕಳಿದ್ದಾರೆ ಈಗ, ನಿಮ್ಗೆ ತುಂಬಾ ಅಷ್ಟೊಂದು ಹಾಡುಗಳನ್ನ ಕಂಪೋಸ್ ಮಾಡಿದ್ದೀರಿ ಈಗ. ಸೊ ಅದ್ರಲ್ಲಿ ನಿಮ್ದು ಇಷ್ಟದ ಹಾಡು ಯಾವ್ದು?
0: ಮುದ್ದುಗುಮ್ಮ ಸಾಂಗ್ ಫೇವರೇಟ್.
1: ಒಂಚೂರು ನಮ್ಗೆ ಹೇಳ್ತೀರ ನಾವು ಒಂಚೂರು ಕೇಂತ?

0: ನಿನ್ನೇ ಮುದ್ದು ಗುಮ್ಮ ಮುದ್ದು ಗುಮ್ಮ ನೀನೇನೆ ಸದ್ದು ಮಾಡದೇನೆ ಕದ್ದು ಹೋದೆ ನನ್ನೇ.
1: ವಾವ್ ಸೂಪರ್ ಕೇಳಿದ್ರೆ ಇದು ಕೇನ್ ಮೇಲೆ ನಿಮ್ಗೂ ಮುದ್ದ ಗುಮ್ಮ ಹಾಡನ್ನು ಒಂದ್ಸಲ ಕೇನ್ಕ ಕಾಣ್ಕೊಂಡು ಅನ್ಸುತ್ತೆ ಅನ್ಸುತ್ತೆ. ಕರಾವಳಿ ಚಿತ್ರದ ಹಾಡಲ್ಲ. ಓಕೆ, ನಮ್ಮ ಸಚಿನ್ ಬಸ್ರೂರು ಅವರು ಮ್ಯೂಸಿಕ್ ಕಂಪೋಸ್ ಮಾಡಿರುವಂತಹ ಹಾಡು. ಲಾಸ್ಟ್ ಪ್ರಶ್ನೆ ಒಂದು ಕೇಂಕಿತ್ತ. ಯೂಶ್ವಲಿ ನಾವು ಕೇಳುಗರಾಗಿ ಅಥವಾ ಹಾಡನ್ನ ಪ್ರೀತಿಸುವವರಾಗಿ ಹಾಡು ಕೇಂಬತ್ತಿಗೆ ಒಬ್ಬೊಬ್ರಿಗೆ ಒಂದೊಂದು ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಇರುತ್ತೆ. ಲೈಕ್ ನನಗೆ ರೊಮ್ಯಾಂಟಿಕ್ ಹಾಡುಗಳಿಷ್ಟ, ನನಗೆ ಪ್ಯಾಥೋಸ್ ಇಷ್ಟ, ನನಗೆ ಫುಲ್ ಜೋಶ್ಫುಲ್ ಸಾಂಗ್ ಇಷ್ಟ, ನನಗೆ ಟಪ್ಪಾಂಗುಚ್ಚು ಇಷ್ಟ, ಹಾಂಗೆಲ್ಲ ಇರುತ್ತೆ. ನಿಮ್ಗೆ ಆಸ್ ಅ ಕಂಪೋಸರ್ ನೀವು ಕಂಪೋಸ್ ಮಾಡುವಾಗ ಇದೊಂದು ಸಾಂಗ್ ಅವ್ನು ಹೇಳ್ತಾರೆ, ಈಗ ಡೈರೆಕ್ಟರ್ ನಮ್ದೊಂದು ಸಿಚುವೇಶನ್ ಹೆಂಗಿತ್ತು, ಅವಳು ಮರ್ತಿರ್ತಾಳ ಅವ್ನು ಮರ್ತಿರ್ತಾ ಈ ತರ ಒಂದು ಸಿಚುವೇಶನ್ ಅಥವಾ ಅವರಿಬ್ರು ಪ್ರೀತಿ ಮಾಡೋ ಸಿಚುವೇಶನ್, ಇಂಥ ಸಿಚುವೇಶನ್ ಬಂದಾಗ ನೀವು ಯಾವ ಹಾಡನ್ನ ಫುಲ್ ಜೋಶಲ್ಲಿ ಕಂಪೋಸ್ ಮಾಡಕ್ ಇಷ್ಟಪಡ್ತೀರಿ? ರೊಮ್ಯಾಂಟಿಕ್ ಪ್ಯಾಥೋಸ್ ಆರ್ ಜಾಯ್ ಆರ್ ಯಾವ ತರದ್ದು?
2: ನಂಗೆ ಯೂಶಲಿ ಡಿಫ್ರೆಂಟ್ ಆಗಿ ಕೊಡ್ಕೊಂಡೇ ನಂಗೆ ಆಸೆ. ಎಲ್ಲ ಸಿನಿಮಾದಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ ಆಫ್ ಜಾನ್ರ್ ಇರುತ್ತಲ್ಲ, ಸೊ ಎಲ್ಲ ಜಾನ್ರಲ್ಲೂ ಸಾಂಗ್ ಮಾಡ್ಕೊಂಡೇ ಆಸೆ. ಬಟ್ ನಿಮ್ಗೆ ಫೈನಲಿ ಅದು ಜಾಸ್ತಿ ತಲೆಯಲ್ಲಿ ಉಳಿದ ಮೆಲಡಿ ಸಾಂಗ್ಸ್. ಮೆಲಡಿ ಸಾಂಗ್ಸ್ ನೀವು ಈಗ ಯಾವ್ದಾದ್ರು ಹಳೆ ಸಾಂಗ್ ಯಾವ್ದಾದ್ರು ರೇಜ್ ಸಾಂಗ್ ಗಳು ನೆನ್ಪು ಮಾಡ್ಕೊಂಡು ಯಾವ್ದು ನೆನ್ಪಿಗೆ ಬರ್ತಲ್ಲ, ಅಷ್ಟೇ ಮೆಲಡಿ ಸಾಂಗ್ಸೇ ನೆನ್ಪಿ ಒಪ್ಪುದು. ಅದೆಲ್ಲ ಸಖತ್ ಸಾಂಗ್ಸ್. ಅದ್ ನನ್ ಫೇವ್ರೇಟ್ ಸಾಂಗ್
1: ಗೀತಾಂಜಲಿ.
2: ಹಾ ಗೀತಾಂಜಲಿ. ನಿಮ್ಗೆ ತಲೆಯಲ್ಲಿ ಸಸ್ಟೈನ್ ಆಗುದೇ ಮೆಲಡಿ ಸಾಂಗ್ಸ್. ನಂಗೂ ಮೆಲಡಿ ಸಾಂಗ್ಸ್ ಇಷ್ಟ. ಬೇಗ ಕಂಪೋಸಿಂಗ್ ಮಾಡೋದೇ ನಾನು
1: ಇಷ್ಟಪಡ್ತೀರಿ. ಅಂತದೆಲ್ಲ ಸಿಕ್ಕರೆ ತುಂಬಾ ಹಾರ್ಟ್ ಹ್ಯಾಂಡ್ಸ್, ಇಲ್ಲಾಂದ್ರೂ ಆಸ್ ಅ ಕಂಪೋಸರ್ ನೀವು ಮಾಡ್ತೀರಿ, ಬಟ್ ನಮ್ದೊಂದು ಲೈಕ್ ಅಂತ ಇರುತ್ತಲ್ಲ, ಇದನ್ನ ಇನ್ನಷ್ಟು ಬ್ಯೂಟಿಫುಲ್ ಆಗಿ ಮಾಡ್ಬೇಕು ಹಿಂಗೆ ಹಂಗೆ ಅಂತಲ್ಲ, ನೀವೇ ಅದ್ರೊಳಗೆ ಸೇರಿ ಮಾಡುವಂತದ್ದು. ವೆರಿ ನೈಸ್ ಸಚಿನ್ ಅವ್ರೆ, ನಾವು ಕಾಲ್ ಮಾಡಿ ಸರ್ ಬನ್ನಿ ಅಂದ ಕೂಡ್ಲೆ ನೀವು ಬಂದ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ.
2: ಥ್ಯಾಂಕ್ ಯು.
1: ಸೊ ಕರಾವಳಿಯ ಈ ಸಕ್ಸಸ್ ನಿಮ್ಗೆ ಇನ್ನಷ್ಟು ಸಕ್ಸಸ್ ಕೊಡ್ಲಿ. ಈಗಲೇ ನಾಲ್ಕು ಸಿನಿಮಾಗಳಿದೆ ಅಂತ ಹೇಳಿದ್ರಿ, ಇನ್ನಷ್ಟು ಸಿನಿಮಾಗಳು ಕೈ ತುಂಬ, ಕಾಲ್ ತುಂಬ, ಮಂಡಿ ತುಂಬ, ಹೃದಯ ತುಂಬ.
2: ಮಂಡಿ ತುಂಬ ಬೇಡ ಮರ್ರೆ, ಮಂಡಿ ಎಲ್ಲ ಹಾಳಾಗಿದೆ.
1: ಓಕೆ, ಮಂಡಿ ಹಾಳಾಪಷ್ಟು ಬೇಡ, ಬಟ್ ನಿಮ್ಗೆ ಕ್ವಾಲಿಟಿ ಸಿನಿಮಾದ ಕ್ವಾಲಿಟಿ ಹಾಡುಗಳನ್ನ ಕೊಡುವಂತಹ ಒಂದು ಎಂತ ಹೇಳ್ತಾರೆ ತಾಕತ್ತು ಸದಾ ಇರಲಿ. ಜನ ಹಾಡ್ ಅಂದ್ಕೊಳ್ಳೆ ಸಚಿನ್ ಬಸ್ರೂರು ಅವ್ರನ್ನ ನೆನಪು ಮಾಡ್ಕೋಬೇಕು. ಈಗ ನೀವು ನನ್ ಮುಂದೆ ಕೂತ್ಕೊಂಡು ಹಂಸಲೇಖ ಅವ್ರನ್ನ ಹ್ಯಾಂಗ್ ನೆನಪು ಮಾಡ್ಕೊಂಡ್ರೆ ಅಲ್ಲ, ಅಥವಾ ರವಿ ಬಸ್ರೂರು ಅವ್ರನ್ನ ಹ್ಯಾಂಗ್ ನೆನಪು ಮಾಡ್ಕೊಂಡ್ರೆ ಅಲ್ಲ, ಹಾಗೆ ನನ್ಗೆ ಆಸ್ ಅ ಮ್ಯೂಸಿಕ್ ಕಂಪೋಸರ್ ಐ ಲೈಕ್ ಸಚಿನ್ ಬಸ್ರೂರು ದ ಮೋಸ್ಟ್ ಅಂತ ಹೇಳೋ ತರ ಆ ತರದ್ದೊಂದು ರೀತಿಯಲ್ಲಿ ಅಷ್ಟು ಮಟ್ಟಿಗೆ ನಮ್ಮೂರ್ ಹುಡುಗ, ನಮ್ ಬಸ್ರೂರಿನ ಹುಡುಗ ಬೆಳಿಲಿ ಅನ್ನೋದು ನಮ್ಮ ರೇಡಿಯೋ ಕುಂದಾಪುರದ ಹಾರೈಕೆ. ಥ್ಯಾಂಕ್ ಯು ಸೋ ಮಚ್, ದೇವರು ಒಳ್ಳೇದು ಮಾಡ್ಲಿ ನಿಮ್ಗೆ.
2: ಥ್ಯಾಂಕ್ ಯು ಸೋ ಮಚ್.
1: ಓಕೆ, ಸೊ ರೇಡಿಯೋ ಕುಂದಾಪುರಕ್ಕೆ ಎಂತಾರು ಹೇಳುಕಿದ್ರೆ ಹೇಳಿ ಮಾರ್ರೆ.
2: ರೇಡಿಯೋ ಕುಂದಾಪುರ ನಂಗೆ ಖುಷಿ ಆಯ್ತಿದೆ. ಫಸ್ಟ್ ಮುಂಚೆನೆ ಕೇಳಿದೆ ನಾನು, ನೀವು ಸ್ಟಾರ್ಟ್ ಮಾಡಿದಾಗಳಿಗೆ ಕೇಳಿದೆ, ಮಾವನೇ ಬಂದದ ಅನ್ಸುತ್ತೆ.
1: ಹೌದು, ಅವ್ರದ್ದೇ ಸಿಗ್ನೇಚರ್ ಟ್ಯೂನ್ ರೇಡಿಯೋ ಕುಂದಾಪುರ.
2: ಆ ಟೈಮಿಗೆ ನಂಗೆ ಬಪ್ಪು ಕಾಯ್ಲಿಲ್ಲ, ನಾನು ಬೆಂಗಳೂರಿಗೆ ಇದ್ದೆ ಮೋಸ್ಟ್ಲಿ. ತುಂಬಾ ಖುಷಿ ಆಯ್ತು ಅಂದ್ರೆ, ನಂತರವೇ ತುಂಬಾ ಜನ ಇನ್ನು ಸಿಂಗರ್ಸ್ ಗಳಿದ್ರ, ಮ್ಯೂಸಿಷಿಯನ್ ಇದ್ರ, ಸೊ ಆರ್ಟಿಸ್ಟ್ ಗಳಿದ್ರ, ಅವ್ರನ್ನೆಲ್ಲ ಕರ್ಸ್ಕ ಬಂದು ಹಿಂಗೆ ಕೂರಿಸಿ ಇಂಟರ್ವ್ಯೂ ಮಾಡಿ ಒಂದಿಷ್ಟು ಪ್ಲಾಟ್ಫಾರ್ಮ್ ಅವರಿಗೂ ಸಿಕ್ಲಿ. ಈ ತರ ಇದು ಈ ಮಟ್ಟದ ರೇಡಿಯೋ ಇನ್ನು ದೊಡ್ಡದ ರೀತಿಯಲ್ಲ ಆಯ್ಲಿ ಕುಂದಾಪುರದಲ್ಲ, ಮಂಗಳೂರು ತನಕ ರೀಚ್ ಆಯ್ಲಿ, ಮಂಗಳೂರವರಿಗೂ ಕೇಳಲಿ ಕುಂದಾಪುರ ಭಾಷೆ ಸಾಂಗ್.
1: ಅಲ್ಲ, ನಮ್ದೀಗ ಪ್ರಪಂಚದಾದ್ಯಂತ ನಮ್ದು ಆಪ್ ಇದೆ ರೇಡಿಯೋ ಕುಂದಾಪುರ. ನೀವು ಬೆಂಗಳೂರು ಹಂಗೇರಿ, ಅದ್ರ ಆಚೆಗೆ ಇರಿ, ಎಲ್ಲರೂ ಕೇಂತ್ರ ಈಗ ನಮ್ ಕುಂದಾಪುರ ಕನ್ನಡನ ರೇಡಿಯೋ ಕುಂದಾಪುರದಲ್ಲಿ.
2: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಓಕೆ, ನಿಮ್ಮ ಇಂಟರ್ವ್ಯೂ ಕೂಡ ಎಲ್ಲ ಕೇಂತ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್.
2: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ನಮ್ಮ ಸಚಿನ್ ಬಸ್ರೂರ್ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ಕುಂದಾಪುರ ಮಾತುಕತೆಯನ್ನ ಮುಗಿಸಿ ಪ್ರಿಯ ಕೇಳುಗ್ರೆ ನಾವೀಗ ಹೊರಡ್ತಾ ಇತ್ತ. ನಾ ಕೆಲವೊಂದು ಹಾಡು ಹೇಳ್ನಲ್ಲ, ಇವರು ಸಚಿನ್ ಬಸ್ರೂರ್ ಕೂಡ ಹಾಡಿದ್ರು, ಎಲ್ಲದನ್ನು ನೀವು ಕಾಣ್ಲಾ ಕೇಳ್ಲಾ ಅಂತಂದ್ರೆ ಈಗಳಿಗೆ ಇವತ್ತೇ ಹುಡುಕಿ ಕಾಣಿ, ಮತ್ತೆ ಕೇಳಿ, ಮತ್ತೆ ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ
3: ಮಾತಾಡುದಾ?

0: ಅಣ್ಣ ಏನಣ್ಣ ನಿಂತ್ಕೊಂಡ್ ಮರ, ನಿಂಗೊಂದ್ ಸಾಲು ಕೊಟ್ಕೊಂಡ ಮುಗಿಸಿ ಬಿಟ್ಟು ಬೆಕ್ಕಿನ ಕಂಡಾಗ ಎಳಕತ್ತಿರುವುದಾಯ್ತಲ್ಲ ಮರ.
1: ತೆಗಿ ತೆಗಿ.
2: ಅಲ್ಲ ಮರ, ನೀವ್ ಈಗ ಕೇಂದ್ರ ಸಾಯಂಕಾಲದವರೆಗೆ ಇದೀತ, ನಾವಿನ್ ಓಡಿ ಹತ್ತ ಮರ.
0: ಎಲ್ಲೆಲ್ಲ ಸಾಲ ಮಾಡಿದ್ ಹೇಳ್ಕೊಂಬ.

0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಇವತ್ತು ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಯಾರಿದ್ರು ಅಂತ ಕೇಂದ್ರೆ, ನಮ್ಮೊಟ್ಟಿಗೆ ಹೆಡ್ ಮಾಸ್ಟರ್ ಇದ್ರ. ಹೆಡ್ ಮಾಸ್ಟರ್ ಎಲ್ಲಿಂದ ಬಂದಿರಂದ್ರೆ, ನಿವೇದಿತಾ ಪ್ರೌಢಶಾಲೆ ಬಸರೂರಿನ ಹೆಡ್ ಮಾಸ್ಟರ್. ಹಾ, ಗೊತ್ತಾಯ್ತು, ನಮ್ಮ ಸುಬ್ಬಣ್ಣ ಮಾಸ್ಟರ್ ಅಲ್ದ ಅಂತ ನಿಮಗೆ ಹೇಳ್ತಿಕ್ಕು ಸಾಕ. ಹೌದು, ನೀವು ಸರಿಯಾಗಿ ಹೇಳಿರಿ. ಸುಬ್ಬಣ್ಣ ಕೋಣಿಯವರು ನಮ್ಮೊಟ್ಟಿಗೆ ಇದ್ರು ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ. ನಮಸ್ಕಾರ.
1: ಹೇಗಿದ್ರಿ ಸರ್, ಹುಷಾರಿದ್ರಿಯಾ?
2: ನಿಮ್
1: ಧ್ವನಿ ಲಾಯ್ಕಿತ್ತು ಸರ್. ಎಷ್ಟು ವರ್ಷದಿಂದ ಶಿಕ್ಷಕ ವೃತ್ತಿಯಲ್ಲಿದ್ದೀರಿ ಸರ್?
2: ನಾನು ಒಂದು 26 ವರ್ಷದಿಂದ.
1: 26 ವರ್ಷದಿಂದ?
2: 26.
1: ಎಚ್ ಎಂ ಹೆಡ್ ಮಾಸ್ಟರ್ ಆಗಿ ಎಷ್ಟು ಟೈಮ್ ಆಯ್ತು?
2: ಹೆಡ್ ಮಾಸ್ಟರ್ ಆಗಿ ಒಂದು 7 ವರ್ಷ ಆಯ್ತು.
1: 7 ವರ್ಷ ಆಯ್ತು. ಯಾವ್ ಲೈಕ್ ಆಯ್ತು?
2: ಅಡ್ಡಿಲ್ಲ, ಪರವಾಗಿಲ್ಲ.
1: ಅಲ್ಲ, ಈಗ ಬರೀ ಒಬ್ಬ ಶಿಕ್ಷಕ ಆಗಿರೋದು ಒಳ್ಳೆ ಅತ್ತ, ಈ ಹೆಚ್ಚಿನ ಜವಾಬ್ದಾರಿ ತಕೊಂಡು ಹೆಡ್ ಮಾಸ್ಟರ್ ಆಗೋದು ಒಳ್ಳೆ ಅತ್ತ?
2: ಅದು ನಾವು ಮಾಡುವಂತ ಕೆಲಸ ಇದ್ರ ಮೇಲೆ ಹೊಂದ್ಕೊಂಡಿರ್ತದೆ.
1: ನೀವು ಎಷ್ಟು ಪ್ರೀತಿಸ್ತೀರಿ ನಿಮ್ ಕೆಲಸ?
2: ನಾವು ನಮ್ಮ ವೃತ್ತಿಯನ್ನ ಗೌರವಿಸಬೇಕು, ಪ್ರೀತಿಸಬೇಕು.
1: ತುಂಬಾ
2: ಪ್ರೀತಿಸ್ತೀವಿ.
1: ನಿಮ್ಗೆ ತುಂಬಾ ಇಷ್ಟ?
2: ಇಷ್ಟ. ಶಿಕ್ಷಕ ವೃತ್ತಿ ಮಕ್ಕಳಿಗೆ ಏನಾದ್ರು ಪಾಠ ಮಾಡುವಂತದ್ದು ಅಂತ ಹೇಳಿದ್ರೆ ಒಳ್ಳೇದಲ್ಲ.
1: ಯಾವ ಸಬ್ಜೆಕ್ಟ್ ಪಾಠ ಮಾಡ್ತೀರಿ ಸರ್?
2: ನಾನು ಹಿಂದೆ ಸೋಷಲ್ ಸೈನ್ಸ್ ಮತ್ತೆ ಕನ್ನಡ ಪಾಠ ಮಾಡ್ತಾ ಇದ್ದೆ.
1: ನಿಮ್ದೀಗ ಕನ್ನಡ ಮಾಧ್ಯಮ ಶಾಲೆ, ಸ್ಟ್ರೆಂತ್ ಹೆಂಗಿತ್ತು?
2: ಸ್ಟ್ರೆಂತ್ ಪರವಾಗಿಲ್ಲ, 120 ಚಿಲ್ಲರ ಇದೆ.
1: ಇದೆ? ಓ, ಗುಡ್ ಸರ್. ಈ ಕಾಲಕ್ಕೂ 120 ಚಿಲ್ಲರಿ ಮಕ್ಕಳಿದ್ರಂದ್ರೆ ಅದು ಹೆಚ್ಚೆ. ಯಾವ ತರ ಎಲ್ಲ ನೀವು ಆಕರ್ಷಣೆಗಳನ್ನೆಲ್ಲ ಇಟ್ಕೊಂಡಿರಿ ಈಗ ನಿಮ್ ನಿವೇದಿತ ಶಾಲೆಯಲ್ಲ?
2: ಮಕ್ಕಳನ್ನಂದ್ರೆ ಈಗ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ನಾವು ಅದಕ್ಕೆ ಸ್ವಲ್ಪ ಗ್ರಾಮೀಣ ಭಾಗದ ಮಕ್ಕಳಿಗೆ ಜಾಸ್ತಿ, ಅಂದ್ರೆ ಲೋಕಲ್ ಮಕ್ಕಳೆಲ್ಲ ಮನೆ ಬಾಗಿಲಿಗೆ ಈಗ ಎಲ್ಲ ವೆಹಿಕಲ್ ಬಂದಿದೆ, ಎಲ್ಲ ಕರ್ಕೊಂಡು ಹೋಗ್ತಾರೆ. ಬೇರೆ ಬೇರೆ ರೀತಿಯಾದಂತ ಅವರಿಗೆ ಸೌಲಭ್ಯಗಳನ್ನೆಲ್ಲ ಕೊಡ್ತಾ ಇದ್ರು. ನಾವು ಹಾಗೆ ಬೇರೆ ಬೇರೆ ಅವ್ರಿಗೆ ಮಕ್ಕಳಿಗೆ ಬೇಕಾದಂತ ನೋಟ್ಸ್ ಪುಸ್ತಕವು, ಅವರಿಗೆ ಸಮವಸ್ತ್ರವು, ಹಾಗೆ ಅವರಿಗೆ ಬೇರೆ ಎಲ್ಲ ಪಾಠಕ್ಕೆ ಬೇಕಾದಂತ ಅವರಿಗೆ ಬೇರೆ ಬೇರೆ ಪರಿಕರಗಳನ್ನ, ಕಲಿಕಾ ಸಾಮಗ್ರಿಗಳನ್ನೆಲ್ಲ ಒದಗಿಸಿಕೊಂಡು ನಾವು ಇದ್ ಮಾಡ್ತಾ ಇದ್ದೇವೆ. ಮತ್ತೆ ನಮ್ಮಲ್ಲಿ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ ಇದೆ, ಅದು ಸುತ್ತಮುತ್ತಲಿನ ಶಾಲೆಗಲ್ಲ, ಸ್ವಲ್ಪ ಫೀಡಿಂಗ್ ಸ್ಕೂಲಿಗಲ್ಲ. ನಾವು ಅವ್ರನ್ನ ಕರೆಸಿ ಸ್ವಲ್ಪ ಆ ರೀತಿಯಾಗಿ ಅವ್ರನ್ನ ನಮ್ಮ ಶಾಲೆಗೆ ಬನ್ನಿ ಅಂತ ಹೇಳಿ ಆ ರೀತಿಯಾಗಿ ಮನವಸ್ಥೆ ಇತ್ತು
1: ಒಂದು ಕಾಲದಲ್ಲಿ ಸರ್. ನಾವು ಅಲ್ಲಿ ಹೈಸ್ಕೂಲ್ ಪತಿಗೆ ನಮ್ಮ ಅಪ್ಪ ಬಿದಿಕೊಳ್ಳೋ ಅಲ್ಲಿ ಹೆಡ್ ಮಾಸ್ಟರ್ ಕಾಲ್ ಹಿಡಿಕಿತ್ತು, ನಮ್ಮ ಮಗಿಗೆ ಒಂದು ಸೀಟ್ ಕೊಡಿ. ಈ 250 247 ಅಂಕಲ್ ಆರಿತ್ತಲ್ಲ, ಮತ್ತೆ ಕೆಮ್ದೆ ಬೇಡ, ಅಲ್ಲಿ ಹೋಯ್ತು ಅಮ್ಮಯ್ಯ ದಕ್ಕಯ್ಯ ಹೊಡೆದ್ರೆ ಮಾತ್ರ ಸೀಟ್ ಸಿಕ್ಕುದು. ಇಲ್ಲಿ ಸೀಟ್ ಸಿಗ್ತಾ ಇರ್ಲಿಲ್ಲ. ಆದ್ರೆ ಈಗ ಹಂಗಲ್ಲ, ನೀವು ಆ ಮಗಿಗೆ ಎಷ್ಟು ಮಾರ್ಕ್ ಬಂದ್ರು ಮಗಿನ ಕಾಲಿ ಬಿದ್ದೀಗ ಶಾಲೆ ಕರ್ಕ ಬರ್ಕ
2: ಅಂತ ಪರಿಸ್ಥಿತಿ ಬಂದಿದೆ.
1: ಆ ಪರಿಸ್ಥಿತಿ ಬಂದಿದೆ ಕನ್ನಡ ಮಾಧ್ಯಮದಲ್ಲಿ. ಈಗ ಈ ಬಗ್ಗೆ ನಿಮ್ಗೆ ತುಂಬಾ ಬೇಸರ ಅನ್ಸಲ್ವಾ? ಅಂದ್ರೆ ನಾನು ನನ್ನ ಅಣ್ಣ ಎಲ್ಲ ಟೀಚರ್, ಅವ್ರನ್ನ ಹತ್ರದಿಂದ ಕಂಡಂಗ ಅವ್ರು ತುಂಬಾ ಬೇಸರ ಪಟ್ಕೊಂಡು ಸುಮಾರು ಟೈಮ್. ಯಾಕೆ ಗೊತ್ತಾ, ದಮ್ಮಯ್ಯ ದಕ್ಕಯ್ಯ ಹಾಕಿ ಈಗ ಮಕ್ಕಳನ್ನ, ಮಕ್ಕಳ ಅಬ್ಬಿ ದಿಕ್ಕಳಿಗೆ ದಮ್ಮಯ್ಯ ದಕ್ಕ ಅಪ್ಪ ಅಬ್ಬಿ ದಿಕ್ಕಳಿಗೆಲ್ಲ ರಿಕ್ವೆಸ್ಟ್ ಮಾಡಿ ಶಾಲೆ ಕರ್ಕೊಂಡು ಬರುವಂತಹ ಪರಿಸ್ಥಿತಿಯನ್ನ ಕನ್ನಡ ಮಾಧ್ಯಮ ಶಾಲೆಗಳು ತಲುಪಿದ್ದಾವೆ. ಅಲ್ಲಿ ಗುಣಮಟ್ಟ ಕಡಿಮೆ ಇತ್ತಂತಲ್ಲ, ಆಕರ್ಷಣೆಗಳು. ನಿಮ್ಗೆ ಎಂತ ಅನ್ಸುತ್ತೆ ಆ ಬಗ್ಗೆ?
2: ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಈಗ ಸ್ಪರ್ಧಾತ್ಮಕ ಯುಗ, ಎಲ್ಲ ಕಡೆ ಈಗ ನಾವು ನೋಡ್ತೇವೆ, ಎಲ್ಲ ಅಣಬೆ ಹಾಗೆ ಎಲ್ಲ ಶಾಲೆಗಳು,
1: ಶಾಲೆಗಳು.
2: ಹಿಂದೆ STD ಬೂತ್, ನಾವು ಲೆಕ್ಕ ಹಾಕ್ಲಿಕ್ಕೆ ಹೋಗೋದಕ್ಕೂ, ಈಗ ನಾವು ಶಾಸ್ತ್ರಿ ಪಾರ್ಕ್ ಇಂದ ಸೀದಾ ಬಸರೂರು ಮೂರ್ಕೈ ಹೋಗೋ ತನಕ ಕೆಲವು
1: STD ಬೂತ್ಗಳು ಕಾಣ್ತಿದ್ವಿ,
2: ಬೂತ್ ಇದ್ದಿತ್ತು. ಹಾಗೆ ಈಗ ಎಲ್ಲ ಕಡೆ ಅಣಬೆ ಹಾಗೆ ಶಾಲೆ ಇದಾಗಿದೆ ಆ ರೀತಿಯಾಗಿ. ಹಾಗೆ ಅಲ್ಲಿ ಅವರ ಒಂದು ಉದ್ದೇಶ ಆಗಿರ್ತದೆ. ಯಾಕೆ ಕೇಳಿದ್ರೆ ನಾವು ಒಳ್ಳೆಯ ಒಂದು ನಮ್ಮ ಸಂಸ್ಥೆ ಮುಂದುವರಿಬೇಕು, ಒಳ್ಳೆಯ ಶಿಕ್ಷಣ ಕೊಡಬೇಕು, ಪ್ರತಿಷ್ಠಿತವಾದಂಥ ಒಂದು ಸಂಸ್ಥೆ ಆಗಬೇಕು, ಒಂದು ದೇಹ ಇಟ್ಕೊಂಡು ಅವರು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಆ ರೀತಿಯಾಗಿ ಮಾಡ್ತಾ ಇದ್ದಾರೆ. ಈಗ ಸ್ಪರ್ಧೆ ಅಲ್ಲ, ಎಲ್ಲ ಇದ್ರ ಎಲ್ಲ ರಂಗದಲ್ಲೂ ಸ್ಪರ್ಧೆ ಇದೆ.
1: ಓಕೆ, ನಾನು ಇನ್ವೈಟ್ ಮಾಡೋದು ಈ ವಿಷಯ ಡಿಸ್ಕಸ್ ಮಾಡೋಕಂತೂ ಅಲ್ಲ, ನಿಮ್ ಹೆಡ್ ಮಾಸ್ಟರ್ ಆಯಿಪ್ಪು ಕೋಯ್ ನಾನು ಈ ವಿಷಯ ಒಂಚೂರು ಎತ್ತದಷ್ಟೇ. ನೀವು ನಾವು ಇವತ್ತು ಮಾತಾಡ್ತಾ ಇರೋ ಕಾರಣ ಕುಂದಾಪುರ ಮಾತುಕತೆ. ಸೊ ಕುಂದಾಪುರ ಮಾತುಕತೆಯಲ್ಲಿ ನನಗೆ ತಿಳಿದ ಹಾಗೆ ಮೊನ್ನೆ ಸಾಹಿತ್ಯ ಸಮ್ಮೇಳನದಲ್ಲಿ, ನಾವು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭೇಟಿಯಾದಾಗ ನೀವು ಜನಪದ ಹಾಡುಗಳನ್ನ ಕುಂದಾಪುರ ಕನ್ನಡದಲ್ಲಿ, ನಮ್ಮ ಕುಂದಾಪುರ ಕನ್ನಡದ ಹಾಡುಗಳೇ ಇದ್ದಾವೆ, ನಾನು ಅದನ್ನ ಹಾಡ್ತೆ ಅಂತ ಹೇಳಿದ್ರಿ. ಎ ವಿ ನಾವುಡ್ರ ಜೊತೆಗೆ ನೀವು ತುಂಬಾ ಕೆಲಸ ಮಾಡಿದಿರಿ, ಅವರ ವಿದ್ಯಾರ್ಥಿ ಕೂಡ ಆಗಿದ್ರಿ ಅಂತ, ನಮ್ಮ ಭಂಡಾರಕಾಸ್ ಕಾಲೇಜಿನ ವಿದ್ಯಾರ್ಥಿ ನೀವು. ಸೊ ಒಂದ್ ಹಾಡಿಂದ ಶುರು ಮಾಡುವಲ್ಲ ಸರ್, ಯಾವ ಹಾಡು ತಯಾರಿತ್ತೀಗ?
2: ನಾನೀಗ ಕಾಳುವಾರದ ಕಾಳಿಂಗ ದೇವರ ಬಗ್ಗೆ ಒಂದು ವರ್ಣನೆ ಮಾಡುವಂತ ಒಂದು ಹಾಡಿದೆ, ಅದನ್ನ ಹಾಡ್ತೇನೆ.
1: ನಮ್ಗೆ ಕಾಳುವಾರ ಅಂದ್ಕೂಡ ನೆನ್ಪಪ್ಪದ್ ಕಾಳುವಾರ ಷಷ್ಠಿ.
2: ಹೌದು,
1: ಷಷ್ಠಿ ಬಂದ್ರೆ ಅದ್ರ ಕಾಳವಾರ ಗೋತಿಲ್ಲ, ಷಷ್ಠಿ ಗೋತಿಲ್ಲ ಅಂದ್ರೆ ಕಾಳುವಾರಕ್ಕೆ ಹಬ್ಬದಂದ ಅರ್ಥ.
2: ಹೌದು.
1: ಸೊ ಈಗ ನೀವು ಕಾಳುವಾರದ ಕಾಳಿಂಗನ್ ಬಗ್ಗೆ ಬರ್ದಿರೋ ಪದ್ಯ ಅಂತ ಹೇಳ್ರಿ, ಹೇಳಿ ಸರ್.
2: ಬರ್ದದಲ್ಲ, ಹಿಂದೆ ಜನಪದ
1: ಮೊದ್ಲಿಂದನೇ ಇದ್ದದ್ದ
2: ಜನಪದರೆ ಅದನ್ನ ಇದ್ ಮಾಡಿದ್ದಾರೆ.
1: ವೆರಿ ನೈಸ್, ಬ್ಯೂಟಿಫುಲ್. ಹೇಳಿ ಸರ್.
2: ಕಾಳುವ

0: ಸೂಪರ್. ಇಷ್ಟೆಯಾ ಎರಡಲೇನಾ?
1: ಹಾ, ಇದು ಅಂದ್ರೆ ದೇವರ ವರ್ಣನೆ ಅಂದ್ರೆ ಒಂದು ಅಂದ್ರೆ ಅಲ್ಲಿ ನಾವು ನೋಡ್ತೇವೆ ಉದಾಹರಣೆಗಳು ಬೇಕಾದ್ರೆ, ನಾಗ್ ದೇವ್ರು ಬನ ಅಂತ ಕ್ಷಣ ಅಲ್ಲಿ ಬಾಗಳ ಹೋಗಿದ್ದೇ ಇರ್ತದೆ, ಬಾಗಳ ಮರ,
0: ಹೌದು,
1: ಅದ್ರ ಹೂವೆಲ್ಲ ಕೆಳಗ್ ಬಿದ್ದಿರ್ತದೆ, ಪರಿಮಳ ಆಗಿರ್ತದೆ. ಮತ್ ನಾಗ್ ದೇವರಿಗೆ ಬಹಳ ಪ್ರಿಯವಾದ ಸಿಂಗಾರ, ಸಿಂಗಾರ ಅಂದ್ರೆ ದೇವರು ಇದಾಗಿ ಅವರು ದರ್ಶನ ಇದೆಲ್ಲ ಆಗಿದ್ರು ಪ್ರಸಾದ ಕೊಡುದು ಸಿಂಗಾರ ಹೋಗಲ್ಲ,
0: ಕರೆಕ್ಟ್,
1: ಭಕ್ತಾದಿಗಳಿಗೆ ಕೊಡುವಂತದ್ದು ಸಿಂಗಾರದ ಹೋಗು ಅಂದ್ರೆ ಬಾಗಳ ಹೋಗು ಮತ್ತೆ ಸಿಂಗಾರ ಹೂ ಕೊನೆ ನಾಗ್ ದೇವರಿಗೆ ಅತ್ಯಂತ. ಮತ್ತೆ ನಾವು ಕೇದಗೆ ಕೇದಗೆ ಅದು ಬಹಳ ಪ್ರಿಯ ನಮ್ಗೆ. ಉದಾಹರಣೆಗೆ ನಾಗರ ಪಂಚಮಿಗೆ ಅದಿಲ್ದೆ ಆಗೋದೇ ಇಲ್ಲ,
0: ನಿಜ.
1: ಏನೇನಲ್ಲ ತಂದು
0: ಆದ್ರೆ ನೋಡಿ, ಆ ನಾಗದೇವರಿಗೆ ಅರ್ಪಿಸುವ ಹೂಗಳಲ್ಲಿ ಘಾಟಿನ ಹೂಗಲ್ಲ, ಯಾವ
1: ಅಲ್ಲ ಅಲ್ಲ
0: ಅಂದ್ರೆ, ನೀವು ಬಾಗಳ ಹೂಗ್ ತಕೊಂಡ್ರು, ಬಾಗಳ ಹೂಗ್ ಸ್ಮೆಲ್ ಅಂದ್ರೆ ಮೈಲ್ಡ್ ಸ್ಮೆಲ್, ಅದು
1: ಮೈಲ್ಡ್ ಸ್ಮೆಲ್
0: ತುಂಬಲ್ಲ. ಆದ್ರೆ ಆ ಸ್ಮೆಲ್ ಕೊಡುವಂತ ಆ ಖುಷಿ ಇದೆಯಲ್ಲ, ನೀವೀಗ ಹೇಳಿದ್ರಲ್ಲ ಬಾಗಳ ಮರದಡಿ ಬಾಗಳ ಹೂಗೆಲ್ಲ ಬಿದ್ದಿರುತ್ತ ಅಂತ, ಆ ಚಿತ್ರಣ ನಾವು ಶಾಣಕಿ ಪತಿ ಕಂಡದ್ದ. ಅದನ್ನ ಹೆಕ್ಕಿ ಹೆಕ್ಕಿ ಅದನ್ನ ಪೋಣಿಸಿ ಅದನ್ನ ಮಾಲೆ ಮಾಡಿ ಒಂದೇ ನಾವು ಮುಡ್ಕಂದು ಆ ತರದ್ದೆಲ್ಲ ಇರ್ತಿತ್ತಲ್ಲ. ಕೆಲವು ಮದ್ವೆಗಳಿಗೆ ಒಂದ್ ಕಟ್ಟಿ ಅದ್ ಬಾಗಳ ಹೂವಿನ ಹಾರ ಬೇಕಿರತ್ತ. ಸೊ ಇದೆಲ್ಲ ಒಂದ್ಸಲಕ್ಕೆ ನೆನ್ಪರುತ್ತೆ, ತುಂಬಾ ಪರಿಮಳ ಅಲ್ಲ. ಇವನ್ ಕ್ಯಾದಗಿ ಕೂಡ ಅಂತ ಪರಿಮಳ ಅಲ್ಲ, ಅದು ಮಲ್ಲಿಗೆ ತರ ಘಮ್ಮನೋ ಪರಿಮಳ ಬರ್ತಿಲ್ಲ, ಆದ್ರೆ ಅದ್ರದೊಂದು ಪರಿಮಳ ಅಂತ ಮೂಗಲ್ಲಿ ಆಘ್ರಾಣಿಸುವಾಗ ಆ ಸ್ಮೆಲ್ ಇತ್ತಲ್ಲ, ವಾವ್, ಒಂಥರ ಬ್ಯೂಟಿಫುಲ್. ಈವನ್ ನಮ್ದು ಸಿಂಗರ್ ಹೂಗ, ಸಿಂಗರ್ ಹೂಗ ಅರಳುವತ್ತಿಗೆ ಅಡ್ಕೆ ಮರದಲ್ಲಿ ಅರಳುವತ್ತಿಗೆ ನಾವಲ್ಲಿ ಕೆಳಗೇನಾದ್ರು ಕುತ್ಕೊಂಡ್ರ ಅಥವಾ ಸುತ್ತಮುತ್ತ ತಿರುಗ್ತಾ ಇದ್ರ ಅದ್ರ ಪಕ್ಕದಲ್ಲೇ ಆ ಪರಿಮಳ ಅಷ್ಟೊತ್ತಿಗೆ ಒಂದ್ ಬತ್ ಕಾಣೆ, ಅದೊಂದು ಚಂದದ ಸ್ಮೆಲ್. ಅದಾದ ನಂತರ ಅದು ದೇವರಿಗೆ ಅರ್ಪಣೆ ಆಗಿ ಮತ್ತೆ ನಮ್ ಕೈಗೆ ಬಂದಾಗ ಅಲ್ಲಿರೋ ಎಲ್ಲ ಪರಿಮಳದೊಟ್ಟಿಗೆ ಬತ್ತಲ್ಲ ವಾಪಸ್, ಅದು ಇನ್ನೊಂಥರ ಅನ್ನೋ ಆಘ್ರಾಣಿಸುವಿಕೆ ಅಂದ್ರೆ ಅದೊಂದು ಖುಷಿ ಕೊಡುದೇ ಬೇರೆ. ಅದ್ ಯಾವ್ದು ಒಂಥರ ಘಾಟ್ ಅಲ್ಲ
1: ಆತರ
0: ಹೇಳಿ ಸರ್, ಮುಂದುವರಿಸಿ.
1: ಹೀಗೆ ಒಂದು ಕೊಲ್ಲೂರ ಮೂಕಾಂಬಿಕೆ ದೇವರು ನಾವು ನೋಡ್ತೇವೆ, ಅಮ್ಮನವ್ರ ದೇವಸ್ಥಾನ, ದೇವಿ ದೇವಸ್ಥಾನ ಅಂತ ಹೇಳಿದ್ರೆ ಮಂಗಳವಾರ ಮತ್ತು ಶುಕ್ರವಾರ, ಅದರಲ್ಲೂ ಶುಕ್ರವಾರ ಬಹಳ ವಿಶೇಷ. ಈಗ ಒಂದು ಮನೆಯವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೊಲ್ಲೂರಿಗೆ ಆ ಮೂಕಾಂಬಿಕೆ ದೇವರನ್ನು ನೋಡ್ಕೊಳ್ಲಿಕ್ಕೆ ಹೋಗ್ತಾರೆ. ಆಗ ಹೋಗುವಾಗ ಕೊಲ್ಲೂರು ದೇವರ ಮೂಕಾಂಬಿಕೆ ದೇವಿಯನ್ನು ವರ್ಣನೆ ಮಾಡುವಂತ ಗೀತೆ ಕೊಲ್ಲ

0: ಅಂದ್ರೆ ದೇವರನ್ನ ದರ್ಶನ ಮಾಡ್ಲಿಕ್ಕೆ ಹೋಗಿದ್ದಾರೆ
1: ಕೊಲ್ಲೂರಮ್ಮ
0: ಕೊಲ್ಲೂರಮ್ಮನ ಎಲ್ಲ ಅವರ ಹರಕೆ ಇದೆಲ್ಲ ಇದ್ ಮಾಡ್ಕೊಂಡಿದ್ರು. ಆಗ ಅವ್ರಿಗೆ ಕೊಡ್ಲಿಕ್ಕೆ ಏನು ಇದಿಲ್ಲ, ತುಂಬಾ ಬಡಸ್ತಿ ಕೇಳಿ. ಆಗ ಅವರಲ್ಲಿ ಇದ್ದಂತ ಒಂದು ಚಕ್ರ ಸರವನ್ನೇ ದೇವಿಗೆ ಆ ರೀತಿಯಾಗಿ ಅರ್ಪಣೆ ಮಾಡ್ತಾರೆ. ಆ ಅರ್ಪಣೆ ಮಾಡಿದ್ರು ಅವ್ರಿಗೆ ಮನಸ್ಸಿಗೆ ಯಾವುದೇ ರೀತಿಯ ಬೇಜಾರಿಲ್ಲ. ಏನಾಗ್ತಾ ಆ ಗಳಿಗಿಂದ ಅವರಿಗೆ ಎಲ್ಲ ಇದು ಮುಟ್ಟದೆಲ್ಲ ಚಿನ್ನ ಆಯ್ತಂತೆ, ಶುಭ ಆಯ್ತಂತೆ.
1: ವಾವ್, ಇಷ್ಟು ಲೈಕ್ ಇತ್ತು ಕತೆ.
0: ಶುಭ ಆಯ್ತಂತೆ
1: ಅಂದ್ರೆ ಜನಪದ ಕತೆ. ಇಷ್ಟು ಲೈಕ್ ಇತ್ತು. ದೇವ್ರಿಗೆ ಅರ್ಪಿಸಿದ್ರು ನನ್ನ ಹತ್ರ ಎಂತ ಇಲ್ಲ ಅಂತ ಹಾಕೊಂಡು ಚಕ್ರ ಸರ ದೇವ್ರಿಗೆ ಅರ್ಪಿಸ್ಬಿಟ್ಟಿದ್ದು, ದೇವಿ ಖುಷಿ ಆಗ್ಬಿಡ್ತು. ಅದ್ರ ನಂತರ ಮುಟ್ಟಿದ್ದೆಲ್ಲ ಚಿನ್ನ. ಅಂದ್ರೆ ನಾವು ಯಾವುದೇ ಸ್ವಾರ್ಥವಿಲ್ಲದೆ ಒಳ್ಳೆ ಮನಸ್ಸಲ್ಲಿ ದೇವ್ರಿಗೆ ಏನೇ ಕೊಟ್ರು ಕೂಡ ಆ ದೇವ್ರು ಮೋಸ್ಟ್ಲಿ ಅನುಗ್ರಹಿಸ್ಬಿಡ್ತಾರೆ ಅಂತ. ಅಲ್ಲ ಸರ್, ನೀವು ಇದನ್ನೆಲ್ಲ ಹ್ಯಾಂಗ್ ಕಲೆಕ್ಟ್ ಮಾಡ್ರಿ? ಮತ್ತೆ ಈ ಹಾಡುಗಳು ಯಾಕೆ ಇದು ಉದ್ದಕ್ಕಿಲ್ಲ, ಯಾಕೆ ಇಷ್ಟೊಂದು ಶಾರ್ಟ್ ಇದಾವೆ? ನಂಗೆ ಇನ್ನು ಕೇಳ್ಕೊಂಬಂದ್ರೆ
0: ನಾನಂದ್ರೆ ಸ್ವಲ್ಪ ಎಲ್ಲ ಸಣ್ಣ ಸಣ್ಣ ಅಂದ್ರೆ ಎಲ್ಲ ಸ್ವಲ್ಪ ತುಣುಕು ಇರ್ಲಿ ಅಂತ ಹೇಳಿ
1: ಸುಮಾರು ತಕ್ಕ ಬಂದಿರಿ.
0: ಸ್ವಲ್ಪ ಇದ್ ಮಾಡುದು, ಒಂದೇ ಹಾಡನ್ನ ಜಾಸ್ತಿಯಾಗಿ ಇದ್ ಮಾಡ್ಕೊಳ್ಲಿಲ್ಲ. ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ ಈಗ ಇದೆರಡು ಹಾಡಿದ್ದು ಸ್ವಲ್ಪ ಒಂದೊಂದು ಚರಣ ಮಾತ್ರ. ಈಗ ಒಂದು ಮಕ್ಕಳ ಸೊಗಸು ಅಂತ ಹೇಳಿ ಒಂದು ಗೀತೆ ಬರ್ತದೆ, ಮಕ್ಕಳ ವರ್ಣನೆ ಮಾಡುವಂತದ್ದು. ಅದು ಜನಪದರು ಹೀಗೆ ಮಗುವಿನ ಲಾಲನೆ ಪಾಲನೆ, ತಾಯಿ ಆದವರು ಮಗುವನ್ನ ಹೇಗೆ ಸಾಕಿ ಸಲುತ್ತಾರೆ, 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿ ಆ ಮಕ್ಕಳನ್ನ ಪೋಷಣೆ ಮಾಡುವಂತ ಇಲ್ಲಿ ವರ್ಣನೆ ಒಂದು ಗೀತೆಯಲ್ಲಿ ಬರ್ತದೆ. ಎಲ್ಲರ ಮಕ್ಕಳಂಗೆ ಎಲ್ಲರ

0: ಚಪ್ಪಾಳೆ ಲೈಕ್ ಐ ಸರ್, ಬಿಲ್ಲು ಹೋಲ್ತಾವೆ ಕುಡಿ ಹುಬ್ಬು,
1: ಮಗುವಿನ ವರ್ಣನೆ ಮಾಡುವಂತ
0: ಎಷ್ಟು ಲೈಕ್ ಅಲ್ಲ. ಹೆತ್ತಬ್ಬಿಗೆ ಹೆಗ್ನ ಮುದ್ದಂಬ್ರ,
1: ಮಗು ಹೇಗೆ ಇರ್ಲಿ ಬಣ್ಣದಲ್ಲಿ ಆಕಾರದಲ್ಲಿ ದಷ್ಟಪುಷ್ಟವಾಗಿ ಹೇಗೆ ಇರ್ಲಿ, ಹೆತ್ತವರಿಗೆ ತನ್ ಮಗುವೆ ಸರ್ವಸ್ವ, ತನ್ ಮಗುವೆ ಮುದ್ದು
0: ಅಲ್ದ, ಅದಷ್ಟು ಚಂದ ಬೇರೆ ಯಾವ್ದು ಇಲ್ಲ ಅಂತ. ಸೊ ನೈಸ್. ಸೊ ಇದನ್ನೆಲ್ಲ ನೀವು ನಿಮ್ ಮಕ್ಳಿಗೂ, ನಿಮ್ ಮಕ್ಳು ಅಂದ್ರೆ ನಿಮ್ಮ ವಿದ್ಯಾರ್ಥಿಗಳಿಗೂ ಹೇಳ್ಕೊಡ್ತೀರಾ?
1: ಹಾ, ನಾನಂದ್ರೆ ನನ್ನ ಕನ್ನಡ, ಈಗ ನಾನು ಪಾಠ ಮಾಡ್ತಾ ಇದ್ದೇನೆ, ಕನ್ನಡ ಪಾಠ ಮಾಡ್ತಿರುವಾಗ ಅಲ್ಲಿ ಇದು ಬರ್ತದೆ, ಭಾವಗೀತೆ ಬರ್ತದೆ, ಜನಪದ ಬರ್ತದೆ, ಲಾವಣಿ ಬರ್ತದೆ, ಅದನ್ನೆಲ್ಲ ನಾನು ರಾಗ, ಈಗ ಹೊಸ ಪಠ್ಯ ಬಂದಾಗಲೇ ರಾಗ ಹಾಕಿದ್ದೇನೆ. ಈಗ ನಮ್ ಕನ್ನಡ ಶಿಕ್ಷಕರ, ಭಾಷಾ ಶಿಕ್ಷಕರ ಕಾರ್ಯಾಗಾರ ಇರ್ತದೆ, ಅಲ್ಲಿ ನಮಗೆ ಹಾಡ್ಲಿಕ್ಕೆ ಎಲ್ಲ ಅವಕಾಶ ಕೊಡ್ತಾರೆ, ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು, ಮತ್ತೆ ನಮ್ಮ ಸರ್ ಅಲ್ಲ, ನಮ್ಮ ಬಿಒ ಆಫೀಸರು, ಮತ್ತೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು, ಅವರೆಲ್ಲ ನಮ್ಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡ್ತಾರೆ. ನನಗೆ ಈ ಸಂಗೀತಕ್ಕೆ ಜಾಸ್ತಿ ಒಲವು ಕೊಟ್ಟದು ಕೆ ಕೆ ಕಾಳವರ್ಕರ್ ಅಂತ, ಅವರು ನನಗೆ ಗುರುಗಳು, ಅವ್ರು ನನಗೆ ಗುರುಗಳು. ಯಾಕೆ ಕೇಳಿದ್ರೆ ಅವ್ರು ನನಗೆ ವೇದಿಕೆ ಪರಿಚಯಿಸಿದ್ದು, ನಾ ಸಾಧಾರಣ 4ನೇ ಕ್ಲಾಸಿನಿಂದ ಹಾಡ್ತಾ ಇದ್ದೇನೆ,
0: 4ನೇ ಕ್ಲಾಸಿನಿಂದ
1: ನಾನು ಶಾಲೆಯಲ್ಲಿ ಕಟ್ಗೇರಿ ಶಾಲೆಗೆ ಹೋಗ್ತಾ ಇದ್ದೇನೆ. ಆಗ ಹೋಗುವಾಗಲೇ ಚೇತನ ಸಂಸ್ಥೆ ಕೋಟೇಶ್ವರ ಇದೆ, ಅವ್ರು ಒಂದು ಸ್ಪರ್ಧೆ ಇಟ್ಟಿದ್ರು, ಸಂಗೀತ ಸ್ಪರ್ಧೆ. ನಾವು 3 ಜನ ಹೋಗಿತ್ತು, ಒಬ್ಬ ಇನ್ನೊಬ್ಬ ಸುಬ್ಬಣ್ಣ ಅಂತ ಹೇಳಿ ನನ್ನ ಹೆಸರಿನ, ಮತ್ತೊಬ್ರು ಸದಾನಂದ ಐತಾಳ್ರ ಅಂತ. ನಾವು 3 ಜನ, ನಂಗ್ ಸಂಗೀತದಲ್ಲಿ ಪ್ರಥಮ, ಇನ್ನೊಬ್ರು ಚಿತ್ರದಲ್ಲಿ, ಸುಬ್ಬಣ್ಣನಿಗೆ ಪ್ರಥಮ, ಮತ್ತೊಬ್ರು ಅವರು ಸಾಮಾನ್ಯ ಜ್ಞಾನ, ಭಾಷಾ ಸಾಮಾನ್ಯ ಜ್ಞಾನದಲ್ಲಿ ಪ್ರಥಮ. ನಮ್ಗೆ ಪರ್ಯಾಯ ಫಲಕ ನಮ್ಗೆ ಸಿಕ್ಕಿತ್ತು ಚೇತನ ಸಂಸ್ಥೆ, ಅಲ್ಲಿಂದ ನಾವು ಸ್ಟಾರ್ಟ್.
0: ಅಂದ್ರೆ ನಿಮ್ಮ ಕಂಠ ಆಗ್ಲೇ ಕಂಚಿನ ಕಂಠ,
1: ಆಗಳಿಗೆ ಹಾಡ್ತಿದ್ದೆ.
0: ನಿಮ್ಮ ಹಾಡ್ಕೆ ಮತ್ತೆ ನಂಗೆ ಆಕ್ಚುಲಿ ಗಣೇಶ್ ಗಂಗೊಳ್ಳಿ ಅವ್ರ ನೆನಪಾಯ್ತು, ಅವರು ಈ ಸ್ಟುಡಿಯೋದಲ್ಲಿ ಬಂದೆಲ್ಲ ತುಂಬಾ ಹಾಡಿದ್ರು, ಅವ್ರು ಹಾಡುವಾಗ ಒಂಥರ ವೈಬ್ರೇಷನ್, ಆ ವೈಬ್ರೇಷನ್ ನಿಮ್ಮ ಹಾಡಲ್ಲೂ ನನಗೆ ಅನ್ನಿಸ್ತು. ಆ ತರದೊಂದು ಆ ಸ್ವರದ ಕಂಠದ ತ್ರಾಣ ಇತ್ತಲ್ಲ, ತುಂಬಾ ತುಂಬಾ ಒಳ್ಳೇದೆ ಅದು, ಹೇಳ್ತಾರಲ್ಲ ಉಚ್ಛ್ರಾಯ ಮಟ್ಟದಲ್ಲಿದೆ. ಸೊ ತುಂಬಾ ಲಾಯಕ ಇತ್ತು ಸರ್ ನೀವು ಹಾಡಿದ್ದು. ಈಗ ನಿಮ್ಮ ವಿದ್ಯಾರ್ಥಿಗಳಿಗೆ ನೀವು ಕ್ಲಾಸ್ ಅಲ್ಲಿ ಪಾಠ ಮಾಡುವಾಗ ಕನ್ನಡ ಪಾಠದಲ್ಲಿ ಹಾಡು ಬಂದ್ರೆ ಅದಕ್ಕೆ ರಾಗ ಸಂಯೋಜನೆ ನೀವೇ ಮಾಡಿ ನೀವು ಹಾಡ್ತೀರಿ? ಆಕ್ಚುಲಿ ಇದು ಮಕ್ಳಿಗೆ ತುಂಬಾ ಹೆಲ್ಪ್ ಆಗ್ತದೆ, ನಂಗೆ ಈಗಲೂ ನೆನಪಿದೆ. ನನ್ನ 8ನೇ ಕ್ಲಾಸ್ ಅಲ್ಲಿ ನರೇಂದ್ರ ಕುಮಾರ್ ಕೋಟ ನಮ್ ಕನ್ನಡಕ್ಕಿದೆಯ ವಿವೇಕದಲ್ಲಿ, ಅವ್ರು ನಮ್ಗೆ ಎಂತದೇ ಹಾಡು ಬಂದ್ರು ಅದಕ್ಕೊಂದು ಅವ್ರ ರಾಗ ಹಾಕುದು, ಹಾಡುದು, ಮತ್ತೆ ನಮ್ಮ ಹತ್ರ ಹಾಡ್ಸುದು. ಇವತ್ತಿಗೂ ನಂಗೆ ಈವನ್ ನನ್ನ ಮಗ ನನ್ನ ಮಗಳನ್ನ ತೊಟ್ಟಿಲ್ ತೂಗುವತ್ತಿಗೆ ನಾನು ಅದೇ ಹಾಡು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ನಂಗೆ ಮಾಸ್ಟರ್ ಎಂತ ಹೇಳಿಕೊಟ್ಟಿದ್ದ ಆ ರಾಗದಲ್ಲಿ ಹಾಡ್ತಾ ಇದ್ದೆ. ಓ ನನ್ನ ಚೇತನ, ಅವ್ರ ಅವತ್ತೆಂತ ಹಾಡಿರ್ಸಿದ, ಆಮೇಲೆ ನಾನು ಎಷ್ಟು ಹಾಡು ಕೇಳಿಕ್ಕೂ ಸಾಕು ಅದೇ ಲಿರಿಕ್ಸ್ ಬೇರೆ ಬೇರೆ ರಾಗದಲ್ಲಿ, ಆದ್ರೆ ನನ್ನ ಮಾಸ್ಟರ್ ನಂಗೆ ಕ್ಲಾಸ್ ಅಲ್ಲಿ ಅಂತ ಹೇಳಿಕೊಟ್ಟಿರ, ಅದನ್ನ ನಾನು ನನ್ನ ಮಕ್ಕಳಿಗೆ ತೊಟ್ಲು ತೂಗೋತಿ ನಾನು
1: ಹಾಡ್ತಿದ್ದೆ
0: ಅಂದ್ರೆ ಅದು ಮೆಮೊರಿಯಲ್ಲಿ ಅಷ್ಟು ಲೈಕ್ ನಿಂತಿತ್ತು. ಮತ್ತೆ ಈಸಿ ಅಂತ ಕೇಂದ್ರ ನಿಮ್ಗೆ ಅಲ್ಲಿ ಪದ್ಯದಲ್ಲಿ ಫಸ್ಟ್ ಲೈನ್ ಬರೀತಾರೆ, ಲಾಸ್ಟ್ ಲೈನ್ ಇರುತ್ತೆ, ಮಧ್ಯದಲ್ಲೆಲ್ಲ ಬಿಟ್ಟದನ್ನು ತುಂಬಿಸಕಲ್ಲ. ಈ ರಾಗ ಸಂಯೋಜನೆ ಮಾಡಿ ಹಾಡಿಸಿದಾಗ ಅಥವಾ ನಾವ್ ಹಾಡಿದಾಗ ಮಕ್ಕಳಿಗೆ ಅದು ಲೈಕ್ ನೆನಪಿರುತ್ತೆ ಸರ್, ನೆನಪಿಟ್ಕೊಳ್ಳಿಕ್ಕೆ ಇದೊಂದು
1: ಒಳ್ಳೆ ಆಸಕ್ತಿ ಬರ್ತದೆ. ಸ್ವಲ್ಪ
0: ಕನ್ನಡ ಮಾಸ್ಟರ್ ಅದಕ್ಕೆ ಇಷ್ಟ ಆಗ್ತಾರೆ, ತುಂಬಾ ಇಷ್ಟ ಯಾರಂದ್ರೆ ಕನ್ನಡ ಮಾಸ್ಟರ್ ಅಂತ ಹೇಳ್ತಾರೆ. ಕ್ಲಾಸ್ ಅಲ್ಲಿ ಹಾಡ್ ಹಾಡಿ ಕ್ಲಾಸ್ ಅಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡಿ ನಾವು ಸಹ ಅದೇ ಟ್ಯೂನ್ ಅನ್ನ ಗುನ್ಗುನ್ಸೋ ಹಂಗ್ ಮಾಡ್ಕೊಂಡು ನಾವು ಮನೆಗೆ ಹೋಗಿ ನಮ್ ರಾಗ ಲೈಕ್ ಇಲ್ಲಿದ್ರು ಆ ರಾಗ ಕತ್ತೆ ರಾಗ ಆಗಿದ್ರು ನಾವು ಒಬ್ರು ಎಪ್ಪತ್ತಿಗೆ ಹೌದು ಅವ್ರು ಹಾಡತ್ತರ ನಾವ್ ಇನ್ನೊಂದ್ಸಲ ಹಾಡುದು, ಅಥವಾ ನಮ್ಮ ರಾಗ ಲೈಕ್ ಇತ್ತಂದ್ರೆ ಅವ್ರ ಕ್ಲಾಸ್ ಅಲ್ಲಿ ನಮ್ಗೆ ಹಾಡಿ ಮಕ್ಕಳೆಲ್ಲ ಓ ಲೈಕ್ ಐತ ಹಾಡುದಂತ ಹೇಳುವಾಗ ಒಂದು ಸಿಗುವ ಆ ಕಾಂಪ್ಲಿಮೆಂಟ್ ನ ಖುಷಿ. ಸೊ ಅವೆಲ್ಲ ಆ ಕನ್ನಡ ಟೀಚರ್ ಅದಕ್ಕೆ ರಾಗ ಸಂಯೋಜನೆ ಮಾಡಿ ಹಾಡಿಸ್ತಾರಲ್ಲ ಅದ್ರಲ್ಲಿ ಸಿಗೋದು. ನೀವ್ ಇವತ್ತಿಗೂ ಅದನ್ನ ಮಾಡ್ತಾ ಇದೀರ ಅಂದ್ರೆ ಭಾರಿ ಖುಷಿ.
1: ನಾನು ಇವಾಗ್ಲೂ ಮಾಡ್ತಾ ಇದ್ದೇನೆ.
0: ಓಕೆ,
1: ಈಗ ನಾನು 10ನೇ ಕ್ಲಾಸಿಗೆ ಕನ್ನಡ ಮಾಡ್ತಾ ಇದ್ದೇನೆ, ಅಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರದ್ದು ಒಂದು ಕೃತಿ ಬರ್ತದೆ ಸಂಕಲ್ಪ ಗೀತೆ ಅಂತ. ಆ ಸಂಕಲ್ಪ ಹೇಗಿದೆ
0: ಯಾವ್ದು ಹೆಂಗಿತ್ತು
1: ಯಾವ್ದು
0: ಆ ಸಂಕಲ್ಪ ಗೀತೆ ಯಾವ್ದು?

0: ಭಾರತಿ ಆ ತರ ಟ್ಯೂನ್ ಅಲ್ಲಿ ಹಾಡಿದ್ ನೀವಲ್ಲ.
1: ಸೊ
0: ತುಂಬಾ ತುಂಬಾ ಲೈಕ್ ಇಸ್ ಸರ್. ನೀವೀಗ ಹಾಡಿದ್ದೀನಿ ಎರಡ್ ಸಲ ಹಾಡ್ರ ಅದ್ ಭಯಪಟ ಆತ್ ನಮ್ಗೆ, ಅಂದ್ರೆ ಆ ರಾಗದಿಂದ ಅದ್ ನಮ್ ಬೇಗ ಮನ ಮುಟ್ಟುತ್ತೆ ಅಂತ ಹೇಳ್ಕೊಂಡ ಭಾರಿ ಖುಷಿ ಆಯ್ತು. ಮುಂದಿನ ಹಾಡು ಯಾವ್ದಿದೆ ಹೇಳಿ.
1: ಮುಂದಿನ ಹಾಡು ಬೆಳೆ

0: ಸರ್, ಇದು ಆಕ್ಚುಲಿ ಕುಂದಾಪುರ ಕನ್ನಡದ್ದು ಹಾಡಲ್ಲ ಇದು, ನಮ್ಮ ಜನಪದದಲ್ಲಿ
1: ಜನಪದ ಸಂಗ್ರಹ. ಸಂಜೆ ಅವ್ರು ಊಟ ಮಾಡುವ ತನಕ, ಸಂಜೆ ತನಕ ಏನೆಲ್ಲ ವಿಧಿ ವಿಧಾನ ಇತ್ತು ಅದನ್ನೆಲ್ಲ ದಾಖಲಾತಿ ಎಲ್ಲ ಮಾಡ್ಲಿಕ್ಕೆ ಅವ್ರು ನನ್ನ ಕರ್ಕೊಂಡು ಹೋಗಿದ್ರು. ಆ ರೀತಿಯಾಗಿ ಹಂಪಿ ವಿಶ್ವವಿದ್ಯಾಲಯಕ್ಕೂ ನನಗೆ ಈ ಸುತ್ತ ಪರಿಸರದಲ್ಲಿ, ಉದಾಹರಣೆಗೆ ಬಳುಕೂರು, ಹಾಗೆ ಕಂದಾವರ, ಕಾಳವಾರ, ಕೋಣಿ, ಈ ಭಾಗದಲ್ಲೆಲ್ಲ, ಯಾಕೆ ಕೇಳಿದ್ರೆ ನನ್ನ ತಾಯಿಯು ಚೆನ್ನಾಗಿ ಹಾಡ್ತಿದ್ರು. ತುಂಬಾ ಚೆನ್ನಾಗಿ, ಚೆಂದು ಅಂತ ಅವ್ರು ತುಂಬಾ ಚೆನ್ನಾಗಿ ಹಾಡ್ತಿದ್ರು. ಆ ರಾಗ ಎನ್ನುವಂತ ನನಗೂ ಆ ರೀತಿಯಾಗಿ ದೈವದತ್ತವಾಗಿ ಹಾಡ್ಕೊಂಡಿದ್ರು. ಅವ್ರು ಹಾಡ್ತಿದ್ರು, ಇಲ್ಲ ಅವ್ರು ತೀರ್ಕೊಂಡ್ರು ಎರಡ್ ಮೂರು ವರ್ಷದಿಂದ.
0: ಹೌದೌದು, ಆವತ್ತಿನ ತನಕ ಅಂದ್ರೆ ಕೊನೆ ಮೂಮೆಂಟ್ ತನಕ
1: ಹಾಡ್ತಿದ್ರು, ಹಾಡ್ತಿದ್ರು
0: ಎಲ್ಲದಕ್ಕೂ, ನಗು, ಅಳು, ಖುಷಿ, ದುಃಖ
1: ಎಲ್ಲ. ಅವರಿಗೆ ಶಾಲೆ ಹೋಗ್ಲಿಲ್ಲ, ಆದ್ರೂ ಸಮೇತ ಅವರು ಇದು ಜ್ಞಾಪಕ ಶಕ್ತಿ ಅಷ್ಟು ಉಂಟು ಹಾಡಿಂದ. ಇದು
0: ನೀವ್ ಅಬ್ಬಿಯಿಂದ ಯಾವ ಹಾಡು ಕಲೀಲಿಯಾ?
1: ಯಾವ್ದು
0: ಅಬ್ಬಿಯಿಂದ ಯಾವ ಹಾಡು?
1: ಅಲ್ಲ, ಅವರು ನನಗೆ ಸುಮಾರು, ಯಾಕೆ ಕೇಳಿದ್ರೆ ಈ ಮಕ್ಕಳ ವರ್ಣನೆ ಇದ್ ಮಾಡುವಂತದ್ದು. ಉದಾಹರಣೆಗೆ, ಈ ಸ್ಕೂಲಿಗೆ ಹೋದ್ ನನ್ ಮಗ ಕೆಸ್ಕೋರ ಹಳು ಸೇರಿ ಅಂದ್ರೆ, ಆ ಪ್ರಾಸಬದ್ಧವಾಗಿ ಅವ್ರು ಹೇಗೆ ಜನಪದರು ತಮ್ಮ ಅಂದ್ರೆ ಇದಾಗಿ ಅವ್ರು ಕಟ್ಟಿ ಹಾಡ್ತಿದ್ರು, ಅವರೇ ಪದ ಪದ ಸೇರಿ ಕಟ್ಟಿ
0: ಹಾಡ್ತಿದ್ರು.
1: ಇಸ್ಕೂಲಿಗೆ ಹೋದ್ ನನ್ ಮಗ ಕೆಸ್ಕೋರ ಹಳು ಸೇರಿ ಅಂದ್ರೆ, ಅಲ್ಲಿ ಪ್ರಾಸ ಪದ ಹೇಗೆ ಇದನ್ನ ಹೇಳಿದ್ರು ಅಂದ್ರೆ, ಆ ಮಗು ಉದಾಹರಣೆಗೆ ನನ್ನ ಹೆಸರು ಹೇಳ್ಕೊಂಡು ಸುಬ್ಬಣ್ಣ ಅಂದ್ರೆ, ಶಾಲೆಗೆ ಮುಂದೆ ಹೋಗ್ಲಿ, ಮುಂದೆ ಓದ್ಲಿ, ನನ್ ಮಗ ಒಳ್ಳೆ ಇದಾಗ್ಲಿ, ವಿದ್ಯಾವಂತನಾಗ್ಲಿ, ಒಳ್ಳೆ ಉದ್ಯೋಗವನ್ನು ಹೊಂದ್ಲಿ ಅನ್ನುವಂಥದ್ದು ಅಂದ್ರೆ, ಅವರ ಆಸರಿಕೆ ಬೇಸರಿಕೆ, ಅವರ ಒಂದು ನೋವು ನಲಿವು, ಆ ದುಃಖ ದುಮ್ಮಾನ ದುಗುಡ ಇದೆಲ್ಲ ಆ ಹಾಡಿನ ಮೂಲಕ, ಅಂದ್ರೆ ಅವರ ಏಕತಾನತೆ ಅಂದ್ರೆ, ಅವರು ಆ ಕೆಲಸ ಬೇಗ ಸಾಗ್ಲಿ ಅನ್ನುವಂತ ಇದರಿಂದ, ನಟ್ಟಿ ನೋಡುವಾಗಲಿರ್ಬಹುದು, ಕೆ ಜೆಪ್ ಹೋಗಿರ್ಬಹುದು, ಎಲ್ಲ ಸಮಯದಲ್ಲಿ ಅವರು ಆ ರೀತಿಯಾಗಿ ಹಾಡ್ತಿದ್ರು. ಉದಾಹರಣೆಗಳು ಬೇಕಾದ್ರೆ, ಅಪಾರಿಜಾತದ ಹೂವು ಪಾಗರ ಕಬ್ಬಿತ್ತು, ಆ ಪಾ ಪಾ ಎನ್ನುವಂತ ಆ ಪ್ರಾಸಬದ್ಧವಾದಂತ ಅಕ್ಷರ ಹೇಗೆ ನಿಯಮಿತ, ಅವರು ಆಗಾಗ ಗುಣಕ್ತಿದ್ರು. ನಾ ಅದನ್ನ ಎಲ್ಲ ಸಾಹಿತ್ಯ ನಾವು ಬರ್ದಿಟ್ಟಿದ್ರೆ ಈಗ ನಂಗೆ ಎಣಿಸ್ತಿತ್ತು.
0: ಹೌದು,
1: ಇವ್ ನೋಡ್ರು ನನ್ಗೆ ಈ ಕಡೆ ಎಲ್ಲ ಜನಪದ ಹಾಡೇನಿತ್ತು, ಆ ಶೋಭನೆ ಹಾಡೇನಿತ್ತು, ಮತ್ತೆ ಈ ರಾಜ ರಾಣಿಯರ ಕತೆ, ಜನಪದ ಕತೆ ಬರ್ತದಲ್ಲ, ಗಾದೆಗಳ ಸಂಗ್ರಹ ಅದನ್ನೆಲ್ಲ ಮಾಡಿ, ಆವಾಗೆಲ್ಲ ಅಂದ್ರೆ ಇಷ್ಟು ತಂತ್ರಜ್ಞಾನ ಮುಂದುವರಲಿಲ್ಲ, ಆಗ ಕ್ಯಾಶೆಟ್ ಎಲ್ಲ ಇದ್ ಮಾಡ್ಕೊಂಡು ನಾವು ರೆಕಾರ್ಡ್ ಮಾಡ್ಕೊಂಡು ಬಂದು ನಾವು ಅದನ್ನ ಬರೆದು ಅವರಿಗೆ ಆ ರೀತಿಯಾಗಿ
0: ವಾಕ್ಮನ್ಗಳನ್ನ ಯೂಸ್ ಮಾಡ್ತಿದ್ದಲ್ಲ ಸರ್.
1: ಹೌದು ಹೌದು,
0: ವಾಕ್ಮನ್ ತಕೊಂಡು
1: ರೆಕಾರ್ಡ್
0: ಮಾಡೋದು, ರಿವೈಂಡ್ ಮಾಡುದು, ಫಾಸ್ಟ್ ಫಾರ್ವರ್ಡ್ ಮಾಡುದು, ಅಲ್ಲ
1: ಪೆನ್ಸಿಲ್ ಹಾಕಿ
0: ತಿರ್ಸುದು, ಆ ರೀಲ್ ವೇರೆ ಅಲ್ಲಿ ಸಿಕ್ಕಾಕಂದ ಅದು ತುಂಡ ಹಾಪುದು, ಅದನ್ನ ಮತ್ತೆ ಗೊಮ್ಮಾಕಿ ಒಣಸು, ಮತ್ತೆ ಪೆನ್ ಇಟ್ಕೊಂಡು ಆ ಕ್ಯಾಸೆಟ್ ನೊಳಗೆ ತಿರ್ಸಿ ಅದನ್ನ ಸರಿ ಮಾಡಿ ಮತ್ತೆ ಹಾಕಿ ಅದ್ರಲ್ಲಿ ಒಂದ್ ನಾಲ್ಕು ಪದಗಳಲ್ಲೇ ಕೊಟ್ಟಾಯ್ಬಿದ, ಯಾಕಂದ್ರೆ ರೀಲ್ಲೇ ಕೊಟ್ ಮಾಡಿ ಹಾಕಿರತ್ತಲ್ಲ ನಾವು. ಸೊ ಈ ತರ ಎಲ್ಲ ಮಾಡ್ತೈತಿ. ಈಗ ಬಿಡಿ ಮೊಬೈಲ್ ಇಟ್ಕೊಂಡು ಹಿಂಗ ಅಂದ್ರೆ ಫೋಟೋ ವಿಡಿಯೋ ಆಡಿಯೋ ಎಲ್ಲ ಠಕ ಠಕ್, ಎಲ್ಲಿದ್ದೀರಿ ನೀವು, ಎಷ್ಟು ಡಿಗ್ರಿ ಕೋನದಲ್ಲಿದ್ದೀರಿ ಎಲ್ಲ
1: ಬರ್ತದೆ.
0: ಸೊ ಅಷ್ಟು ಈಗ ಟೆಕ್ನಾಲಜಿ ಇಂಪ್ರೂವ್ ಆಯ್ತು. ಆ ಕಾಲದಲ್ಲಿ ನೀವು ಎಲ್ಲರ ಮನೆಗೆ ಮನೆಗೆ ಹೋಗಿ ಈ ಹಾಡನ್ನೆಲ್ಲ
1: ಸಂಗ್ರಹ ಮಾಡ್ತೀವಿ. ಸಂಗ್ರಹ ಮಾಡಿ ನಾನು ಎಬಿ ನೋಡ್ರಿಗೆಲ್ಲ ನಾನು ಅದನ್ನ ಯಾವುದು ಬರ ರೂಪದಲ್ಲಿ ಬರೆದು ಅವರಿಗೆ ಕೊಡ್ತೇವೆ. ಕಡೆಗೆ ನಂಗೆ ಒಂದು ಒಂದು ಕ್ಷೇತ್ರ ಕಾರ್ಯ ಬಂತು, ಕ್ಷೇತ್ರ ಕಾರ್ಯ ನಂಗೆ ಹಂಪಿ ಯೂನಿವರ್ಸಿಟಿಗೆ ಕರ್ಕೊಂಡು ಹೋದ್ರು. ನಾನ್ ಕಡೆಗೆ ಅಲ್ಲೂ ಒಂದು ವಾರ ಇದ್ದಿದ್ದೇನೆ, ಅಲ್ಲೇ ಇದ್ದು ಇದಕ್ಕೆ
0: ಸರ್. ನೀವು
1: ಕ್ಷೇತ್ರ ಕಾರ್ಯ ಅಂದ್ರೆ
0: ಫೀಲ್ಡ್ ವಿಸಿಟ್
1: ಅದು ಅಂದ್ರೆ ಎಲ್ಲ ಒಂದು ಶಾಲೆಗಳಿಗೆಲ್ಲ ಭೇಟಿ ಕೊಡುವಂತದ್ದು ಅಂದ್ರೆ, ನಮ್ಮ ಕನ್ನಡ ಶಾಲೆಗಳಲ್ಲಿ ಯಾವ್ದೆಲ್ಲ ಒಂದು ಮೂಲಭೂತ ಸೌಲಭ್ಯಗಳ ಕೊರತೆ ಇತ್ತು ಅದೊಂದು ಪ್ರಶ್ನೆವಳಿ ಇದೆ. ಹಂಪಿ ಯೂನಿವರ್ಸಿಟಿ ಅವರೇ ಪ್ರಸಾರಾಂಗದವರೇ ಇದ್ ಮಾಡಿದ್ದು, ಅದನ್ನ ನಾವೆಲ್ಲ ಪ್ರಶ್ನೆವಳಿಗೆ ಎಲ್ಲ ಶಾಲೆಗೆ ಭೇಟಿ ಕೊಟ್ಟು ಅಲ್ಲಿ ಮುಖ್ಯೋಪಾಧ್ಯಾಯರನ್ನ ಭೇಟಿಯಾಗಿ ಅದಕ್ಕೆಲ್ಲ ಇದ್ ಮಾಡು ಅಂತಾರೆ. ಮಕ್ಕಳ ಸಂಖ್ಯೆಯಿಂದ ಹಿಡಿದ ಭೌತಿಕವಾದಂತಹ ಸೌಲಭ್ಯ, ನೀರಿನ ಸೌಲಭ್ಯ ಉಂಟಾ, ಮಕ್ಕಳಿಗೆ ಫರ್ನಿಚರ್ಸ್ ಡೆಸ್ಕ್ ಬೆಂಚ್ ಉಂಟಾ, ಆಟದ ಮೈದಾನ ಉಂಟಾ, ಎಲ್ಲ ರೀತಿಯ ಇದು ಅಂದ್ರೆ ಅದನ್ನು ಆಮೇಲೆ ಒಂದು ಕ್ರೋಢೀಕರಣ ಮಾಡಿ ಏನೋ ಒಂದು ಶಾಲೆಗಳಿಗೆ ಕೆಲವೊಂದು ಯೋಜನೆಗಳ ಮೂಲಕ ಸೌಲಭ್ಯಗಳನ್ನ ಕೆಲವೆಲ್ಲ ಒಂದು ಕೊಟ್ಟಿದ್ರು. ಆ ರೀತಿ ಅದು ಎ ವಿ ನೋಡ್ರಿ ನನ್ಗೆ ಆಗ ಆ ರೀತಿ ಅಲ್ಲಿ ಕರ್ಕೊಂಡು ಇವಾಗ್ಲೂ ನನ್ಗೆ ಮೊನ್ನೆ ಫೋನ್ ಮಾಡಿದ್ರು, ಆ ರೀತಿಯಾಗಿ ಆ ಸಾಹಿತ್ಯ ಸಮ್ಮೇಳನದ ಏನೆಲ್ಲ ಕಾರ್ಯಕ್ರಮ ಆಗಿದೆ ಅದನ್ನೆಲ್ಲ ನನ್ಗೆ ಇಲ್ಲಿ ಕುಂದಾಪುರ ಇದು ಪೇಪರ್ ಸಿಕ್ಕುದಿಲ್ಲ ಅಂದ್ರೆ ಇಲ್ಲಿ ನಮ್ಮ ಕರಾವಳಿ ಎಲ್ಲ ಹೋಗುದಿಲ್ಲಲ್ಲ ಅಲ್ಲಿ ಬೇರೆ ಅಲ್ಲ ನನ್ಗೆಲ್ಲ ಕಳಿಸ ಅಂದ್ರೆ ನಾನ್ ಕಡೆ ಗ್ರೂಪ್ ಅಲ್ಲಿ ಇದ್ದದ ಸಾಹಿತ್ಯ ಇದ್ರದ್ದೆಲ್ಲ ಕಳಿಸಿದ್ದೇನೆ ಆ ರೀತಿಯಾಗಿ. ಮತ್ತೆ ಕೋಟೇಶ್ವರದಲ್ಲಿ ಒಂದು ನಾಗನ ಇದಿತ್ತು ಒಂದು ಹುಟ್ಟು ಅಂತ ಹೇಳಿ ನಮ್ದು ನಾಗನ ಹುಟ್ಟು ಅಂತ ಹೇಳ್ತಾರಲ್ಲ ಅದು ಆಯ ಬೇರೆ ಬೇರೆ ಬಳಿ ಅಂತ ಬರ್ತದೆ ನಮ್ಮಲ್ಲಿ. ನಮ್ದೀಗ ಉದಾಹರಣೆಗೆ ಚಂದನ್ ಬಳಿ, ನಮ್ಮ ಚಂದನ್ ಬಳಿಯವರು ನಾವು ಒಂದು ಕಡೆ ಹೋಗಿ ನಾವು ಅದು ಆ ದಿನ ಎಲ್ಲ ಯಾವಾಗ ನವಂಬರ್ ಇದು ಏಪ್ರಿಲ್ 14ಕ್ಕೆ ಅದು ನಮ್ದು ಯುಗಾದಿ ಬರುತ್ತಲ್ಲ ಆ ದಿನ ಹೋಗಿ ನಾವು ಅಲ್ಲಿಗೆಲ್ಲ ತುನು ಹಾಕೊಂಡು ಇದ್ ಮಾಡಿ ಬರುವಂತ ನಾವೇ ಪೂಜೆ ಎಲ್ಲ ನಾವೇ, ಯಾರು ಅರ್ಚಕರು ಬರುವುದಿಲ್ಲ. ನಮ್ಮ ಇದ್ರಲ್ಲಿ ಹಿರಿಯರು ಯಾರು ಹಿಂದೆ ಪೂಜೆ ಮಾಡ್ತಿದ್ರು ಅವ್ರೇ ಇದ್ ಮಾಡುದು. ಅದನ್ನ ಕೋಟೇಶ್ವರದಲ್ಲಿ ಅದಕ್ಕೆ ಬೇಕಾದಂತ ಎಲ್ಲ ತುಂಬಾ ಕಳಶ ತುಂಬಾ ನಾಗದೇವರ ಶಿಲೆ ಇದೆಲ್ಲ ಉಂಟು. ಅದನ್ನ ಅವ್ರು ಫೋಟೋ ಎಲ್ಲ ತಕೊಂಡು ಹೋಗಿ ಅವರು ಅದ್ರ ಬಗ್ಗೆ ತುಂಬಾ ಅಧ್ಯಯನ ಮಾಡಿದ್ರು. ಅವರು ಅಮೃತ ಸೋಮೇಶ್ವರರು ತುಂಬಾ ಅದ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡಿ ಇದ್ ಮಾಡಿದ್ರು. ಹಾಗಾಗಿ ನಂಗೆ ಸ್ವಲ್ಪ ಜಾಸ್ತಿ ಪ್ರೇರಣೆ ಅವರೇ, ಎ ವಿ ನಾವಡ್ರು ದಂಪತಿಗಳು ಮತ್ತೆ ಕಾಳೋರ್ಕಾರು ಅವರು ನಮ್ಗೆ ಜಾಸ್ತಿ ನಮ್ಗೆ ಗುರುಗಳು ಅವರೇ.
0: ಈಗ ನೀವು ತಂದ ಹಾಡಂಗ ಇನ್ಯಾವ ಹಾಡು ಬಾಕಿ ಸರ್ ಹೇಳುಕೆ?
1: ತಂದ ಹಾಡಲ್ಲಿ ಇನ್ನು ಇದು ಶಿವನೇ ನಿನ್ನ ಆಟವನ್ನು ಬಲ್ಲವರು ಯಾರು
0: ಹೇಳಿ ಹೇಳಿ ತಮ್ಮ.
1: ಶಿವನೇ ನಿನ್ನ ಆಟವನ್ನು

0: ಸೂಪರ್ ಸರ್, ಇದು ಶಿವನೇ ನಿನ್ನ ಆಟವನ್ನು ಬಲ್ಲವರು ಯಾರು. ಬಟ್ ನಾನು ನಿಮ್ಮನ್ನ ಅಬ್ಸರ್ವ್ ಮಾಡ್ದಂಗೆ, ಈಗ ನೀವು ಹಾಡೋತ್ತಿಗೆ ನಿಮ್ಗೆ ಹಾಡ್ ಹಾಡುವಾಗ ಟೊಮಕೆ ಅಂತಾರು ಹಿಡ್ಕೊಂಡ್ಕೆಯಾ?
1: ಹಾ, ಅದಂದ್ರೆ ಸ್ವಲ್ಪ ಈ ತಾಳ ಇದ್ರೆ ಜಾನಪದಕ್ಕೆ. ಈಗ ಉದಾಹರಣೆಗೆ ಈಗ ತಂಬೂರಿ ನೋಡ್ಸ್ಕೊಂಡು ಹಾಡ್ತಾರೆ. ಅಂದ್ರೆ ಈ ಹಿಂದೆ ಯೋಜನೆ ಮೇಳಕಲ್ಲ, ರಘುವೀರ್ ಕಾಳ್ವಾರ್, ಮೋಹನ್ ಚಂದ್ರ ಕಾಳ್ವಾರ್, ಮೋಹನ್ ಚಂದ್ರ
0: ಕಾಳ್ವಾರ್
1: ಅವರು ಕಾಳ್ವರ್ಕರ್ ಮಗ, ಸತೀಶ್ ಚಂದ್ರ ಕಾಳ್ವರ್ಕರ್, ಉಮೇಶ್ ಚಂದ್ರ ಕಾಳ್ವರ್ಕರ್ ಅವರೆಲ್ಲ ನಮ್ಗೆ ಹಿಮ್ಮೇಳಕ್ಕೆ ಸಹಕಾರ ಕೊಡ್ತಿದ್ರು. ನಾವು ಯೋಜನೆ ಮೇಳ ತುಂಬಾ ತುಂಬಾ ದೂರಲ್ಲ ಹೋಗಿದ್ದೇವೆ. ಯುವಜನೋತ್ಸವ ಕಲ್ಕತ್ತಕ್ಕೆ ಹೋಗಿದ್ದೇವೆ. ಯುವಜನೋತ್ಸವ ಏಕಾಂಕ ನಾಟಕ, ಕಾಳ್ವರ್ಕಾರದ ಕಾಲ ನಾಟಕ ಅಂತ ಹೇಳಿ,
0: ಕನ್ನಡದಲ್ಲ
1: ಅಲ್ಲ, ಅದು ಹಿಂದಿಯಲ್ಲಿ ಮಾಡ್ತಾವ ಯುವೋತ್ಸವದಲ್ಲಿ. ಅಲ್ಲಿ ನಾವು ಒಂದು 3 ದಿನ ಇದ್ದಿದ್ದೇವೆ. ಕರ್ನಾಟಕ ಇಲ್ಲಿಯ ತಂಡವನ್ನ ಪ್ರತಿನಿಧಿಸಿ ನಾವೊಂದು ಒಟ್ಟು ಕರ್ನಾಟಕದಿಂದ ಒಂದು 73 ಜನ ಹೋಗಿ.
0: ನಾಟಕದ ಹೆಸರು ಎಂತ?
1: ಕಾಲ
0: ಕಾಲ
1: ಕಾಲ ಅಂತ.
0: ಕಾಲ ಕನ್ನಡ ಅಲ್ಲ ಪದ?
1: ಅಲ್ಲ, ಕಾಲ
0: ಕಾಲ್ ಆಗ್ಬೇಕಲ್ಲ.
1: ಅಲ್ಲ ಅಲ್ಲ, ಕನ್ನಡದ್ದೇ ಅದು ನಾಟಕ.
0: ಹಿಂದಿಗೆ
1: ಭಾಷಾಂತರ ಮಾಡಿದ್ದು. ಹಿಂದಿಗೆ ಭಾಷಾಂತರ ಮಾಡಿ ಅಂದ್ರೆ ಅಲ್ಲಿ ಅವರಿಗೆ ಅಂದ್ರೆ ಪ್ರಾದೇಶಿಕ ಭಾಷೆ ಆಗಿದ್ರು ಅವರಿಗೆ ಅಲ್ಲಿ ಅಷ್ಟು ಇದಾಗುದಿಲ್ಲಲ್ಲ. ನಾವು ನಿಜವಾಗಿ ಅಲ್ಲಿ ಕುಂದಗನ್ನಡದ ಅದು ನಿಜವಾಗಿ ಕುಂದಗನ್ನಡದಲ್ಲಿ ನಾವು ಇಲ್ಲೇ ಮಾಧವ ಮಂಟಪದಲ್ಲಿ ಉಡುಪಿ ಜಿಲ್ಲೆ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರು ನಮ್ಮ ಎವಿ ನಾವಡ್ರ ತಂದೆಯವರು ಅಮ್ಮೆಂಬಳ ಶಂಕರ್ ನಾವಡ್ರ ಅಂತ ಅವರು ಸಾಹಿತ್ಯ ಸರ್ವಾಧ್ಯಕ್ಷರಾಗಿದ್ದಾರೆ ಇಲ್ಲೇ ಮಾಧವ ಮಂಟಪದಲ್ಲಿ ಬಂಡರ್ಸ್ಕಾಸ್ ಕಾಲೇಜ್ ಅಲ್ಲ ಆದದ್ದು. ಆಗ ಸಂಜೆ ನಾಟಕದಲ್ಲಿ ಉದ್ಘಾಟನೆಗೆ ಅವಾಗ ಇವ್ರು ಬಂದಿದ್ರು, ವೀರಪ್ಪ ಮೊಯ್ಲಿಯವರು ಮಿನಿಸ್ಟರ್ ಆಗಿದ್ರು, ಸಿಎಂ ಆಗಿದ್ರು ಆ ಸಮಯದಲ್ಲಿ. ಆಗ ನಾವು ಸಂಜೆ ಕಾರ್ಯಕ್ರಮಕ್ಕೆ ನಮ್ಗೆ ಯುಎಸ್ ಶೇಣೆಯವರು ಎಲ್ಲ ಇದ್ರ ಕಮಿಟಿಯಲ್ಲಿ ಇದ್ರು, ಮಂಜುನಾಥ್ ಕೆಎಸ್ ಅವರೆಲ್ಲರೂ ಆ ಕಮಿಟಿಯಲ್ಲಿ ಇದ್ದರು 6ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ. ನಾವು ಕಾಲ ನಾಟಕ ಕುಂದಗನ್ನಡದಲ್ಲಿ ಅದನ್ನ
0: ಮಾಡಿದ್ರಿ?
1: ಮಾಡಿದ್ರು ಕಾಳರ್ಕಾರದ್ದು. ಅವರದ್ದು ಬಹಳ, ಅವರು ರಂಗನಟರು, ಹರಿದಾಸರು, ಹಾಗೆ ಗೀತ ರಚನೆಕಾರರು, ಎಷ್ಟೋ ಯಕ್ಷಗಾನ ಪ್ರಸಂಗ ಬರೆದಿದ್ದಾರೆ, ಒಳ್ಳೆ ಎಲೆ ಮೇರೆ ಕಾಯಿ. ಆದ್ರೆ ಸರ್ಕಾರ ಇನ್ನೂ ಯಾವುದೇ ರೀತಿ ಅವರಿಗೆ ಪ್ರಶಸ್ತಿ ಪುರಸ್ಕಾರ ಯಾವುದು
0: ಕೊಡ್ಲಿಲ್ಲ.
1: 2 ಸಲ ರಾಜ್ಯೋತ್ಸವಕ್ಕೆ ಹಾಕಿದ್ರು, ಸಿಗ್ಲಿಲ್ಲ. ಆದ್ರೆ ಒಳ್ಳೆ ಕಲಾವಿದ್ರು.
0: ಬಟ್ ನಿಮ್ಮಂತವ್ರು ಅವ್ರ ಬಗ್ಗೆ ಒಳ್ಳೇದ್ ಮಾತಾಡ್ತಿರಲ್ಲ, ದೊಡ್ಡ ಪ್ರಶಸ್ತಿ ನೆನ್ಪಿಟ್ಕೊಂಡಿರ್ತಿರಲ್ಲ ಅವ್ರ, ಅದು ದೊಡ್ಡ ಪ್ರಶಸ್ತಿ. ಅದಕ್ಕೆ ಹೇಳುದು, ಒಬ್ಬ ಗುರುವಿನ ಮೇನ್ ತಾಕತ್ತು ಎಂತಂತ ಕೇಳಿದ್ರೆ ಆ ಗುರುವಿನ ಶಿಷ್ಯಂದ್ರು. ಅವ್ರು ಮಾತಾಡಿದ್ರೆ ಆ ಗುರು ಗೆದ್ದಂಗೆ ಪ್ರಪಂಚ ಮಾತಾಡಿದ್ರು ಓಕೆ. ಈಗ ಸಾಕ್ರೆಟಿಸ್ಗೆ ಕೂಡ, ಸಾಕ್ರೆಟಿಸ್ ಬಗ್ಗೆ ಮಾತಾಡಿದ್ದು ಅವನ ಸಿದ್ಧಾಂತಗಳನ್ನ ಪ್ರಪಂಚ ಕಂಚಿದ್ ಯಾರು ಕೇಳಿದ್ರೆ ಸಾಕ್ರೆಟಿಸ್ ನ ಶಿಷ್ಯಂದ್ರೆ ಅಲ್ದಾ. ಸಾಕ್ರೆಟಿಸ್ ಜೀವಂತ ಇದ್ದಾಗ ಎಷ್ಟು ಪ್ರಚಾರ ಮಾಡ್ಲಿಕ್ಕಾಯ್ತೋ ಗೊತ್ತಿಲ್ಲ, ಬಟ್ ಶಿಷ್ಯಂದ್ರ ಅದನ್ನ ತಗೊಂಡ್ರು. ಹಾಗೆ ಒಬ್ಬ ಗುರುವಿಗೆ ಅಂತ ಶಿಷ್ಯ ವರ್ಗ ಇದ್ರೆ ಆ ಗುರು ಗೆದ್ದಂಗೆ ಅಂತ. ಸರ್, ನೀವು ಈಗ ಈ ಜನಪದ ಹಾಡು ಕುಂದಾಪುರ ಕನ್ನಡದ ಕೆಲವು ಹಾಡಿದ್ರಿ, ಕೆಲವು ಹೀಗೆ ನಾರ್ಮಲ್ ಜನಪದ ಹಾಡುಗಳನ್ನು ಹಾಡಿದ್ರಿ, ಬಟ್ ನೀವು ಹೆಚ್ಚು ಜನಪದ ಹಾಡನ್ನೇ ಹಾಡುದಾ?
1: ಜನಪದ ಮತ್ತೆ ಸ್ವಲ್ಪ ಭಜನೆ ಹಾಡ್ತೇನೆ.
0: ಭಜನೆ
1: ಭಜನೆ ಹಾಡ್ತೇನೆ. ಮತ್ತೆ ಸ್ವಲ್ಪ ಈ ಸುಗ್ಗಿ ಹಾಡು.
0: ಸುಗ್ಗಿ ಹಾಡು ಒಂಚೂರು ಹೇಳಿ ಕಂಬ. ಸುಗ್ಗಿ ಹಾಡು ನೆನ್ಪಿತ್ತಾ?

0: ಫೋನ್ ನೋಡ್ತಾ ಇತ್ತು, ಕಾಣ್ತಾ ಇತ್ತು, ಲೈಕ್ ಇತ್ತು. ಓಕೆ, ಸೊ ಸುಗ್ಗಿ ಹಾಡು ಹಾಡ್ತೀರಿ ನೀವು, ಅದ್ರ ಜೊತೆಗೆ ಭಾವಗೀತೆಗಳನ್ನ ಹಾಡ್ತೀರಿ ಅಲ್ಲ?
1: ಭಾವಗೀತೆ.
0: ನಿಮ್ ಫೇವ್ರೆಟ್ ಒಂದು ಹಾಡು ಯಾವ್ದಾದ್ರು ಸರ್? ಚೂರು

0: ஓ ஓ ஓ ஓ வா ಗಾಯಕ ನಲ್ಲ ಅಂದ್ರೆ ಇಷ್ಟ ಲೈಕ್ ಹಾಡ್ರು ತುಂಬಾ ಲೈಕ್ ಐತೆ ಸರ್. ಸೊ ನಿಮ್ಗೆ ಒಂದು ಹಾಡು ಹಾಡೋದು ಎಷ್ಟು ಖುಷಿ ಕೊಡತ್ತೆ
1: ಅಂದ್ರೆ, ನಾನ್ ಮನೆಯಲ್ಲೋ ನನಗೆ ಎರಡು ಹೆಣ್ಮಕ್ಕಳು, ಅವ್ರ ನಾನು ಏನಾದ್ರೂ ಒಂದ್ ಸ್ವಲ್ಪ ಗುಣಕ್ತಾ ಇರ್ತೇನೆ, ಗುಣಕ್ತಾ ಇದ್ದಾಗ ಮಕ್ಕಳು ಹೇಳ್ತಾರೆ, ನಿಮ್ದು ಎಂತ ಹಾಳು ರಗಳಿ ಪಾಪ, ದಿನೀಡಿ ಪದ್ಯ ಹಾಳ್ತಾ ಕಮದ ಯಾರು ನಗೆ ಆಡೋದಿಲ್ಲ ಒಂದ್ ಕೇಳ್ತಾರೆ. ಅದು ಮಗ ನಂದು ಮುಂಚಿಂದ ಹಾಗೆ ನನಗೆ
0: ಹುಟ್ಟುಗುಣ
1: ಅದು ಹಾಡ್ತಾ, ನಂಗೆ ಬೈಕಲ್ಲಿ ಹೋಗೋದಾದ್ರೂ ಏನಾದ್ರು ಹಾಡ್ತಾ ಇರ್ಬೇಕು, ಗುನುಗುನಿಸ್ತಾ ಇರ್ಬೇಕು. ಅಂದ್ರೆ ಹೇಳ್ತಾರೆ, ಹಾಡಿ ಹಾಡಿ ರಗಳ ರಾಗ ಬೋಗುಳಿ ಬೋಗುಳಿ ರಾಗ ಅಂತ ಹೇಳ್ತಾರಲ್ಲ ಹಾಗೆ. ಅಂದ್ರೆ ನಾನೀಗ ಒಂದ್ ಕಾರ್ಯಕ್ರಮಕ್ಕೆ ಹೋಗೋದಾದ್ರೆ ಹಾಗೆ ಸ್ವಲ್ಪ ತಯಾರಿ ಮಾಡಿಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ ಸ್ವಲ್ಪ ಹಾಡ್ತೇನೆ. ಮನೆಯಲ್ಲಿ ಸಂಜೆ
0: ಹಾಡ್ತೀರಿ ಸರ್?
1: ಹೆಂಡತಿ
0: ಎದ್ರೆ ಹಾಡ್ತೀರಿ?
1: ಹಾಡ್ತೇನೆ.
0: ಯಾವ ಹಾಡು ಹಾಡ್ತೀರಿ? ಹೆಂಡತಿಗೆ ಎದ್ರೆ, ಹೆಂಡತಿಗೋಸ್ಕರ ಹೆಂಡತಿ ಸಿಟ್ಟು ಮಾಡ್ಕೊಂಡಿದ್ರು ಹೂ ಅಂತ ಇದ್ರೆ ಆಗ ಎಂತ ಹಾಡು ಹಾಡ್ತೀರಿ? ನಿಮ್ ಹೆಂಡತಿ ಸಿಟ್ಟು ಮಾಡ್ಕಂದ್ರೆ ನಂಗೆ ಗೊತ್ತಿಲ್ಲ, ಸುಮ್ನೆ ಒಂದ್ ಸಿಟ್ಟು ಇಲ್ಲ.
1: ಒಳ್ಳೆ ಪ್ರೋತ್ಸಾಹ ಕೊಡ್ತು ಮಾಲತಿ ಅಂತ.
0: ಮಾಲತಿ
1: ಮಾಲತಿ
0: ಸಿಟ್ಟೇ ಮಾಡ್ಕಂತಿಲ್ಲ,
1: ಟೀಚರ್ ಆಗಿ
0: ಟೀಚರ್ ಅವರು.
1: ಹೌದೌದು,
0: ತುಂಬಾ ಪುಣ್ಯವಂತರು ಸರ್ ನೀವು. ಸಿಟ್ಟು ಮಾಡ್ಕೊಂಡಿದ್ದು ಹೆಂಡತಿ ಸಿಕ್ಕಿರ್ ನಿಮ್ಗೆ. ಓಕೆ, ಎನಿವೇಸ್, ಈಗ ಹೆಂಡತಿಗೆ ಒಂದು ಹಾಡು ಹಾಡೋದಾರೆ ನೀವು ಮನೆಗೆ.

0: ವಾವ್, ಹೆಂಡತಿಗೆ ದೇವಿಯ ಸ್ಥಾನವನ್ನೇ ಕೊಟ್ಬಿಟ್ಟಿದ್ರಿ ಸರ್, ವೆರಿ ಗುಡ್, ತುಂಬಾ ಖುಷಿ.
1: ಬೆಳಕು ಜ್ಞಾನದ
0: ಎಲ್ಲ ಅವರೇ, ಎಲ್ಲ ಪಾಲಿಸೋರು ಅವರೇ,
1: ಎಲ್ಲ
0: ಮಂಗಳ ದಾತೆಯೂ ಅವರೇ,
1: ಮನೆಯನ್ನು ಬೆಳಗೋರು ಅವರೇ,
0: ಕರೆಕ್ಟ್, ಕರೆಂಟ್ ಹೋದಾಗ ದೀಪವೂ ಅವರೇ,
1: ಎಲ್ಲ ದೀಪ.
0: ಬ್ಯೂಟಿಫುಲ್, ತುಂಬಾ ಲೈಕ್ ಹೇಳಿದ್ರಿ. ಸೊ ಇಷ್ಟೋ ತನಕ ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಸುಬ್ಬಣ್ಣ ಕೋಣಿ ಅವರು, ನಿವೇದಿತಾ ಪ್ರೌಢಶಾಲೆ ಬಸರೂರು ಇದರ HM ಹೆಡ್ ಮಾಸ್ಟರ್, ನಮ್ಮೊಂದಿಗೆ ಎಷ್ಟು ಲೈಕ್ ಮಾತಾಡ್ರು, ಮಾತಾಡೋದ್ ಕಡಿಮೆ ಆಕ್ಚುಲಿ, ಹಾಡಿದ್ದೇ ಜಾಸ್ತಿ, ಹಾಡುಮಯವಾಗಿತ್ತು ಈ ಕುಂದಾಪುರ ಮಾತುಕತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ನಿಮ್ಮ ಇಷ್ಟು ಗಡಿಬಿಡಿ, ಇಷ್ಟು ಕೆಲಸ ಇದ್ರು ನಾನು ಬರ್ತೆ ಅಂತ ಹೇಳಿ ಬಂದ ಇಷ್ಟೊಂದ್ ಚಂದದಲ್ಲಿ ಮಾತು ಹಾಡು ಎರಡನ್ನೂ ನಮ್ ಗುಣಪಡಿಸಿದ್ರಿ, ಧನ್ಯವಾದಗಳು ನಿಮ್ಗೆ.
1: ತುಂಬಾ ಧನ್ಯವಾದಗಳು, ನಮ್ಗೆ ಅವಕಾಶ ಕೊಟ್ಟಿದ್ರಿ, ತುಂಬಾ ಧನ್ಯವಾದಗಳು.
0: ಥ್ಯಾಂಕ್ ಯು. ಕೇಳುಗ್ರೆ, ಇಷ್ಟು ತನಕ ಕುಂದಾಪುರ ಮಾತುಕತೆಯಲ್ಲಿ ನಮ್ಮೊಟ್ಟಿಗೆ ಹೆಡ್ ಮಾಸ್ಟರ್ ಸುಬ್ಬಣ್ಣ ಕೋಣಿ ಅವರಿದ್ರ, ಅವರು ಮಾತು ಹಾಡು ಎಲ್ಲ ತೊಟ್ಟಿ ನಮ್ಮ ಮನ ರಂಜಿಸಿದ್ರು, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ಮತ್ ಸಿಕ್ವ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಭಂಡಾರ ಕಾರ್ಸ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ, ನೀವೆಲ್ಲ ಕೇಂತಿಪ್ಪದ ಅಕ್ಕ. ಮತ್ ಸಿಕ್ವಕ್ಕ, ಬಾಯ್ ಬಾಯ್.

ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಣಿ.

ಭಾವಗೀತೆ ಲೋಕದ ಕಣ್ಣಿಗೆ ರಾಧೆಯೂ ಕೂಡ. ರಚನೆ ಮೈಸೂರು ಅನಂತಸ್ವಾಮಿ, ಹಾಡುವವರು ಮೀನಾ ಕಾರಂತ, ತಬಲ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂ ಮನೋಜ್ ಕಾರಂತ್.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಆನಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

Bala bala bala bala bala.

Bala bala bala bala bala.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

खुशी सब कुछ तुम्हारे हाथ है। जो खड़ी है ये जवानी का नशा,

हो तो देख लो दुनिया जरा।

खुशी सब कुछ तुम्हारे हाथ है। जो खड़ी है ये जवानी का नशा जी।

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಲಡ್ಕಿ ಬಾತ್ ಬಡ್ಕಿ

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ये कैसा दस्तूर यहाँ, चिराग कहाँ, रोशनी कहाँ, अजब है मा

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಕೂಲ್ ಬಿಯಡ್ರಿ ಹಿಡ್ಕ ಶಿಯಾಳದಿ ಅಂದ್ರ ಮಗನೇ ಬೆನ್ನ ಬರಿ ಬೆಳಕ ನಡಿಯಲ್ ಶಾಲಿಗೆ ಆಚಿ ಮನಿ ವೈಭವನ್ ಗಂಡು ಕಾಣಲ್ಲ. ನಿನ್ ಕ್ಲಾಸೇ ಅಲ್ದೆ ಅವ ನಿನ್ ಕಡೆಗೆ ನರ್ತನವ ಆಗ ನಿನ್ ಕಾಲಡಿ ನುಗುಳ ಸ್ವಲ್ಪ ಬುದ್ಧಿಯವರು ಬತ್ತ ಕಾಂಬ.
3: ಹೋಯ್ ಹೋಯ್ ಹೋಯ್ ಲಕ್ಷ್ಮಣ, ಯೋ ಇಡೀ ದಿನ ಆ ಗಂಡಿಗೆ ಹೊಡೋದು ಒಂದೇ ಕೆಲಸ ನಿಮ್ಗೆ, ನಿಮಗೆ ಯಾಕೆ ಮಕ್ಕಳ ಮರಿ ಮರ್ರೆ? ಆ ಗಂಡಿ ಎಂತ ಮಾಡ್ತೀಗ?
2: ಎಂತ ಮಾಡ್ನ, ಅವನಿಗೆ ಶಾಲಿಗೆ ಹೋಪಕ್ಕೆ ರಿಕ್ಷಾ ಬೇಕಮ್ರ, ಎರಡು ಹೆಜ್ಜೆ ನಡೆದ್ರೆ ಶಾಲಿ ಬತ್ತ ಇಲ್ಲಿಂದ ಇಲ್ಲಿಗೆ ನೆಡು ಕೆಡಿ ಅವನಿಗೆ ಕೇಂದ್ರೆ ಶಾಲಿ ಚೀಲ ಬಾದಿ ಹಂಡ ಪುಸ್ತಕ ಸುಮಾರು ಇತ್ತಂತ. ಶಾಲಿ ಚೀಲದ ಪುಸ್ತಕ ಹಾಕ್ದೆ ಇವನ್ ಅಬ್ಬೆ ಮಾಡುದು ಒಣಕಟ್ಟಿ ಮೀನಿನ ಉಪ್ಪಿ ನೋಡಿ ಹಾಕಿ ಕಳ್ಸುಕತ್ತ.
3: ಆ ಮಗು ಕೆಂಬುದ್ರಂಗು ತಪ್ಪೆಂತ ಇತ್ತು ಮರ್ರೆ ಅಲ್ಕಾಣಿ ಪಾಪ. ಆ ಶಾಲಿ ಚೀಲ ಹೊತ್ಕೊಂಡು ಹೋಯ್ ಹೋಯ್ ಗಂಡಿನ ಬೆನ್ನ ಗಾಳಿ ಮಳೆ ಸಿಕ್ಕದ್ ಬಾಳಿ ಗಿಡ ಕಣಂಗೆ ಬಗ್ಗಿ ಹೋಯ್ತು.
2: ಅಲ್ಲ ಆ ನಮ್ನಿ ಪುಸ್ತಕ ತಪ್ಪು ಕೇಳುದ ಮರ ಶಾಲೆಗೆ ತಪ್ಪು ಕೇಳ್ದೆ ಮಕ್ಕಳು ಓದಬಾರ್ದ ಹಂಗಾರೆ?
3: ಇಲ್ಲಿ ಕಾಣಿ ಲಕ್ಷ್ಮಣಣ್ಣ, ಬರೀ ಪುಸ್ತಕದಲ್ಲಿ ಇಪ್ಪದ್ ಮಾತ್ರ ಓದಿ ಪುಸ್ತಕದ ಹುಳು ಹಾಪುಕಾಗ. ಪುಸ್ತಕದ ಪಾಠಕ್ಕಿಂತ ಮಕ್ಕಳಿಗೆ ಜೀವನ ಪಾಠ ಮುಖ್ಯ. ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿನೂ ಹೇಳಿಕೊಡ್ತು. ಬೆನ್ ಗೊಂಚಿಗೆ ಹಾಕಿ ಜಪ್ಪುದಲ್ಲ.
2: ಏನೋ ಶಂಕರಣ್ಣ, ನಾವೆಲ್ಲ ಶಾಲಿಗೆ ಹೋಪತಿ ಹಿಂಗಲ್ಲ ಹೊರಮೇಕ ಮಾಡ್ಲಿಲ್ಲ ಮರ್ರೆ. ಗಾಳಿ ಮಳಿ ಕಾಣದೆ ಹೊಳಿ ತೋಡಂಗಲ್ಲ ಈಚ್ಕಂಡ ಹಾಡಿ ಗುಡ್ಡಿ ಎಲ್ಲ ಹತ್ತಿ ಇಳ್ದ.
3: ಆ ಗಂಡಿನ ಹತ್ರ ಸುಳ್ಳ ಯಾಕೆ ಹೇಳ್ತ್ರಿ ಮರ್ರೆ? ಶಾಲಿಗೆ ಒಪ್ಪು ಬದ್ಲು ಎಲ್ಲ ಗೋಯ್ ಮರ ಇತ್ತು, ಎಲ್ಲ ಮೈನ್ ಮರ ಇತ್ತು, ಎಲ್ಲ ಕೋಳಿ ಪಡಿ ಇತ್ತು ಅಂದಳಿ ಊರ ಮೇಲೆ ಬಳಕ ತಿರ್ಗದಲ್ದೆ ನೀವು. ಆ ಸುಶೀಲಕ್ಕನ್ ಮನೆಗೆ ಹೆಲ್ಸಿ ನಣ್ಕೋದಕ್ ಹೋಯ್ ಅವಳು ಕತ್ತಿ ಬಿಸಾಡಿ ಅದು ನಿಮ್ ಗ್ವಾಂಜಿಡಿ ಮೇಲೆ ಬಿದ್ದ ರಕ್ತ ಬಂದ.
2: ಸುಮ್ನೆ ಸುಮ್ನೆ ಮಾರೆ, ಮಕ್ಕಳ ಮರಿ ಎದಿರಲ್ಲ.
3: ಅದಿರ್ಲಿ, ಆಗಳೆಂತದೋ ಆಚಿ ಮನೆ ಗಂಡಿನ ಕಾಲಡಿ ನುಗುಳಂದಲ್ಲಿ ಹೇಳ್ತಿದ್ದೀರಲ್ಲ, ಅದು ದೊಡ್ಡ ತಪ್ಪು. ಯಾವತ್ತು ಒಬ್ಬರನ್ನ ಇನ್ನೊಬ್ಬರಿಗೆ ಹೋಲಿಕೆ ಮಾಡೋಕಾಗ. 5 ಬೆರಳು ಒಂದೇ ತರ ಇರುತ್ತೆ ಹೇಳಿ, ಮಕ್ಕಳೊಟ್ಟಿಗೆ ಮಕ್ಕಳ ತರ ಇಪ್ಪು ಕಲಿನಿ.
2: ಆಯ್ತು ಮರ್ರೆ. ಅದಿರ್ಲಿ, ನೀವೇನ್ ಬೆಳಿಗ್ಗೆ ಬೆಳಿಗ್ಗೆ ಈ ಬದಿ ಬಂದಿರಿ?
3: ಹೌದಾ, ನಿಮ್ಮನೆ ಗಂಡರು ರಿಕ್ಷಾ ಬೇಕಂತ, ನಮ್ಮನೆ ಗಂಡಿ ಹೆಲಿಕಾಪ್ಟರ್ ಬೇಕಂಬ್ರ ಶಾಲಿಗೆ ಒಬ್ಬಗೆ ದ್ವಾಸಿ ಸೇಡ್ಕತ್ತಾಗ ಸಮಾ ಕುಟ್ಟಿಗೆ ಶಾಲಿ ಬಿಟ್ಟು ಬಂದಿ.
2: ಏ ಬೊಬ್ಬರ್ಯಾ,

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಹೌ ಹೌ ಹೌ, ಈ ಬಿಲಾಸ್ ಬಿಟ್ಟ ಕೋಳಿಗಳು ಅವ್ರ ಮನೆಯವ್ರ ಕಂಡಂಗೆ ಎಷ್ಟೊತ್ತಿಗೂ ನಮ್ಮನೆ ಹಂಗೆ ಹೆಕ್ಕ ತಿಂತಿಪ್ಪುದಪ್ಪ.
1: ಅವಳು ಸೊಕ್ಕ ಕಾಣ, ಅವಳ ಕೋಳಿ ಹೆಸರಂಗೆ ನಮ್ಗೆಲ್ಲ ಬಿಲಾಸ್ ಬಿಟ್ಟವ್ ಅಂತಾಳ. ಅವಳಿಗೆ ಏರು ಪೂರ ಇಳಿಸಿ ಬತ್ತೆ ತಡಿ ನನಗೆ. ಎಂತದ ಚಿಕ್ಕು, ಎಂತ ಅಂದೆ ನಮ್ಗೆ?
0: ನಿಂಗಲ್ಲ ಅಂದದ್ ನಿಮ್ಮನಿ ಕೋಳಿಗೆ. ಅಲ್ಲ ಮಾರತಿಯ, ಆ ಪಾಟಿ ಕೋಳಿ ಸಾಂಕಿ ನಮ್ ತೋಟು ಮರ್ನ ಕಟ್ಟಿ ಮರ್ನ ಬುಡ ಗೊಬ್ರು ಗುಂಡಿ ಒಂದು ಬೆಚ್ಚುದಿಲ್ಲ. ಅಲ್ಕಂಡ್ ನಮ್ಮನಿ ಸ್ವಾಮಂಗೆ ಹರ್ಗಿದಡಿ ಖುಷಿ ಅಂದೇಳಿ ಮೊನ್ನೆ ಸ್ವಲ್ಪ ಹರ್ಗಿ ಬೀಜ ಹಾಕಿದೆ, ಚಿಗ್ರು ಒಡೆದ ಮೇಲೂ ಬಂದಿತ್ತು. ನಿಮ್ಮನಿ ಆ ಹರ್ಮೈಕದ್ ಹೈಡಿ ಬಂದ್ ಅದನ್ನೆಲ್ಲ ಹೈಡಿ ಹಾಕಿತ್ತಲೆ. ಇನ್ನೊಂದು ಸಲ ಆದ್ರ ಸೊನಾರ್ ಮುರುದಂತೂ ಗ್ಯಾರಂಟಿ ಕಾಣ.
1: ಈಗ ಸೊನಾರ್ ಮುರುದೆಲ್ಲ ಮಾತಾಡ್ಬೇಡ ನೀನ್, ಅದ್ ದೇವ್ರಿಗ್ ಬಿಟ್ಟದ ಕೋಳಿ. ಮತ್ ನನ್ ದೇವ್ರು ಬಂದ್ ನಿನ್ ಮೆಟ್ಕಂತಂದಳಿ ಒಂದ್ ಹೇಳ್ಬೇಡ ಮರತಿ.
0: ನೀನ್ ಅದೆಲ್ಲ ಹೇಳಿ ನನ್ ಹೆದರ್ಸ್ಬೇಡ. ಕೋಳಿ ಎಲ್ಲ ನಿಮ್ಮನಿದ, ಅದ್ ಮೇಯುಕೆ ನಮ್ಮನಿ ಗೆದ್ದಿ ನಮ್ ತೋಟು ಒಂದು ಕಾಂಬು ಕಾತಿಲ್ಲ. ಇಲ್ಲಿ ತಿಂಬುದ ನಮ್ಮನಿ ಕಾಣದಲ್ಲೇ ಉಳ್ಚು.
1: ಆ ಹಿಂದ್ ಒಂದ್ ಸರ್ವನಾಶ ಆತು ಇಲ್ಲಪ್ಪ. ಈಗ ಹಾಂಗೆಲ್ಲ ಶಾಪ್ ಗುಳಿ ಹಾಕ್ಬೇಡ. ಮೊನ್ನೆ ನಿಮ್ಮನಿ ದನ ನಮ್ಮನಿ ಅಗಡೆಗೆ ಹಾಕೋದಷ್ಟೂ ಚಿಗ್ರ ಕಂಡಿದ್ದ ಬಸ್ಲಿನ ಒಂಚೂರೂ ಬಿಡ್ದೆ ತಿನ್ಕೊ ಹೋಯ್ತಲ್ಲ. ಅಷ್ಟೊತ್ತಿನ ಹಿಂಗೆ ಸೀರೆ ಬೊಗ್ರಕ ಜಗಳ ಮಾಡು ಬಂದಿನ ನಿನ್ನ ಹತ್ರ.
0: ಮೂಗ್ ಪ್ರಾಣಿ ಗೊತ್ತಾಗ್ತಾನ ಬಸ್ಲಿ ನಿಮ್ಮನಿದ ನಮ್ಮನಿದ ಅಂದೇಳಿ? ಒಂದ್ ಕೆಲ್ಸ ಮಾಡ, ಇನ್ಮೇಲೆ ಬಸ್ಲಿನ ನಿಮ್ಮನಿ ಒಳಗೇ ನೆಟ್ಕೊ ಅಕ್ಕ.
1: ಎಂತ ನಿಂಗೊಂದ್ ನ್ಯಾಯ ನಂಗೊಂದ್ ನ್ಯಾಯನ?
2: ಹೆಂಗ್ಸ್ರೆ ನಗನಾಜಿಕೆ ಆದಿಲ್ಯ ನಿಮ್ಗೆ? ಈ ಪಾರ್ಟಿ ಓರಲ್ತ್ರಿ ಅಲ್ಲ, ನೋಡೂರ್ ರಂಗ ಸ್ಥಳದ ನಿತ್ಕಂಡ ಗಣಸ್ರಿ ಹೆದರಿಕಿಲ್ಲ ನಿಮ್ಗೆ.
0: ಇವ್ ಯಾವ ಸೀಮಿ ದೊಣ್ಣಿ ನಾಯ್ಕನ ನಮ್ ಮಧ್ಯೆ ಬಂದದ್ದ?
1: ನೀನ 90 ಮೊದ್ಲೇ ಒಲಿತೆ, ತೋಡಿಗೆ ಇನ್ ಬೀಳ್ಬೇಡ. ಮುಂಗಿ ಪೂರ ಬಿಚ್ಚಿ ಅಪ್ರೊಳಗೆ ಮನಿ ಸೇರ್ಕೊ ಹೋಗ.
0: ಅಬ್ಬ ನನ್ ಶಾಲಿ ಮೆಟ್ಟ ಮೊನ್ನೆ ರಾತ್ರಿ ಕಚ್ಕೊಂಡ್ ಹೋದ ಈ ಶೀನಣ್ಣನ್ ಮನಿ ನಾಯಿ.
3: ಅಬ್ಬ ನನ್ ಶಾಲಿ ಯೂನಿಫಾರ್ಮ್ ಹರ್ಗು ಅನ್ಸದ್ದ ಕಚ್ಚಿ ಹರ್ದಾಕದ ಈ ಶೀನಣ್ಣನ್ ಮನಿ ನಾಯಿಯೇ.
0: ಹೌದಾ, ಆ ಕಿಚ್ಚಿಡದ್ ನಾಯ ಅದನ್ ಬೆಚ್ಚುದಿಲ್ಲ ಇವತ್ತ.
2: ಇವ್ರಿಬ್ರು ಒಟ್ಟಾರ ಏ ಬೊಬ್ಬರ್ಯಾ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಇವತ್ತು ನಮ್ಮ ಕುಂದಾಪುರ ಮಾತುಕತೆಯಲ್ಲಿ. ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಯಾರಿದ್ರು ಅಂತ ಕೇಂದ್ರ ನಮ್ಮೊಟ್ಟಿಗೆ ಹೆಡ್ ಮಾಸ್ಟರ್ ಇದ್ರ. ಹೆಡ್ ಮಾಸ್ಟರ್ ಎಲ್ಲಿಂದ ಬಂದಿರಂದ್ರೆ ನಿವೇದಿತಾ ಪ್ರೌಢಶಾಲೆ ಬಸರೂರಿನ ಹೆಡ್ ಮಾಸ್ಟರ್. ಹಾ, ಗೊತ್ತಾಯ್ತು, ನಮ್ಮ ಸುಬ್ಬಣ್ಣ ಮಾಸ್ಟರ್ ಅಲ್ದ ಅಂತ ನಿಮಗೆ ಹೇಳ್ತಿಕ್ಕು ಸಾಕ. ಹೌದು, ನೀವು ಸರಿಯಾಗಿ ಹೇಳಿರಿ. ಸುಬ್ಬಣ್ಣ ಕೋಣಿ ಅವರು ನಮ್ಮೊಟ್ಟಿಗೆ ಇದ್ರು ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ. ನಮಸ್ಕಾರ.
2: ಹೇಗಿದ್ರಿ ಸರ್,
3: ಹುಷಾರಿದ್ರಿಯಾಗಿದೆ?
2: ನಿಮ್ ಧ್ವನಿ ಲಾಯ್ಕಿತ್ತು ಸರ್. ಎಷ್ಟು ವರ್ಷದಿಂದ ಶಿಕ್ಷಕ ವೃತ್ತಿಯಲ್ಲಿದ್ದೀರಿ?
3: ನಾನು ಒಂದು 26 ವರ್ಷದಿಂದ.
2: 26 ವರ್ಷದಿಂದ.
3: ಎಚ್
2: ಎಂ ಹೆಡ್ ಮಾಸ್ಟರ್ ಆಗಿ ಎಷ್ಟು ಟೈಮ್ ಆಯ್ತು?
3: ಹೆಡ್ ಮಾಸ್ಟರ್ ಆಗಿ ಒಂದು 7 ವರ್ಷ ಆಯ್ತು.
2: 7 ವರ್ಷ ಆಯ್ತು. ಯಾವ್ದು ಲೈಕ್ ಆಯ್ತು?
3: ಅಡ್ಡಿಲ್ಲ, ಪರವಾಗಿಲ್ಲ.
2: ಅಲ್ಲ, ಈಗ ಬರೀ ಒಬ್ಬ ಶಿಕ್ಷಕ ಆಗಿರೋದು ಒಳ್ಳತ್ತ, ಈ ಹೆಚ್ಚಿನ ಜವಾಬ್ದಾರಿ ತಕೊಂಡು ಹೆಡ್ ಮಾಸ್ಟರ್ ಆಗೋದು ಒಳ್ಳತ್ತ?
3: ಅದು ನಾವು ಮಾಡುವಂತ ಕೆಲಸ ಇದ್ರ ಮೇಲೆ ಹೊಂದ್ಕೊಂಡಿರ್ತದೆ.
2: ನೀವು ಎಷ್ಟು ಪ್ರೀತಿಸ್ತೀರಿ ನಿಮ್ ಕೆಲಸ?
3: ನಾವು ನಮ್ಮ ವೃತ್ತಿಯನ್ನ ಗೌರವಿಸಬೇಕು, ಪ್ರೀತಿಸಬೇಕು.
2: ತುಂಬಾ
3: ಪ್ರೀತಿಸ್ತೀವಿ.
2: ನಿಮ್ಗೆ ತುಂಬಾ ಇಷ್ಟ?
3: ಹೌದು, ಇಷ್ಟ. ಶಿಕ್ಷಕ ವೃತ್ತಿ ಮಕ್ಕಳಿಗೆ ಏನಾದ್ರೂ ಪಾಠ ಮಾಡುವಂತದ್ದು ಅಂತ ಹೇಳಿದ್ರೆ ಒಳ್ಳೇದಲ್ಲ.
2: ಯಾವ ಸಬ್ಜೆಕ್ಟ್ ಪಾಠ ಮಾಡ್ತೀರಿ ಸರ್?
3: ನಾನು ಹಿಂದೆ ಸೋಷಲ್ ಸೈನ್ಸ್ ಮತ್ತೆ ಕನ್ನಡ ಪಾಠ ಮಾಡ್ತಾ ಇದ್ದೆ.
2: ನಿಮ್ದೀಗ ಕನ್ನಡ ಮಾಧ್ಯಮ ಶಾಲೆ. ಸ್ಟ್ರೆಂತ್ ಹೆಂಗಿತ್ತು?
3: ಸ್ಟ್ರೆಂತ್ ಪರವಾಗಿಲ್ಲ, 120 ಚಿಲ್ಲರಿದೆ.
2: ಇದೆ, ಗುಡ್ ಸರ್. ಈ ಕಾಲಕ್ಕೂ 120 ಚಿಲ್ಲರಿ ಮಕ್ಕಳಿದ್ರಂದ್ರೆ ಅದು ಹೆಚ್ಚೆ. ಯಾವ ತರ ಎಲ್ಲ ನೀವು ಆಕರ್ಷಣೆಗಳನ್ನೆಲ್ಲ ಇಟ್ಕೊಂಡಿರಿ ಈಗ ನಿಮ್ ನಿವೇದಿತ ಶಾಲೆ?
3: ನಿವೇದಿತ ಶಾಲೆ ಎಲ್ಲ ಮಕ್ಕಳನ್ನಂದ್ರೆ ಈಗ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ನಾವು ಅದಕ್ಕೆ ಸ್ವಲ್ಪ ಗ್ರಾಮೀಣ ಭಾಗದ ಮಕ್ಕಳಿಗೆ ಜಾಸ್ತಿ ಅಂದ್ರೆ ಲೋಕಲ್ ಮಕ್ಕಳೆಲ್ಲ ಮನೆ ಬಾಗಿಲಿಗೆ ಈಗ ಎಲ್ಲ ವೆಹಿಕಲ್ ಬಂದಿದೆ, ಎಲ್ಲ ಕರ್ಕೊಂಡು ಹೋಗ್ತಾರೆ. ಬೇರೆ ಬೇರೆ ರೀತಿಯಾದಂತ ಅವರಿಗೆ ಸೌಲಭ್ಯಗಳನ್ನೆಲ್ಲ ಕೊಡ್ತಾ ಇದ್ರು. ನಾವು ಹಾಗೆ ಬೇರೆ ಬೇರೆ ಅವ್ರ ಮಕ್ಕಳಿಗೆ ಬೇಕಾದಂತ ನೋಟ್ಸ್ ಪುಸ್ತಕ, ಅವರಿಗೆ ಸಮವಸ್ತ್ರವು, ಹಾಗೆ ಅವರಿಗೆ ಬೇರೆ ಎಲ್ಲ ಪಾಠಕ್ಕೆ ಬೇಕಾದಂತ ಅವರಿಗೆ ಬೇರೆ ಬೇರೆ ಪರಿಕರಗಳನ್ನ, ಕಲಿಕಾ ಸಾಮಗ್ರಿಗಳನ್ನೆಲ್ಲ ಒದಗಿಸಿಕೊಂಡು ನಾವು ಇದ್ ಮಾಡ್ತಾ ಇದ್ದೇವೆ. ಮತ್ತೆ ನಮ್ಮಲ್ಲಿ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ ಇದೆ, ಅದು ಸುತ್ತಮುತ್ತಲಿನ ಶಾಲೆಗಲ್ಲ, ಸ್ವಲ್ಪ ಫೀಡಿಂಗ್ ಸ್ಕೂಲಿಗಲ್ಲ. ನಾವು ಅವ್ರನ್ನ ಕರೆಸಿ ಸ್ವಲ್ಪ ಆ ರೀತಿಯಾಗಿ ಅವ್ರನ್ನ ನಮ್ ಶಾಲೆಗೆ ಬನ್ನಿ ಅಂತ ಹೇಳಿ ಆ ರೀತಿಯಾಗಿ ಮನವಸ್ಥೆ ಇತ್ತು
2: ಒಂದ್ ಕಾಲದಲ್ಲಿ ಸರ್. ನಾವು ಎಲ್ಲ ಹೈಸ್ಕೂಲಿಗೆ ಹೋಗಿಗೆ ನಮ್ಮ ಅಪ್ಪ ಬಿದಿಕೊಳ್ಳೋ ಅಲ್ಲಿ ಹೆಡ್ ಮಾಸ್ಟರ್ ಕಾಲ್ ಹಿಡಿಕಿತ್ತು, ನಮ್ಮ ಮಗಿಗ್ ಒಂದ್ ಸೀಟ್ ಕೊಡಿ. ಈ 250 247 ಅಂಕಲ್ ಆರಿತ್ತಲ್ಲ, ಮತ್ತೆ ಕೆಮ್ದ ಬೇಡ, ಅಲ್ಲಿ ಹೋಯ್ದು ಅಮ್ಮಯ್ಯ ದಕ್ಕಯ್ಯ ಹೊಡೆದ್ರೆ ಮಾತ್ರ ಸೀಟ್ ಸಿಕ್ಕುದು, ಇಲ್ಲಿ ಸೀಟ್ ಸಿಗ್ತಾ ಇರ್ಲಿಲ್ಲ. ಆದ್ರೆ ಈಗ ಹಂಗಲ್ಲ, ನೀವು ಆ ಮಗಿಗೆ ಎಷ್ಟು ಮಾರ್ಕ್ ಬಂದ್ರು ಮಗಿನ ಕಾಲಿ ಬಿದ್ದೀಗ ಶಾಲೆ ಕರ್ಕ ಬರ್ಕ
3: ಅಂತ ಪರಿಸ್ಥಿತಿ ಬಂದಿದೆ.
2: ಆ ಪರಿಸ್ಥಿತಿ ಬಂದಿದೆ ಕನ್ನಡ ಮಾಧ್ಯಮದಲ್ಲಿ. ಈಗ ಇವಾಗ ನಿಮ್ಗೆ ತುಂಬಾ ಬೇಸರ ಅನ್ಸಲ್ವಾ? ಅಂದ್ರೆ ನಾನು ನನ್ನ ಅಣ್ಣಲ ಟೀಚರ್ ಅವ್ರನ್ನ ಹತ್ರದಿಂದ ಕಂಡಂಗ ಅವ್ರು ತುಂಬಾ ಬೇಸರ ಪಟ್ಕೊಂಡು ಸುಮಾರು ಟೈಮ್. ಯಾಕೆ ಗೊತ್ತಾ, ದಮ್ಮಯ್ಯ ದಕ್ಕಯ್ಯ ಹಾಕಿ ಈಗ ಮಕ್ಕಳನ್ನ ಮಕ್ಕಳ ಅಬ್ಬಿ ದಿಕ್ಕಳಿಗೆ ದಮ್ಮಯ್ಯ ದಕ್ಕ ಅಪ್ಪ ಅಬ್ಬಿ ದಿಕ್ಕಳಿಗೆಲ್ಲ ರಿಕ್ವೆಸ್ಟ್ ಮಾಡಿ ಶಾಲೆ ಕರ್ಕೊಂಡು ಬರುವಂತಹ ಪರಿಸ್ಥಿತಿಯನ್ನ ಕನ್ನಡ ಮಾಧ್ಯಮ ಶಾಲೆಗಳು ತಲುಪಿದ್ದಾವೆ. ಅಲ್ಲಿ ಗುಣಮಟ್ಟ ಕಡಿಮೆ ಇತ್ತಂತಲ್ಲ, ಆಕರ್ಷಣೆಗಳು. ನಿಮ್ಗೆ ಎಂತ ಅನ್ಸುತ್ತ ಆ ಬಗ್ಗೆ?
3: ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಈಗ ಸ್ಪರ್ಧಾತ್ಮಕ ಯುಗ, ಎಲ್ಲ ಕಡೆ ಈಗ ನಾವು ನೋಡ್ತೇವೆ, ಎಲ್ಲ ಅಣಬೆ ಹಾಗೆ ಎಲ್ಲ ಶಾಲೆಗಳು, ಇಂಗ್ಲಿಷ್
2: ಶಾಲೆಗಳು.
3: ಹಿಂದೆ STD ಬೂತ್, ನಾವು ಲೆಕ್ಕ ಹಾಕ್ಲಿಕ್ಕೆ ಹೋಗಿದ್ರು ಈ ನಾವು ಶಾಸ್ತ್ರಿ ಪಾರ್ಕ್ ಇಂದ ಸೀದಾ ಬಸರೂರು ಮೂರ್ಕೈ ಹೋಗೋ ತನಕ ಕೆಲವು
2: STD ಬೂತ್
3: ಇದ್ದಿತ್. ಹಾಗೆ ಈಗ ಎಲ್ಲ ಕಡೆ ಅಣಬೆ ಹಾಗೆ ಶಾಲೆ ಇದಾಗಿದೆ ಆ ರೀತಿಯಾಗಿ. ಹಾಗೆ ಅಲ್ಲಿ ಅವರ ಒಂದು ಉದ್ದೇಶ ಆಗಿರ್ತದೆ, ಯಾಕೆ ಕೇಳಿದ್ರೆ ನಾವು ಒಳ್ಳೆಯ ಒಂದು ನಮ್ಮ ಸಂಸ್ಥೆ ಮುಂದುವರಿಬೇಕು, ಒಳ್ಳೆಯ ಶಿಕ್ಷಣ ಕೊಡಬೇಕು, ಪ್ರತಿಷ್ಠಿತವಾದಂಥ ಒಂದು ಸಂಸ್ಥೆ ಆಗಬೇಕು, ಒಂದು ಧ್ಯೇಯ ಇಟ್ಕೊಂಡು ಅವರು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಆ ರೀತಿಯಾಗಿ ಮಾಡ್ತಾ ಇದ್ದಾರೆ. ಈಗ ಸ್ಪರ್ಧೆ ಅಲ್ಲ, ಎಲ್ಲ ಇದ್ರ ಎಲ್ಲ ರಂಗದಲ್ಲೂ ಸ್ಪರ್ಧೆ ಇದೆ.
2: ಓಕೆ, ನಾನು ಇನ್ವೈಟ್ ಮಾಡೋದು ಈ ವಿಷಯ ಡಿಸ್ಕಸ್ ಮಾಡಕಂತೂ ಅಲ್ಲ, ನಿಮ್ ಹೆಡ್ ಮಾಸ್ಟರ್ ಆಯಿಪ್ಪುಕ್ ಹೋಗಿ ನಾನು ಈ ವಿಷಯ ಒಂಚೂರು ಎತ್ತದಷ್ಟೇ. ನೀವು ನಾವು ಇವತ್ತು ಮಾತಾಡ್ತಾ ಇರೋ ಕಾರಣ ಕುಂದಾಪುರ ಮಾತುಕತೆ. ಸೊ ಕುಂದಾಪುರ ಮಾತುಕತೆಯಲ್ಲಿ ನನಗೆ ತಿಳಿದ ಹಾಗೆ ಮೊನ್ನೆ ಸಾಹಿತ್ಯ ಸಮ್ಮೇಳನದಲ್ಲಿ, ನಾವು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭೇಟಿಯಾದಾಗ ನೀವು ಜನಪದ ಹಾಡುಗಳನ್ನ ಕುಂದಾಪುರ ಕನ್ನಡದಲ್ಲಿ, ನಮ್ಮ ಕುಂದಾಪುರ ಕನ್ನಡದ ಹಾಡುಗಳೇ ಇದ್ದಾವೆ, ನಾನು ಅದನ್ನ ಹಾಡ್ತೆ ಅಂತ ಹೇಳಿದ್ರಿ. ಎ ವಿ ನಾವುಡ್ರ ಜೊತೆಗೆ ನೀವು ತುಂಬಾ ಕೆಲಸ ಮಾಡಿದಿರಿ, ಅವರ ವಿದ್ಯಾರ್ಥಿ ಕೂಡ ಆಗಿದ್ರಿ ಅಂತ, ನಮ್ಮ ಭಂಡಾರಕಾಸ್ ಕಾಲೇಜಿನ ವಿದ್ಯಾರ್ಥಿ ನೀವು. ಸೊ ಒಂದ್ ಹಾಡಿಂದ ಶುರು ಮಾಡುವಲ್ಲ ಸರ್, ಯಾವ ಹಾಡು ತಯಾರಿತ್ತೀಗ?
3: ನಾನೀಗ ಕಾಳುವಾರದ ಕಾಳಿಂಗ ದೇವರ ಬಗ್ಗೆ ಒಂದು ವರ್ಣನೆ ಮಾಡುವಂತ ಒಂದು ಹಾಡಿದೆ, ಅದನ್ನ ಹಾಡ್ತೇನೆ.
2: ನಮ್ಗೆ ಕಾಳುವಾರ ಅಂದ್ಕೂಳೆ ನೆನ್ಪಪ್ಪದ್ ಕಾಳುವಾರ ಷಷ್ಠಿ.
3: ಹೌದು,
2: ಷಷ್ಠಿ ಬಂದ್ರೆ ಅದ್ರ ಕಾಳುವಾರ ಗೋತಿಲ್ಲ, ಷಷ್ಠಿ ಗೋತಿಲ್ಲ ಅಂದ್ರೆ ಕಾಳುವಾರಕ್ಕೆ ಹಬ್ಬದಂದ ಅರ್ಥ.
3: ಹೌದು.
2: ಸೊ ಈಗ ನೀವು ಕಾಳುವಾರದ ಕಾಳಿಂಗನ್ ಬಗ್ಗೆ ಬರ್ದಿರೋ ಪದ್ಯ ಅಂತ ಹೇಳ್ರಿ, ಹೇಳಿ ಸರ್.
3: ಬರ್ದದಲ್ಲ, ಹಿಂದೆ ಜನಪದ
2: ಮೊದ್ಲಿಂದಾನೆ ಇದ್ದದ್ದ
3: ಜನಪದ್ರೆ ಅದನ್ನ ಇದ್ ಮಾಡಿದ್ದಾರೆ.
2: ವೆರಿ ನೈಸ್, ಬ್ಯೂಟಿಫುಲ್, ಹೇಳಿ ಸರ್.

0: ಸೂಪರ್. ಇಷ್ಟೆಯಾ ಎರಡಲೇನಾ?
1: ಹಾ, ಇದು ಅಂದ್ರೆ ದೇವರ ವರ್ಣನೆ ಅಂದ್ರೆ ಒಂದು ಅಂದ್ರೆ ಅಲ್ಲಿ ನಾವು ನೋಡ್ತೇವೆ ಉದಾಹರಣೆಗಳು ಬೇಕಾದ್ರೆ, ನಾಗ್ ದೇವ್ರು ಬನಂತ ಕ್ಷಣ ಅಲ್ಲಿ ಬಾಗಳ ಹೋಗಿದ್ದೇ ಇರ್ತದೆ, ಬಾಗಳ ಮರ,
0: ಹೌದು,
1: ಅದ್ರ ಹೂವೆಲ್ಲ ಕೆಳಗ್ ಬಿದ್ದಿರ್ತದೆ, ಪರಿಮಳ ಆಗಿರ್ತದೆ. ಮತ್ ನಾಗ್ ದೇವರಿಗೆ ಬಹಳ ಪ್ರಿಯವಾದ ಸಿಂಗಾರ, ಸಿಂಗಾರ ಅಂದ್ರೆ ದೇವರು ಇದಾಗಿ ಅವರು ದರ್ಶನ ಇದೆಲ್ಲ ಆಗಿದ್ರು ಪ್ರಸಾದ ಕೊಡುದು ಸಿಂಗಾರ ಹೋಗಲ್ಲ,
0: ಕರೆಕ್ಟ್,
1: ಭಕ್ತಾದಿಗಳಿಗೆ ಕೊಡುವಂತದ್ದು ಸಿಂಗಾರದ ಹೋಗು ಅಂದ್ರೆ ಬಾಗಳ ಹೋಗು ಮತ್ತೆ ಸಿಂಗಾರ ಹೂ ಕೊನೆ ನಾಗ್ ದೇವರಿಗೆ ಅತ್ಯಂತ. ಮತ್ತೆ ನಾವು ಕೇದಗೆ ಕೇದಗೆ ಅದು ಬಹಳ ಪ್ರಿಯ ನಮ್ಗೆ. ಉದಾಹರಣೆಗೆ ನಾಗರ ಪಂಚಮಿಗೆ ಅದಿಲ್ದೆ ಆಗೋದೇ ಇಲ್ಲ,
0: ನಿಜ.
1: ಏನೇನಲ್ಲ ತಂದು
0: ಆದ್ರೆ ನೋಡಿ, ಆ ನಾಗದೇವರಿಗೆ ಅರ್ಪಿಸುವ ಹೂಗಳಲ್ಲಿ ಘಾಟಿನ ಹೂಗಲ್ಲ, ಯಾವ
1: ಅಲ್ಲ ಅಲ್ಲ
0: ಅಂದ್ರೆ, ನೀವು ಬಾಗಳ ಹೂಗ್ ತಕೊಂಡ್ರು, ಬಾಗಳ ಹೂಗ್ ಸ್ಮೆಲ್ ಅಂದ್ರೆ ಮೈಲ್ಡ್ ಸ್ಮೆಲ್, ಅದು
1: ಮೈಲ್ಡ್ ಸ್ಮೆಲ್
0: ತುಂಬಲ್ಲ. ಆದ್ರೆ ಆ ಸ್ಮೆಲ್ ಕೊಡುವಂತ ಖುಷಿ ಇದೆಯಲ್ಲ, ನೀವೀಗ ಹೇಳಿದ್ರಲ್ಲ ಬಾಗಳ ಮರದಡಿ ಬಾಗಳ ಹೂಗೆಲ್ಲ ಬಿದ್ದಿರುತ್ತ ಅಂತ. ಆ ಚಿತ್ರಣ ನಾವು ಶಾಣಕಿ ಪತಿ ಕಂಡದ್ದ, ಅದನ್ನ ಹೆಕ್ಕಿ ಹೆಕ್ಕಿ ಅದನ್ನ ಪೋಣಿಸಿ ಅದನ್ನ ಮಾಲೆ ಮಾಡಿ ಒಂದೇ ನಾವು ಮುಡ್ಕಂದು ಆ ತರದ್ದೆಲ್ಲ ಇರ್ತಿತ್ತಲ್ಲ. ಕೆಲವು ಮದುವೆಗಳಿಗೆ ಒಂದ್ ಕಟ್ಟಿ ಅದ್ದ ಬಾಗಳ ಹೂವಿನ ಹಾರ ಬೇಕಿರತ್ತ. ಸೊ ಇದೆಲ್ಲ ಒಂದ್ಸಲಕ್ಕೆ ನೆನ್ಪು ಬರುತ್ತೆ, ತುಂಬಾ ಪರಿಮಳ ಅಲ್ಲ. ಇವನ್ ಕ್ಯಾದ್ಗಿ ಕೂಡ ಅಂತ ಪರಿಮಳ ಅಲ್ಲ, ಅದು ಮಲ್ಲಿಗೆ ತರ ಘಮ್ಮನೋ ಪರಿಮಳ ಬರ್ತಿಲ್ಲ, ಆದ್ರೆ ಅದ್ರದೊಂದು ಪರಿಮಳ ಅಂತ ಮೂಗಲ್ಲಿ ಆಘ್ರಾಣಿಸುವಾಗ ಆ ಸ್ಮೆಲ್ ಇತ್ತಲ್ಲ, ವಾವ್, ಒಂಥರ ಬ್ಯೂಟಿಫುಲ್. ಈವನ್ ನಮ್ದು ಸಿಂಗರ್ ಹೋಗ ಅರಳುವತ್ತಿಗೆ, ಅಡಕೆ ಮರದಲ್ಲಿ ಅರಳುವತ್ತಿಗೆ ನಾವಲ್ಲಿ ಕೆಳಗೇನಾದ್ರು ಕುತ್ಕೊಂಡ್ರ ಅಥವಾ ಸುತ್ತಮುತ್ತ ತಿರುಗ್ತಾ ಇದ್ರ ಅದ್ರ ಪಕ್ಕದಲ್ಲೇ ಆ ಪರಿಮಳ, ಅಷ್ಟೊತ್ತಿಗೆ ಒಂದ್ ಬತ್ತ ಕಾಣೆ, ಅದೊಂದು ಚಂದದ ಸ್ಮೆಲ್. ಅದಾದ ನಂತರ ಅದು ದೇವರಿಗೆ ಅರ್ಪಣೆ ಆಗಿ ಮತ್ತೆ ನಮ್ ಕೈಗೆ ಬಂದಾಗ ಅಲ್ಲಿರೋ ಎಲ್ಲ ಪರಿಮಳದೊಟ್ಟಿಗೆ ಬತ್ತಲ್ಲ ವಾಪಸ್, ಅದು ಇನ್ನೊಂಥರ ಅನ್ನೋ ಅಘ್ರಾಣಿಸುವಿಕೆ ಅಂದ್ರೆ ಅದೊಂದು ಖುಷಿ ಕೊಡದೆ ಬೇರೆ. ಅದ್ ಯಾವ್ದು ಒಂಥರ ಘಾಟ್ ಅಲ್ಲ ಹೇಳಿ ಸರ್, ಮುಂದುವರಿಸಿ.
1: ಹೀಗೆ ಒಂದು ಕೊಲ್ಲೂರ ಮೂಕಾಂಬಿಕ ದೇವರು ನಾವು ನೋಡ್ತೇವೆ, ಅಮ್ಮನವ್ರ ದೇವಸ್ಥಾನ, ದೇವಿ ದೇವಸ್ಥಾನ ಅಂತ ಹೇಳಿದ್ರೆ ಮಂಗಳವಾರ ಮತ್ತು ಶುಕ್ರವಾರ, ಅದರಲ್ಲೂ ಶುಕ್ರವಾರ ಬಹಳ ವಿಶೇಷ. ಈಗ ಒಂದು ಮನೆಯವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೊಲ್ಲೂರಿಗೆ ಆ ಮೂಕಾಂಬಿಕೆ ದೇವರನ್ನು ನೋಡ್ಕೊಳ್ಲಿಕ್ಕೆ ಹೋಗ್ತಾರೆ. ಆಗ ಹೋಗುವಾಗ ಕೊಲ್ಲೂರು ದೇವರ ಮೂಕಾಂಬಿಕೆ ದೇವಿಯನ್ನು ವರ್ಣನೆ ಮಾಡುವಂತ ಗೀತೆ ಕೊಲ್ಲೂರು.

0: ಅಂದ್ರೆ ದೇವರನ್ನ ದರ್ಶನ ಮಾಡ್ಲಿಕ್ಕೆ ಹೋಗಿದ್ದಾರೆ
1: ಕೊಲ್ಲೂರಮ್ಮ,
0: ಕೊಲ್ಲೂರಮ್ಮನ ಎಲ್ಲ ಅವರ ಹರಕೆ ಇದೆಲ್ಲ ಇದ್ ಮಾಡ್ಕೊಂಡಿದ್ರು. ಆಗ ಅವ್ರಿಗೆ ಕೊಡ್ಲಿಕ್ಕೆ ಏನು ಇದಿಲ್ಲ, ತುಂಬಾ ಬಡಸ್ತಿ ಕೇಳಿ. ಆಗ ಅವರಲ್ಲಿ ಇದ್ದಂತ ಒಂದು ಚಕ್ರ ಸರವನ್ನೇ ದೇವಿಗೆ ಆ ರೀತಿಯಾಗಿ ಅರ್ಪಣೆ ಮಾಡ್ತಾರೆ. ಆ ಅರ್ಪಣೆ ಮಾಡಿದ್ರು ಅವ್ರ ಮನಸ್ಸಿಗೆ ಯಾವುದೇ ರೀತಿಯ ಬೇಜಾರಿಲ್ಲ. ಏನಾಗ್ತ ಆ ಗಳಿಗಿಂದ ಅವರಿಗೆ ಎಲ್ಲ ಇದು ಮುಟ್ಟದೆಲ್ಲ ಚಿನ್ನ ಆಯ್ತಂತೆ, ಶುಭ ಆಯ್ತಂತೆ.
1: ವಾವ್, ಇಷ್ಟು ಲೈಕ್ ಇತ್ತು ಕತೆ,
0: ಶುಭ ಆಯ್ತಂತೆ.
1: ಜನಪದ ಕತೆ, ಇಷ್ಟು ಲೈಕ್ ಇತ್ತು. ದೇವ್ರಿಗೆ ಅರ್ಪಿಸಿದ್ರು ನನ್ನ ಹತ್ರ ಎಂತ ಇಲ್ಲ ಅಂತ ಹಾಕೊಂಡು ಚಕ್ರಿ ಸರ ದೇವ್ರಿಗೆ ಅರ್ಪಿಸ್ಬಿಟ್ಟಿದ್ದು, ದೇವಿ ಖುಷಿ ಆಗ್ಬಿಡ್ತು. ಅದ್ರ ನಂತರ ಮುಟ್ಟಿದ್ದೆಲ್ಲ ಚಿನ್ನ ಅಂದ್ರೆ, ನಾವು ಯಾವುದೇ ಸ್ವಾರ್ಥವಿಲ್ಲದೆ ಒಳ್ಳೆ ಮನಸ್ಸಲ್ಲಿ ದೇವ್ರಿಗೆ ಏನೇ ಕೊಟ್ರು ಕೂಡ ಆ ದೇವ್ರು ಮೋಸ್ಟ್ಲಿ ಅನುಗ್ರಹಿಸ್ಬಿಡ್ತಾರೆ ಅಂತ. ಅಲ್ಲ ಸರ್, ನೀವು ಇದನ್ನೆಲ್ಲ ಹ್ಯಾಂಗ್ ಕಲೆಕ್ಟ್ ಮಾಡ್ರಿ? ಮತ್ತೆ ಈ ಹಾಡುಗಳು ಯಾಕೆ ಉದ್ದಕ್ಕಿಲ್ಲ, ಯಾಕೆ ಇಷ್ಟೊಂದು ಶಾರ್ಟ್ ಇದಾವೆ? ನಂಗೆ ಇನ್ನು ಕೇಳ್ಕೊಂಬಾಗತ್ತಿತ್ತು.
0: ಅಂದ್ರೆ ನಾನಂದ್ರೆ ಸ್ವಲ್ಪ ಎಲ್ಲ ಸಣ್ಣ ಸಣ್ಣ ಅಂದ್ರೆ ಎಲ್ಲ ಸ್ವಲ್ಪ ತುಣುಕು ಇರ್ಲಿ ಅಂತ ಹೇಳಿ
1: ಸುಮಾರು ತಕ್ಕ ಬಂದಿರಿ.
0: ಸ್ವಲ್ಪ ಇದ್ ಮಾಡುದು, ಒಂದೇ ಹಾಡನ್ನ ಜಾಸ್ತಿಯಾಗಿ ಇದ್ ಮಾಡ್ಕೊಳ್ಲಿಲ್ಲ. ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ, ಈಗ ಇದೆರಡು ಹಾಡಿದ್ದು ಸ್ವಲ್ಪ ಒಂದೊಂದು ಚರಣ ಮಾತ್ರ. ಈಗ ಒಂದು ಮಕ್ಕಳ ಸೊಗಸು ಅಂತ ಹೇಳಿ ಒಂದು ಗೀತೆ ಬರ್ತದೆ, ಆ ಮಕ್ಕಳ ವರ್ಣನೆ ಮಾಡುವಂತದ್ದು. ಅದು ಜನಪದರು ಹೀಗೆ ಮಗುವಿನ ಲಾಲನೆ ಪಾಲನೆ, ತಾಯಿ ಆದವರು ಆ ಮಗುವನ್ನ ಹೇಗೆ ಸಾಕಿ ಸಲುತ್ತಾರೆ, 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿ ಆ ಮಕ್ಕಳನ್ನ ಪೋಷಣೆ ಮಾಡುವಂತ ಇಲ್ಲಿ ವರ್ಣನೆ ಒಂದು ಗೀತೆಯಲ್ಲಿ ಬರ್ತದೆ. ಎಲ್ಲರ ಮಕ್ಕಳಂಗೆ ಎಲ್ಲರ

0: ಚಪ್ಪಾಳೆ ಲಾಯ್ಕ್ ಐ ಸರ್, ಬಿಲ್ಲು ಹೋಲ್ತಾವೆ ಕುಡಿ ಹುಬ್ಬು,
1: ಮಗುವಿನ ವರ್ಣನೆ ಮಾಡುವ
0: ಎಷ್ಟು ಲಾಯ್ಕ್ ಅಲ್ಲ, ಹೆತ್ತಬ್ಬಿಗೆ ಹೆಗ್ನ ಮುದ್ದಂದ್ರ
1: ಮಗು ಹೇಗೆ ಇರ್ಲಿ, ಬಣ್ಣದಲ್ಲಿ ಆಕಾರದಲ್ಲಿ ದಷ್ಟಪುಷ್ಟವಾಗಿ ಹೇಗೆ ಇರ್ಲಿ, ಹೆತ್ತವರಿಗೆ ತನ್ ಮಗುವೆ ಸರ್ವಸ್ವ, ತನ್ ಮಗುವೆ ಮುದ್ದು
0: ಅಲ್ದ, ಅದಷ್ಟು ಚಂದ ಬೇರೆ ಯಾವ್ದು ಇಲ್ಲ ಅಂತ. ಸೊ ನೈಸ್. ಸೊ ಇದನ್ನೆಲ್ಲ ನೀವು ನಿಮ್ ಮಕ್ಕಳಿಗೂ, ನಿಮ್ ಮಕ್ಕಳು ಅಂದ್ರೆ ನಿಮ್ಮ ವಿದ್ಯಾರ್ಥಿಗಳಿಗೂ ಹೇಳ್ಕೊಡ್ತೀರಾ?
1: ಹಾ, ನಾನಂದ್ರೆ ನನ್ನ ಕನ್ನಡ, ಈಗ ನಾನು ಪಾಠ ಮಾಡ್ತಾ ಇದ್ದೇನೆ, ಕನ್ನಡ ಪಾಠ ಮಾಡ್ತಿರುವಾಗ ಅಲ್ಲಿ ಇದು ಬರ್ತದೆ, ಭಾವಗೀತೆ ಬರ್ತದೆ, ಜನಪದ ಬರ್ತದೆ, ಲಾವಣಿ ಬರ್ತದೆ, ಅದನ್ನೆಲ್ಲ ನಾನು ರಾಗ, ಈಗ ಹೊಸ ಪಠ್ಯ ಬಂದಾಗಲೇ ರಾಗ ಹಾಕಿದ್ದೇನೆ. ಈಗ ನಮ್ ಕನ್ನಡ ಶಿಕ್ಷಕರ, ಭಾಷಾ ಶಿಕ್ಷಕರ ಕಾರ್ಯಾಗಾರ ಇರ್ತದೆ, ಅಲ್ಲಿ ನಮಗೆ ಹಾಡ್ಲಿಕ್ಕೆ ಎಲ್ಲ ಅವಕಾಶ ಕೊಡ್ತಾರೆ, ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು, ಮತ್ತೆ ನಮ್ಮ ಸರ್ ಅಲ್ಲ, ನಮ್ಮ ಬಿಒ ಆಫೀಸರು, ಮತ್ತೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು, ಅವರೆಲ್ಲ ನಮ್ಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡ್ತಾರೆ. ನನಗೆ ಈ ಸಂಗೀತಕ್ಕೆ ಜಾಸ್ತಿ ಒಲವು ಕೊಟ್ಟದು ಕೆ ಕೆ ಕಾಳವರ್ಕರ್ ಅಂತ, ಅವರು ನನಗೆ ಗುರುಗಳು, ಅವ್ರು ನನಗೆ ಗುರುಗಳು. ಯಾಕೆ ಕೇಳಿದ್ರೆ ಅವ್ರು ನನಗೆ ವೇದಿಕೆ ಪರಿಚಯಿಸಿದ್ದು, ನಾ ಸಾಧಾರಣ 4ನೇ ಕ್ಲಾಸಿನಿಂದ ಹಾಡ್ತಾ ಇದ್ದೇನೆ,
0: 4ನೇ ಕ್ಲಾಸಿನಿಂದ
1: ನಾನು ಶಾಲೆಯಲ್ಲಿ ಕಟ್ಗೇರಿ ಶಾಲೆಗೆ ಹೋಗ್ತಾ ಇದ್ದೇನೆ. ಆಗ ಹೋಗುವಾಗಲೇ ಚೇತನ ಸಂಸ್ಥೆ ಕೋಟೇಶ್ವರ ಇದೆ, ಅವ್ರು ಒಂದು ಸ್ಪರ್ಧೆ ಇಟ್ಟಿದ್ರು, ಸಂಗೀತ ಸ್ಪರ್ಧೆ. ನಾವು 3 ಜನ ಹೋಗಿತ್, ಒಬ್ಬ ಇನ್ನೊಬ್ಬ ಸುಬ್ಬಣ್ಣ ಅಂತ ಹೇಳಿ ನನ್ನ ಹೆಸರಿನ, ಮತ್ತೊಬ್ರು ಸದಾನಂದ ಐತಾಳ್ರ ಅಂತ, ನಾವು 3 ಜನ ನಂಗ್ ಸಂಗೀತದಲ್ಲಿ ಪ್ರಥಮ, ಇನ್ನೊಬ್ರು ಚಿತ್ರದಲ್ಲಿ ಸುಬ್ಬಣ್ಣನಿಗೆ ಪ್ರಥಮ, ಮತ್ತೊಬ್ರು ಅವರು ಸಾಮಾನ್ಯ ಜ್ಞಾನ ಭಾಷಾ ಸಾಮಾನ್ಯ ಜ್ಞಾನದಲ್ಲಿ ಪ್ರಥಮ. ನಮ್ಗೆ ಪರ್ಯಾಯ ಫಲಕ ನಮ್ಗೆ ಸಿಕ್ಕಿತ್ತು ಚೇತನ ಸಂಸ್ಥೆ, ಅಲ್ಲಿಂದ ನಾವು ಸ್ಟಾರ್ಟ್.
0: ಅಂದ್ರೆ ನಿಮ್ಮ ಕಂಠ ಆಗ್ಲೇ ಕಂಚಿನ ಕಂಠ,
1: ಆಗಳಿಗೆ ಹಾಡ್ತಿದ್ದೆ.
0: ನಿಮ್ಮ ಹಾಡ್ಕೆ ಮತ್ತೆ ನಂಗೆ ಆಕ್ಚುಲಿ ಗಣೇಶ್ ಗಂಗೊಳ್ಳಿ ಅವ್ರ ನೆನಪಾಯ್ತು, ಅವರು ಈ ಸ್ಟುಡಿಯೋದಲ್ಲಿ ಬಂದೆಲ್ಲ ತುಂಬಾ ಹಾಡಿದ್ರು, ಅವ್ರು ಹಾಡುವಾಗ ಅದೊಂಥರ ವೈಬ್ರೇಷನ್, ಆ ವೈಬ್ರೇಷನ್ ನಿಮ್ಮ ಹಾಡಲ್ಲೂ ನನಗೆ ಅನ್ನಿಸ್ತು. ಆ ತರದೊಂದು ಆ ಸ್ವರದ ಕಂಠದ ತ್ರಾಣ ಇತ್ತಲ್ಲ, ತುಂಬಾ ತುಂಬಾ ಒಳ್ಳೇದೆ ಅದು, ಹೇಳ್ತಾರಲ್ಲ ಉಚ್ಛ್ರಾಯ ಮಟ್ಟದಲ್ಲಿದೆ. ಸೊ ತುಂಬಾ ಲಾಯ್ಕ ಆಯ್ತು ಸರ್ ನೀವು ಹಾಡಿದ್ದು. ಈಗ ನಿಮ್ಮ ವಿದ್ಯಾರ್ಥಿಗಳಿಗೆ ನೀವು ಕ್ಲಾಸ್ ಅಲ್ಲಿ ಪಾಠ ಮಾಡುವಾಗ ಕನ್ನಡ ಪಾಠದಲ್ಲಿ ಹಾಡು ಬಂದ್ರೆ ಅದಕ್ಕೆ ರಾಗ ಸಂಯೋಜನೆ ನೀವೇ ಮಾಡಿ ನೀವು ಹಾಡ್ತೀರಿ? ಆಕ್ಚುಲಿ ಇದು ಮಕ್ಳಿಗೆ ತುಂಬಾ ಹೆಲ್ಪ್ ಆಗ್ತದೆ, ನಂಗೆ ಈಗಲೂ ನೆನಪಿದೆ, ನನ್ನ 8ನೇ ಕ್ಲಾಸ್ ಅಲ್ಲಿ ನರೇಂದ್ರ ಕುಮಾರ್ ಕೋಟ ನಮ್ ಕನ್ನಡಕ್ಕಿದ್ಯ ವಿವೇಕದಲ್ಲಿ, ಅವ್ರು ನಮ್ಗೆ ಎಂತದೇ ಹಾಡು ಬಂದ್ರು ಅದಕ್ಕೊಂದು ಅವ್ರದ್ ರಾಗ ಹಾಕುದು ಹಾಡುದು ಮತ್ತೆ ನಮ್ಮ ಹತ್ರ ಹಾಡ್ಸುದು. ಇವತ್ತಿಗೂ ನಂಗೆ ಈವನ್ ನನ್ನ ಮಗ ನನ್ನ ಮಗಳನ್ನ ತೊಟ್ಟಿಲ್ ತೂಗುವತ್ತಿಗೆ ನಾನು ಅದೇ ಹಾಡು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ನಂಗೆ ಮಾಸ್ಟರ್ ಎಂತ ಹೇಳಿಕೊಟ್ಟಿದ್ದ ಆ ರಾಗದಲ್ಲಿ ಹಾಡ್ತಾ ಇದ್ದೆ. ಓ ನನ್ನ ಚೇತನ, ಅವ್ರಾವತ್ ಎಂತ ಹಾಡಿರ್ಸಿದ, ಆಮೇಲೆ ನಾನು ಎಷ್ಟು ಹಾಡು ಕೇಳಿಕ್ಕೂ ಸಾಕು ಅದೇ ಲಿರಿಕ್ಸ್ ಬೇರೆ ಬೇರೆ ರಾಗದಲ್ಲಿ, ಆದ್ರೆ ನನ್ನ ಮಾಸ್ಟರ್ ನಂಗೆ ಕ್ಲಾಸ್ ಅಲ್ಲಿ ಅಂತ ಹೇಳಿಕೊಟ್ಟಿರ, ಅದನ್ನ ನಾನು ನನ್ನ ಮಕ್ಕಳಿಗೆ ತೊಟ್ಲು ತೂಗೋತಿ ನಾನು
1: ಹಾಡ್ತಿದ್ದೆ
0: ಅಂದ್ರೆ ಅದು ಮೆಮೊರಿಯಲ್ಲಿ ಅಷ್ಟು ಲೈಕ್ ನಿಂತಿತ್ತು. ಮತ್ತೆ ಈಸಿ ಅಂತ ಕೇಂದ್ರೆ ನಿಮ್ಗೆ ಅಲ್ಲಿ ಪದ್ಯದಲ್ಲಿ ಫಸ್ಟ್ ಲೈನ್ ಬರೀತಾರೆ ಲಾಸ್ಟ್ ಲೈನ್ ಇರುತ್ತೆ, ಮಧ್ಯದಲ್ಲೆಲ್ಲ ಬಿಟ್ಟದನ್ನು ತುಂಬಿಸಕಲ್ಲ. ಈ ರಾಗ ಸಂಯೋಜನೆ ಮಾಡಿ ಹಾಡಿಸಿದಾಗ ಅಥವಾ ನಾವ್ ಹಾಡಿದಾಗ ಮಕ್ಕಳಿಗೆ ಅದು ಲೈಕ್ ನೆನಪಿರುತ್ತೆ ಸರ್, ನೆನಪಿಟ್ಕೊಳ್ಳಿಕ್ಕೆ ಇದೊಂದು
1: ಒಳ್ಳೆ ಆಸಕ್ತಿ ಬರ್ತದೆ ಸ್ವಲ್ಪ.
0: ಕನ್ನಡ ಮಾಸ್ಟರ್ ಅದಕ್ಕೆ ಇಷ್ಟ ಆಗ್ತಾರೆ, ತುಂಬಾ ಇಷ್ಟ ಯಾರಂದ್ರೆ ಕನ್ನಡ ಮಾಸ್ಟರ್ ಅಂತ ಹೇಳ್ತಾರೆ. ಕ್ಲಾಸ್ ಅಲ್ಲಿ ಹಾಡಿ ಕ್ಲಾಸ್ ಅಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡಿ ನಾವು ಸಹ ಅದೇ ಟ್ಯೂನ್ ಅನ್ನ ಗುನ್ಗುನ್ಸು ಹಂಗ್ ಮಾಡ್ಕೊಂಡು ನಾವು ಮನೆಗೆ ಹೋಗಿ ನಮ್ ರಾಗ ಲೈಕ್ ಇಲ್ದಿದ್ರು ಆ ರಾಗ ಕತ್ತೆ ರಾಗ ಆಗಿದ್ರು ನಾವು ಒಬ್ರು ಎಪ್ಪತ್ತಿಗೆ ಹೌದು ಅವ್ರು ಹಾಡತ್ತರ ನಾವ್ ಇನ್ನೊಂದ್ಸಲ ಹಾಡುದು, ಅಥವಾ ನಮ್ಮ ರಾಗ ಲೈಕ್ ಇತ್ತಂದ್ರೆ ಅವ್ರ ಕ್ಲಾಸ್ ಅಲ್ಲಿ ನಮ್ಗೆ ಹಾಡಿ ಮಕ್ಕಳೆಲ್ಲ ಓ ಲೈಕ್ ಆಯ್ತು ಹಾಡುದಂತ ಹೇಳುವಾಗ ಒಂದು ಸಿಗುವ ಆ ಕಾಂಪ್ಲಿಮೆಂಟ್ ನ ಖುಷಿ. ಸೊ ಅವೆಲ್ಲ ಆ ಕನ್ನಡ ಟೀಚರ್ ಅದಕ್ಕೆ ರಾಗ ಸಂಯೋಜನೆ ಮಾಡಿ ಹಾಡಿಸ್ತಾರಲ್ಲ ಅದ್ರಲ್ಲಿ ಸಿಗೋದು. ನೀವ್ ಇವತ್ತಿಗೂ ಅದನ್ನ ಮಾಡ್ತಾ ಇದೀರ ಅಂದ್ರೆ ಭಾರಿ ಖುಷಿ.
1: ನಾನು ಇವಾಗ್ಲೂ ಮಾಡ್ತಾ ಇದ್ದೇನೆ.
0: ಓಕೆ,
1: ಈಗ ನಾನು 10ನೇ ಕ್ಲಾಸಿಗೆ ಕನ್ನಡ ಮಾಡ್ತಾ ಇದ್ದೇನೆ, ಅಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರದ್ದು ಒಂದು ಕೃತಿ ಬರ್ತದೆ ಸಂಕಲ್ಪ ಗೀತೆ ಅಂತ. ಆ ಸಂಕಲ್ಪ ಹೇಗಿತ್ತು
0: ಯಾವ್ದು
1: ಯಾವ್ದು
0: ಆ ಸಂಕಲ್ಪ ಗೀತೆ ಯಾವ್ದು?

0: ಭಾರತಿ ಆ ತರ ಟ್ಯೂನ್ ಅಲ್ಲಿ ಹಾಡಿದ್ ನೀವಲ್ಲ.
1: ಸೊ
0: ತುಂಬಾ ತುಂಬಾ ಲೈಕ್ ಇಸ್ ಸರ್. ನೀವೀಗ ಹಾಡಿದೀನಿ ಎರಡ್ ಸಲ ಹಾಡ್ರೆ ಅದ್ ಭಯಪಟ್ಟ ನಮ್ಗೆ, ಅಂದ್ರೆ ಆ ರಾಗದಿಂದ ಅದ್ ನಮ್ ಬೇಗ ಮನ ಮುಟ್ಟುತ್ತೆ ಅಂತ ಹೇಳ್ಕೊಂಡ ಭಾರಿ ಖುಷಿ ಆಯ್ತು. ಮುಂದಿನ ಹಾಡು ಯಾವ್ದಿದೆ ಹೇಳಿ.
1: ಮುಂದಿನ ಹಾಡು ಬೆಳಗ್ಗೆ.

0: ವಾ ವಾ ವಾ ವಾ ಸರ್, ಇದು ಆಕ್ಚುಲಿ ಕುಂದಾಪುರ ಕನ್ನಡದ್ದು ಹಾಡಲ್ಲ ಇದು, ನಮ್ಮ ಜನಪದದಲ್ಲಿ
1: ಜನಪದ ಸಂಗ್ರಹ. ಜನಪದ ಸಂಜೆ ಅವ್ರು ಊಟ ಮಾಡುವ ತನಕ, ಸಂಜೆ ತನಕ ಏನೆಲ್ಲ ವಿಧಿ ವಿಧಾನ ಇತ್ತು ಅದನ್ನೆಲ್ಲ ದಾಖಲಾತಿ ಎಲ್ಲ ಮಾಡ್ಲಿಕ್ಕೆ ಅವ್ರು ನನ್ನ ಕರ್ಕೊಂಡು ಹೋಗಿದ್ರು. ಆ ರೀತಿಯಾಗಿ ಹಂಪಿ ವಿಶ್ವವಿದ್ಯಾಲಯಕ್ಕೂ ನನಗೆ ಈ ಸುತ್ತ ಪರಿಸರದಲ್ಲಿ, ಉದಾಹರಣೆಗೆ ಬಳುಕೂರು, ಹಾಗೆ ಕಂದಾವರ, ಕಾಳವಾರ, ಕೋಣಿ, ಈ ಭಾಗದಲ್ಲೆಲ್ಲ, ಯಾಕೆ ಕೇಳಿದ್ರೆ ನನ್ನ ತಾಯಿ ಚೆನ್ನಾಗಿ ಹಾಡ್ತಿದ್ರು. ತುಂಬಾ ಚೆನ್ನಾಗಿ ಚೆಂದು ಅಂತ ಅವ್ರು ತುಂಬಾ ಚೆನ್ನಾಗಿ ಹಾಡ್ತಿದ್ರು. ಆ ರಾಗ ಎನ್ನುವಂತ ನನಗೂ ಆ ರೀತಿಯಾಗಿ ದೈವದತ್ತವಾಗಿ
0: ಬಂದಿದೆ.
1: ಹಾಡ್ಕೊಂಡಿದ್ರು ಅವ್ರು, ಹಾಡ್ತಿದ್ರು. ಇಲ್ಲ ಅವ್ರು ತೀರ್ಕೊಂಡ್ರು 2-3 ವರ್ಷದಿಂದ. ಹೌದು ಹೌದು.
0: ಆವತ್ತಿನ ತನಕ ಅಂದ್ರೆ ಕೊನೆ ಮೂಮೆಂಟ್ ತನಕ
1: ಹಾಡ್ತಿದ್ರು, ಹಾಡ್ತಿದ್ರು
0: ಎಲ್ಲದಕ್ಕೂ, ನಗು, ಅಳು, ಖುಷಿ, ದುಃಖ
1: ಎಲ್ಲ. ಅವರಿಗೆ ಶಾಲೆ ಹೋಗ್ಲಿಲ್ಲ, ಆದ್ರೂ ಸಮೇತ ಅವರು ಇದು ಜ್ಞಾಪಕ ಶಕ್ತಿ ಅಷ್ಟು ಉಂಟು ಹಾಡಿಂದ. ಇದು
0: ನೀವು ಅಬ್ಬಿಯಿಂದ ಯಾವ ಹಾಡು ಕಲೀಲಿಯಾ?
1: ಯಾವ್ದು
0: ಅಬ್ಬಿಯಿಂದ ಯಾವ ಹಾಡು?
1: ಅಲ್ಲ, ಅವರು ನನಗೆ ಸುಮಾರು, ಯಾಕೆ ಕೇಳಿದ್ರೆ ಈ ಮಕ್ಕಳ ವರ್ಣನೆ ಇದ್ ಮಾಡುವಂತದ್ದು. ಉದಾಹರಣೆಗೆ, ಈ ಸ್ಕೂಲಿಗೆ ಹೋದ್ ನನ್ ಮಗ ಕೆಸ್ಕೋರ ಹಳು ಸೇರಿ ಅಂದ್ರೆ, ಆ ಪ್ರಾಸಬದ್ಧವಾಗಿ ಅವ್ರು ಹೇಗೆ ಜನಪದರು ತಮ್ಮ ಅಂದ್ರೆ ಇದಾಗಿ ಅವ್ರು ಕಟ್ಟಿ ಹಾಡ್ತಿದ್ರು ಅವರೇ ಪದ ಪದ ಸೇರಿ. ಇಸ್ಕೂಲಿಗೆ ಹೋದ್ ನನ್ ಮಗ ಕೆಸ್ಕೋರ ಹಳು ಸೇರಿ ಅಂದ್ರೆ ಅಲ್ಲಿ ಪ್ರಾಸ ಪದ ಹೇಗೆ ಇದನ್ನ ಹೇಳಿದ್ರು ಅಂದ್ರೆ ಆ ಮಗು, ಉದಾಹರಣೆಗೆ ನನ್ನ ಹೆಸರು ಹೇಳ್ಕೊಂಡು ಸುಬ್ಬಣ್ಣ ಅಂದ್ರೆ ಶಾಲೆಗೆ ಮುಂದೆ ಹೋಗ್ಲಿ, ಮುಂದೆ ಓದ್ಲಿ, ನನ್ ಮಗ ಒಳ್ಳೆ ಇದಾಗ್ಲಿ, ವಿದ್ಯಾವಂತನಾಗ್ಲಿ, ಒಳ್ಳೆ ಉದ್ಯೋಗವನ್ನು ಹೊಂದ್ಲಿ ಅನ್ನುವಂಥದ್ದು. ಅಂದ್ರೆ ಅವರ ಆಶ್ಚರ್ಯಕ್ಕೆ ಬೇಸರಿಕೆ, ಅವರ ಒಂದು ನೋವು ನಲಿವು, ಆ ದುಃಖ ದುಮ್ಮಾನ ದುಗುಡ ಇದೆಲ್ಲ ಆ ಹಾಡಿನ ಮೂಲಕ, ಹಾಡಿನ ಮೂಲಕ ಅಂದ್ರೆ ಅವರ ಏಕತಾನತೆ, ಅಂದ್ರೆ ಅವರು ಆ ಕೆಲಸ ಬೇಗ ಸಾಗ್ಲಿ ಅನ್ನುವಂತ ಇದರಿಂದ, ನಟ್ಟಿ ನೋಡುವಾಗ್ಲಿ ಇರ್ಬೋದು, ಕೆಜಿಎಫ್ ಹೋಗಿರ್ಬೋದು, ಎಲ್ಲ ಸಮಯದಲ್ಲಿ ಅವರು ಆ ರೀತಿಯಾಗಿ ಹಾಡ್ತಿದ್ರು. ಉದಾಹರಣೆಗಳು ಬೇಕಾದ್ರೆ, ಅಪಾರಿಜಾತದ ಹೂವು ಪಾಗರ ಕಬ್ಬಿತ್ತು, ಆ ಪಾ ಪಾ ಎನ್ನುವಂತ ಆ ಪ್ರಾಸಬದ್ಧವಾದಂತ ಅಕ್ಷರ ಹೇಗೆ ನಿಯಮಿತ, ಅವರು ಆಗಾಗ ಗುಣಕ್ತಿದ್ರು. ನಾ ಅದನ್ನ ಎಲ್ಲ ಸಾಹಿತ್ಯ ನಾವು ಬರ್ದಿಟ್ಟಿದ್ರೆ ಈಗ ನಂಗೆ ಎಣ್ತಿತ್ತು.
0: ಹೌದು,
1: ಏವಿ ನೋಡ್ರು ನನ್ಗೆ ಈ ಕಡೆ ಎಲ್ಲ ಜನಪದ ಹಾಡೇನಿತ್ತು, ಆ ಶೋಭನೆ ಹಾಡೇನಿತ್ತು, ಮತ್ತೆ ಈ ರಾಜ ರಾಣಿಯರ ಕತೆ, ಜನಪದ ಕತೆ ಬರ್ತದಲ್ಲ, ಗಾದೆಗಳ ಸಂಗ್ರಹ ಅದನ್ನೆಲ್ಲ ಮಾಡಿ. ಆವಾಗೆಲ್ಲ ಅಂದ್ರೆ ಇಷ್ಟು ತಂತ್ರಜ್ಞಾನ ಮುಂದುವರಲಿಲ್ಲ, ಆಗ ಕ್ಯಾಸೆಟ್ ಎಲ್ಲ ಇದ್ ಮಾಡ್ಕೊಂಡು ನಾವು ರೆಕಾರ್ಡ್ ಮಾಡ್ಕೊಂಡು ಬಂದು ನಾವು ಅದನ್ನ ಬರೆದು ಅವರಿಗೆ ಆ ರೀತಿಯಾಗಿ
0: ವಾಕ್ಮನ್ಗಳನ್ನ ಯೂಸ್ ಮಾಡ್ತಿದ್ದಲ್ಲ ಸರ್.
1: ಹೌದು ಹೌದು,
0: ವಾಕ್ಮನ್ ತಕೊಂಡು
1: ರೆಕಾರ್ಡ್
0: ಮಾಡೋದು, ರಿವೈಂಡ್ ಮಾಡೋದು, ಫಾಸ್ಟ್ ಫಾರ್ವರ್ಡ್ ಮಾಡುದು, ಅಲ್ಲ
1: ಪೆನ್ಸಿಲ್ ಹಾಕಿ
0: ತಿರ್ಸೋದು, ಆ ರೀಲ್ ವೇರೆ ಅಲ್ಲಿ ಸಿಕ್ಕಾಕಂದ ಅದು ತುಂಡಾಪದು, ಅದನ್ನ ಮತ್ತೆ ಗೊಮ್ಮಾಕಿ ಒಣಸು, ಮತ್ತೆ ಪೆನ್ ಇಟ್ಕೊಂಡು ಆ ಕ್ಯಾಸೆಟ್ ನೊಳಗೆ ತಿರ್ಸಿ ಅದನ್ನ ಸರಿ ಮಾಡಿ ಮತ್ತೆ ಹಾಕಿ ಅದ್ರಲ್ಲಿ ಒಂದ್ 4 ಪದಗಳಲ್ಲೇ ಕೊಟ್ಟಾಯ್ತು, ಯಾಕಂದ್ರೆ ರೀಲ್ಲೇ ಕೊಟ್ಟು ಮಾಡಿ ಹಾಕಿರತ್ತಲ್ಲ ನಾವು. ಸೊ ಈ ತರ ಎಲ್ಲ ಮಾಡ್ತಿತ್ತು. ಈಗ ಬಿಡಿ ಮೊಬೈಲ್ ಇಟ್ಕೊಂಡು ಹಿಂಗ ಅಂದ್ರೆ ಫೋಟೋ ವಿಡಿಯೋ ಆಡಿಯೋ ಎಲ್ಲ ಠಕ ಠಕ್, ಎಲ್ಲಿದ್ದೀರಿ ನೀವು, ಎಷ್ಟು ಡಿಗ್ರಿ ಕೋನದಲ್ಲಿದ್ದೀರಿ ಎಲ್ಲ
1: ಬರ್ತದೆ.
0: ಸೊ ಅಷ್ಟು ಈಗ ಟೆಕ್ನಾಲಜಿ ಇಂಪ್ರೂವ್ ಆಯ್ತು. ಆ ಕಾಲದಲ್ಲಿ ನೀವು ಎಲ್ಲರೂ ಮನೆಗೆ ಮನೆಗೆ ಹೋಗಿ ಹಾಡನ್ನೆಲ್ಲ
1: ಸಂಗ್ರಹ ಮಾಡ್ತೀವಿ, ಸಂಗ್ರಹ ಮಾಡಿ ನಾನು ಎಬಿ ನೋಡ್ರಿಗೆಲ್ಲ ನಾನು ಅದನ್ನ ಯಾವುದು ಬರ ರೂಪದಲ್ಲಿ ಬರೆದು ಅವರಿಗೆ ಕೊಡ್ತೇವೆ. ಕಡೆಗೆ ನಂಗೆ ಒಂದು ಒಂದು ಕ್ಷೇತ್ರ ಕಾರ್ಯ ಬಂತು, ಕ್ಷೇತ್ರ ಕಾರ್ಯ ನಂಗೆ ಹಂಪಿ ಯೂನಿವರ್ಸಿಟಿಗೆ ಕರ್ಕೊಂಡು ಹೋದ್ರು. ನಾನ್ ಕಡೆಗೆ ಅಲ್ಲೂ ಒಂದು ವಾರ ಇದ್ದಿದ್ದೇನೆ ಅಲ್ಲೇ ಇದ್ದು. ಇದಕ್ಕೆ
0: ಅಲ್ಲೂ ಎಂತ ಮಾಡಿದ್ ಸರ್ ನೀವು?
1: ಕ್ಷೇತ್ರ ಕಾರ್ಯ ಅಂದ್ರೆ
0: ಫೀಲ್ಡ್ ವಿಸಿಟ್
1: ಅದು ಅಂದ್ರೆ ಎಲ್ಲ ಒಂದು ಶಾಲೆಗಳಿಗೆಲ್ಲ ಭೇಟಿ ಕೊಡುವಂತದ್ದು. ಅಂದ್ರೆ ನಮ್ಮ ಕನ್ನಡ ಶಾಲೆಗಳಲ್ಲಿ ಯಾವ್ದೆಲ್ಲ ಒಂದು ಮೂಲಭೂತ ಸೌಲಭ್ಯಗಳ ಕೊರತೆ ಇತ್ತು ಅದೊಂದು ಪ್ರಶ್ನೆವಳಿ ಇದೆ. ಹಂಪಿ ಯೂನಿವರ್ಸಿಟಿ ಅವರೇ ಪ್ರಸಾರಾಂಗದವರೇ ಇದ್ ಮಾಡಿದ್ದು, ಅದನ್ನ ನಾವೆಲ್ಲ ಪ್ರಶ್ನೆಗಳಿಗೆ ಎಲ್ಲ ಶಾಲೆಗೆ ಭೇಟಿ ಕೊಟ್ಟು ಅಲ್ಲಿ ಮುಖ್ಯೋಪಾಧ್ಯಾಯರನ್ನ ಭೇಟಿಯಾಗಿ ಅದಕ್ಕೆಲ್ಲ ಇದ್ ಮಾಡು ಅಂತಾರೆ. ಮಕ್ಕಳ ಸಂಖ್ಯೆಯಿಂದ ಹಿಡ್ದ ಭೌತಿಕವಾದಂತಹ ಸೌಲಭ್ಯ, ನೀರಿನ ಸೌಲಭ್ಯ ಉಂಟ, ಮಕ್ಕಳಿಗೆ ಫರ್ನಿಚರ್ಸ್ ಡೆಸ್ಕ್ ಬೆಂಚ್ ಉಂಟ, ಆಟದ ಮೈದಾನ ಉಂಟ, ಎಲ್ಲ ರೀತಿಯ ಇದು ಅಂದ್ರೆ ಅದನ್ನು ಆಮೇಲೆ ಒಂದು ಕ್ರೋಢೀಕರಣ ಮಾಡಿ ಏನೋ ಒಂದು ಶಾಲೆಗಳಿಗೆ ಕೆಲವೊಂದು ಯೋಜನೆಗಳ ಮೂಲಕ ಸೌಲಭ್ಯಗಳನ್ನ ಕೆಲವೆಲ್ಲ ಒಂದು ಕೊಟ್ಟಿದ್ರು. ಆ ರೀತಿ ಅದು ಏವಿನ್ ಅವ್ರ ನನ್ಗ ಆಗ ಆ ರೀತಿ ಅಲ್ಲಿ ಕರ್ಕೊಂಡು ಹೋದ್ ಇವಾಗ್ಲೂ ನನ್ಗೆ ಮೊನ್ನೆ ಫೋನ್ ಮಾಡಿದ್ರು ಆ ರೀತಿಯಾಗಿ ಆ ಸಾಹಿತ್ಯ ಸಮ್ಮೇಳನದ ಏನೆಲ್ಲ ಕಾರ್ಯಕ್ರಮ ಆಗಿದೆ ಅದನ್ನೆಲ್ಲ ನನ್ಗೆ ಇಲ್ಲಿ ಕುಂದಾಪುರ ಇದು ಪೇಪರ್ ಸಿಕ್ಕುದಿಲ್ಲ ಅಂದ್ರೆ ಇಲ್ಲಿ ನಮ್ಮ ಕರಾವಳಿ ಎಲ್ಲ ಹೋಗುದಿಲ್ಲಲ್ಲ ಅಲ್ಲಿ ಬೇರೆ ಅಲ್ಲ ನನ್ಗೆಲ್ಲ ಕಳ್ಸ ಅಂದ್ರೆ ನಾನ್ ಕಡೆ ಗ್ರೂಪ್ ಅಲ್ಲಿ ಇದ್ದದ ಸಾಹಿತ್ಯ ಇದ್ರದ್ದೆಲ್ಲ ಕಳ್ಸಿದ್ದೇನೆ ಆ ರೀತಿಯಾಗಿ. ಮತ್ತೆ ಕೋಟೇಶ್ವರದಲ್ಲಿ ಒಂದು ನಾಗನ ಇದಿತ್ತು ಒಂದು ಹುಟ್ಟು ಅಂತ ಹೇಳಿ ನಮ್ದು ನಾಗನ ಹುಟ್ಟು ಅಂತ ಹೇಳ್ತಾರಲ್ಲ ಅದು ಆಯ ಬೇರೆ ಬೇರೆ ಬಳಿ ಅಂತ ಬರ್ತದೆ ನಮ್ಮಲ್ಲಿ. ನಮ್ದೀಗ ಉದಾಹರಣೆಗೆ ಚಂದನ್ ಬಳಿ, ನಮ್ಮ ಚಂದನ್ ಬಳಿಯವ್ರು ನಾವು ಒಂದು ಕಡೆ ಹೋಗಿ ನಾವು ಅದು ಆ ದಿನ ಎಲ್ಲ ಯಾವಾಗ ನವಂಬರ್ ಇದು ಏಪ್ರಿಲ್ 14ಕ್ಕೆ ಅದು ನಮ್ದು ಯುಗಾದಿ ಬರುತ್ತಲ್ಲ ಆ ದಿನ ಹೋಗಿ ನಾವು ಅಲ್ಲಿಗೆಲ್ಲ ತುನು ಹಾಕೊಂಡು ಇದ್ ಮಾಡಿ ಬರುವಂತ ನಾವೇ ಪೂಜೆ ಎಲ್ಲ ನಾವೇ, ಯಾರು ಅರ್ಚಕರು ಬರುವುದಿಲ್ಲ. ನಮ್ಮ ಇದ್ರಲ್ಲ ಹಿರಿಯರು ಯಾರು ಹಿಂದೆ ಪೂಜೆ ಮಾಡ್ತಿದ್ರು ಅವ್ರೇ ಇದ್ ಮಾಡುದು. ಅದನ್ನ ಕೋಟೇಶ್ವರದಲ್ಲಿ ಅದಕ್ಕೆ ಬೇಕಾದಂತ ಎಲ್ಲ ತುಂಬಾ ಕಳಶ ತುಂಬಾ ನಾಗದೇವರ ಶಿಲೆ ಇದೆಲ್ಲ ಉಂಟು. ಅದನ್ನ ಅವ್ರು ಪಟೋ ಎಲ್ಲ ತಕೊಂಡು ಹೋಗಿ ಅವರು ಅದ್ರ ಬಗ್ಗೆ ತುಂಬಾ ಅಧ್ಯಯನ ಮಾಡಿದ್ರು. ಅವರು ಅಮೃತ ಸೋಮೇಶ್ವರರು ತುಂಬಾ ಅದ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡಿ ಇದ್ ಮಾಡಿದ್ರು. ಹಾಗಾಗಿ ನಂಗೆ ಸ್ವಲ್ಪ ಜಾಸ್ತಿ ಪ್ರೇರಣೆ ಅವರೇ, ಎ ವಿ ನೌಡ್ರು ದಂಪತಿಗಳು ಮತ್ತೆ ಕಾಳೋರ್ಕಾರು ಅವರು ನಮ್ಗೆ ಜಾಸ್ತಿ ನಮ್ಗೆ ಗುರುಗಳು ಅವರೇ.
0: ಈಗ ನೀವು ತಂದ ಹಾಡಂಗ ಇನ್ಯಾವ ಹಾಡು ಬಾಕಿ ಸರ್ ಹೇಳುಕೆ?
1: ತಂದ ಹಾಡಲ್ಲಿ ಇನ್ನು ಇದು ಶಿವನೇ ನಿನ್ನ ಆಟವನ್ನು ಬಲ್ಲವರು ಯಾರು
0: ಹೇಳಿ ಹೇಳಿ ಕಮ್ಮ.
1: ಶಿವನೇ ನಿನ್ನ ಆಟವನ್ನು

0: ಸೂಪರ್ ಸರ್. ಇದು ಶಿವನೇ ನಿನ್ನ ಆಟವನ್ನು ಬಲ್ಲವರು ಯಾರು, ಬಟ್ ನಾನು ನಿಮ್ಮನ್ನ ಅಬ್ಸರ್ವ್ ಮಾಡ್ದಂಗೆ ಈಗ ನೀವು ಹಾಡುವತ್ತಿಗೆ ನಿಮ್ಗೆ ಹಾಡುವಾಗ ಟೊಮಕೆ ಅಂತಾರೆ ಹಿಡ್ಕೊಂಡ್ಕೆಯ
1: ಅದಂದ್ರೆ ಸ್ವಲ್ಪ ಈ ತಾಳ ಇದ್ರೆ ಜಾನಪದಕ್ಕೆ ಈಗ ಉದಾಹರಣೆಗೆ ಈಗ ತಂಬೂರಿ ನೋಡ್ಸ್ಕೊಂಡು ಹಾಡ್ತಾರೆ ಅಂದ್ರೆ ಈ ಹಿಂದೆ ಯುವಜನೆ ಮೇಳಕಲ್ಲ ರಘುವೀರ್ ಕಾಳ್ವಾರ್ ಮೋಹನ್ ಚಂದ್ರ ಕಾಳ್ವಾರ್ ಮೋಹನ್ ಚಂದ್ರ
0: ಕಾಳ್ವಾರ್
1: ಕಾಳ್ವರ್ಕರ್ ಮಗ ಸತೀಶ್ ಚಂದ್ರ ಕಾಳ್ವರ್ಕರ್ ಉಮೇಶ್ ಚಂದ್ರ ಕಾಳ್ವರ್ಕರ್ ಅವರೆಲ್ಲ ನಮ್ಗೆ ಹಿಮ್ಮೇಳಕ್ಕೆ ಸಹಕಾರ ಕೊಡ್ತಿದ್ರು. ನಾವು ಯುವಜನೆ ಮೇಳ ತುಂಬಾ ದೂರಲ್ಲ ಹೋಗಿದ್ದೇವೆ. ಯುವಜನೋತ್ಸವ ಕಲ್ಕತ್ತಕ್ಕೆ ಹೋಗಿದ್ದೇವೆ. ಯುವಜನೋತ್ಸವ ಏಕಾಂಕ ನಾಟಕ ಕಾಳ್ವರ್ಕರ್ ಕಾಲ ನಾಟಕ ಅಂತ ಹೇಳಿ
0: ಕನ್ನಡದಲ್ಲ
1: ಅಲ್ಲ ಅದು ಹಿಂದಿಯಲ್ಲಿ ಮಾಡ್ತಾವ ಯುವೋತ್ಸವದಲ್ಲಿ. ಅಲ್ಲಿ ನಾವು ಒಂದು 3 ದಿನ ಇದ್ದಿದ್ದೇವೆ. ಕರ್ನಾಟಕ ಇಲ್ಲಿಯ ತಂಡವನ್ನು ಪ್ರತಿನಿಧಿಸಿ ನಾವೊಂದು ಒಟ್ಟು ಕರ್ನಾಟಕದಿಂದ ಒಂದು 73 ಜನ ಹೋಗಿದ್ವಿ.
0: ನಾಟಕದ ಹೆಸರು ಎಂತ?
1: ಕಾಲ ಕಾಲ ಅಂತ.
0: ಕಾಲ ಕನ್ನಡ ಅಲ್ಲ ಪದ?
1: ಅಲ್ಲ ಕಾಲ
0: ಕಾಲ್ ಆಗ್ಬೇಕಲ್ಲ. ಅಲ್ಲ
1: ಅಲ್ಲ ಅಲ್ಲ ಕನ್ನಡದ್ದೇ ಅದು ನಾಟಕ.
0: ಹಿಂದಿಗೆ
1: ಭಾಷಾಂತರ ಮಾಡಿದ್ದು. ಹಿಂದಿಗೆ ಭಾಷಾಂತರ ಮಾಡಿ ಅಂದ್ರೆ ಅಲ್ಲಿ ಅವರಿಗೆ ಅಂದ್ರೆ ಪ್ರಾದೇಶಿಕ ಭಾಷೆ ಆಗಿದ್ರು ಅವರಿಗೆ ಅಲ್ಲಿ ಅಷ್ಟು ಇದಾಗುದಿಲ್ಲಲ್ಲ. ನಾವು ನಿಜವಾಗಿ ಅಲ್ಲಿ ಕುಂದಗನ್ನಡದ ಅದು ನಿಜವಾಗಿ ಕುಂದಗನ್ನಡದಲ್ಲಿ ನಾವು ಇಲ್ಲೇ ಮಾಧವ ಮಂಟಪದಲ್ಲಿ ಉಡುಪಿ ಜಿಲ್ಲೆ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರು ನಮ್ಮ ಎವಿ ನಾವಡ್ರ ತಂದೆಯವರು ಅಮ್ಮೆಂಬಳ ಶಂಕರ್ ನಾವಡ್ರ ಅಂತ ಅವರು ಸಾಹಿತ್ಯ ಸರ್ವಾಧ್ಯಕ್ಷರಾಗಿದ್ದಾರೆ ಇಲ್ಲೇ ಮಾಧವ ಮಂಟಪದಲ್ಲೇ ಬಂಡರ್ ಸ್ಕಾಸ್ ಕಾಲೇಜ್ ಅಲ್ಲ ಆದದ್ದು. ಆಗ ಸಂಜೆ ನಾಟಕದಲ್ಲಿ ಉದ್ಘಾಟನೆಗೆ ಅವಾಗ ಇವ್ರು ಬಂದಿದ್ರು ವೀರಪ್ಪ ಮೊಯ್ಲಿಯವರು ಮಿನಿಸ್ಟರ್ ಆಗಿದ್ರು ಸಿಎಂ ಆಗಿದ್ರು ಆ ಸಮಯದಲ್ಲಿ. ಆಗ ನಾವು ಸಂಜೆ ಕಾರ್ಯಕ್ರಮಕ್ಕೆ ನಮ್ಗೆ ಯು ಎಸ್ ಶ್ರೇಣಿಯವರು ಎಲ್ಲ ಇದ್ರ ಕಮಿಟಿ ಎಲ್ಲ ಇದ್ರು ಮಂಜುನಾಥ್ ಕೆ ಎಸ್ ಅವರೆಲ್ಲರೂ ಆ ಕಮಿಟಿಯಲ್ಲಿ ಇದ್ದರು 6ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ. ನಾವು ಕಾಲ ನಾಟಕ ಕುಂದಗನ್ನಡದಲ್ಲೇ ಅದನ್ನ
0: ಮಾಡಿದ್ರಿ
1: ಮಾಡಿದ್ರು ಕಾಳರ್ಕಾರದ್ದು ಅವರದ್ದು ಬಹಳ ಅವರು ರಂಗನಟರು ಹರಿದಾಸರು ಹಾಗೆ ಗೀತ ರಚನೆಕಾರರು ಎಷ್ಟೋ ಯಕ್ಷಗಾನ ಪ್ರಸಂಗ ಬರೆದಿದ್ದಾರೆ ಒಳ್ಳೆ ಎಲೆ ಮೇರೆ ಕಾಯಿ. ಆದ್ರೆ ಸರ್ಕಾರ ಇನ್ನೂ ಯಾವುದೇ ರೀತಿ ಅವರಿಗೆ ಪ್ರಶಸ್ತಿ ಪುರಸ್ಕಾರ ಯಾವುದು
0: ಕೊಡ್ಲಿಲ್ಲ.
1: 2 ಸಲ ರಾಜ್ಯೋತ್ಸವಕ್ಕೆ ರಾಜ್ಯೋತ್ಸವಕ್ಕೆ ಹಾಕಿದ್ರು ಸಿಗ್ಲಿಲ್ಲ. ಆದ್ರೆ ಒಳ್ಳೆ ಕಲಾವಿದರು.
0: ಬಟ್ ನಿಮ್ಮಂತವ್ರು ಅವ್ರ ಬಗ್ಗೆ ಒಳ್ಳೇದ್ ಮಾತಾಡ್ತಿರಲ್ಲ ದೊಡ್ಡ ಪ್ರಶಸ್ತಿ ನೆನ್ಪಿಟ್ಕೊಂಡಿರ್ತಿರಲ್ಲ ಅವ್ರ ಅದು ದೊಡ್ಡ ಪ್ರಶಸ್ತಿ. ಅದಕ್ಕೆ ಹೇಳುದು ಒಬ್ಬ ಗುರುವಿನ ಮೇನ್ ತಾಕತ್ತು ಎಂತಂತ ಕೇಳಿದ್ರೆ ಆ ಗುರುವಿನ ಶಿಷ್ಯಂದ್ರು ಅವ್ರು ಮಾತಾಡಿದ್ರೆ ಆ ಗುರು ಗೆದ್ದಂಗೆ ಪ್ರಪಂಚ ಮಾತಾಡಿದ್ರು ಓಕೆ. ಈಗ ಸಾಕ್ರೆಟಿಸ್ಗೆ ಕೂಡ ಸಾಕ್ರೆಟಿಸ್ ಬಗ್ಗೆ ಮಾತಾಡಿದ್ದು ಅವನ ಸಿದ್ಧಾಂತಗಳನ್ನ ಪ್ರಪಂಚ ಕಂಚಿದ್ ಯಾರು ಕೇಳಿದ್ರೆ ಸಾಕ್ರೆಟಿಸ್ ನ ಶಿಷ್ಯಂದ್ರೆ ಅಲ್ದಾ. ಸಾಕ್ರೆಟಿಸ್ ಜೀವಂತ ಇದ್ದಾಗ ಎಷ್ಟು ಪ್ರಚಾರ ಮಾಡ್ಲಿಕ್ಕಾಯ್ತು ಗೊತ್ತಿಲ್ಲ, ಬಟ್ ಶಿಷ್ಯಂದ್ರೆ ಅದನ್ನ ತಗೊಂಡ್ರು. ಹಾಗೆ ಒಬ್ಬ ಗುರುವಿಗೆ ಅಂತ ಶಿಷ್ಯ ವರ್ಗ ಇದ್ರೆ ಆ ಗುರು ಗೆದ್ದಂಗೆ ಅಂತ. ಸರ್, ನೀವು ಈಗ ಈ ಜನಪದ ಹಾಡು ಕುಂದಾಪುರ ಕನ್ನಡದ ಕೆಲವು ಹಾಡಿದ್ರಿ, ಕೆಲವು ಹೀಗೆ ನಾರ್ಮಲ್ ಜನಪದ ಹಾಡುಗಳನ್ನು ಹಾಡಿದ್ರಿ, ಬಟ್ ನೀವು ಹೆಚ್ಚು ಜನಪದ ಹಾಡನ್ನೇ ಹಾಡುದಾ?
1: ಜನಪದ ಮತ್ತೆ ಸ್ವಲ್ಪ ಭಜನೆ ಹಾಡ್ತೇನೆ ನಾನು.
0: ಭಜನೆ ಕೂಡ
1: ಭಜನೆ ಹಾಡ್ತೇನೆ. ಮತ್ತೆ ಸ್ವಲ್ಪ ಈ ಸುಗ್ಗಿ ಹಾಡು
0: ಒಂದ್ ಸುರ್ಲಿ ಹೇಳಿ ಕಂಬ ಸುಗ್ಗಿ ಹಾಡು ನೆನ್ಪಿತ್ತ?

0: ಓ ನೋಡ್ತಾ ಇತ್ತು ಲೈಕ್ ಇತ್ ಓಕೆ. ಸೊ ಸುಗ್ಗಿ ಹಾಡು ಹಾಡ್ತೀರಿ ನೀವು, ಅದ್ರ ಜೊತೆಗೆ ಭಾವಗೀತೆಗಳನ್ನ ಹಾಡ್ತೀರಿ.
1: ಭಾವಗೀತೆ
0: ನಿಮ್ ಫೇವ್ರೆಟ್ ಒಂದ್ ಹಾಡು ಯಾವ್ದಾದ್ರು ಸರ್ ಚೂರು?

0: ஓ ஓ ஓ ஓ ஓ ಗಾಯಕ ನಲ್ಲ ಅಂದ್ರೆ ಇಷ್ಟ ಲೈಕ್ ಹಾಡ್ರು ತುಂಬಾ ಲೈಕ್ ಐ ಸರ್. ಸೊ ನಿಮ್ಗೆ ಒಂದು ಹಾಡು ಹಾಡೋದು ಎಷ್ಟು ಖುಷಿ ಕೊಡತ್ತೆ
1: ಅಂದ್ರೆ, ನಾನ್ ಮನೆಯಲ್ಲೋ ನನಗೆ ಎರಡು ಹೆಣ್ಮಕ್ಕಳು, ಅವ್ರ ನಾನು ಏನಾದ್ರೂ ಒಂದ್ ಸ್ವಲ್ಪ ಗುಣಗ್ತಾ ಇರ್ತೇನೆ, ಗುಣಗ್ತಾ ಇದ್ದಾಗ ಮಕ್ಕಳು ಹೇಳ್ತಾರೆ, ನಿಮ್ದು ಎಂತ ಹಾಳು ರಗಳಿ ಪಾಪ, ದಿನೀಡಿ ಪದ್ಯ ಹಾಳ್ತಾ ಇಕ್ಕಂಬ ಯಾರು ನೆಗೆಡೋದಿಲ್ಲ ಒಂದ್ ಕೇಳ್ತಾರೆ. ಅದು ಮಗ ನಂದು ಮುಂಚಿಂದ ಹಾಗೆ ನನಗೆ
0: ಹುಟ್ಟುಗುಣ
1: ಅದು ಹಾಡ್ತಾ, ನಂಗೆ ಬೈಕಲ್ಲಿ ಹೋಗೋದಾದ್ರೂ ಏನಾದ್ರು ಹಾಡ್ತಾ ಇರ್ಬೇಕು, ಗುನುಗುನಿಸ್ತಾ ಇರ್ಬೇಕು. ಅಂದ್ರೆ ಹೇಳ್ತಾರೆ, ಹಾಡಿ ಹಾಡಿ ರಗಳ ರಾಗ ಬೋಗುಳಿ ಬೋಗುಳಿ ರಾಗ ಅಂತ ಹೇಳ್ತಾರಲ್ಲ ಹಾಗೆ. ಅಂದ್ರೆ ನಾನೀಗ ಒಂದ್ ಕಾರ್ಯಕ್ರಮಕ್ಕೆ ಹೋಗೋದಾದ್ರೆ ಹಾಗೆ ಸ್ವಲ್ಪ ತಯಾರಿ ಮಾಡಿಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ ಸ್ವಲ್ಪ ಹಾಡ್ತೇನೆ. ಮನೆಯಲ್ಲಿ
0: ಹೆಂಡತಿ ಎದುರು ಹಾಡ್ತೀರಿ ಸರ್? ಹೆಂಡತಿ ಎದುರು
1: ಹಾಡ್ತೇನೆ.
0: ಯಾವ ಹಾಡು ಹಾಡ್ತೀರಿ ಹೆಂಡತಿಗೆ ಎದ್ರಿ? ಹೆಂಡತಿಗೋಸ್ಕರ ಹೆಂಡತಿ ಸಿಟ್ಟು ಮಾಡ್ಕೊಂಡಿದ್ರ ಅಂತ ಇದ್ರೆ ಆಗ ಎಂತ ಹಾಡು ಹಾಡ್ತೀರಿ? ನಿಮ್ ಹೆಂಡತಿ ಸಿಟ್ಟು ಮಾಡ್ಕಂದ್ರೆ ನಂಗೆ ಗೊತ್ತಿಲ್ಲ, ಸುಮ್ನೆ
1: ಒಳ್ಳೆ ಪ್ರೋತ್ಸಾಹ ಕೊಡ್ತು. ಮಾಲತಿ ಅಂತ,
0: ಮಾಲತಿ
1: ಮಾಲತಿ
0: ಸಿಟ್ಟೇ ಮಾಡ್ಕಂತಿಲ್ಲ,
1: ಟೀಚರ್ ಆಗಿದ್ರು,
0: ಟೀಚರ್ ಅವರು.
1: ಹೌದೌದು,
0: ತುಂಬಾ ಪುಣ್ಯವಂತರು ಸರ್ ನೀವು, ಸಿಟ್ಟು ಮಾಡ್ಕೊಂಡಿದ್ದ ಹೆಂಡತಿ ಸಿಕ್ಕಿರ್ ನಿಮ್ಗೆ. ಓಕೆ, ಎನಿವೇಸ್, ಈಗ ಹೆಂಡತಿಗೆ ಒಂದು ಹಾಡು ಹಾಡುದಾರೆ ನೀವು ಮನೆಗೆ.
1: ಜ್ಯೋತಿ ಎಡೆಗೆ ನಡೆಸೋ, ಓ ಜ್ಯೋತಿ ಎಡೆಗೆ.

0: ವಾವ್, ಹೆಂಡತಿಗೆ ದೇವಿಯ ಸ್ಥಾನವನ್ನೇ ಕೊಟ್ಬಿಟ್ಟಿದ್ರಿ ಸರ್, ವೆರಿ ಗುಡ್, ತುಂಬಾ ಖುಷಿ.
1: ಬೆಳಕು ಜ್ಞಾನದ
0: ಎಲ್ಲ ಅವರೇ, ಎಲ್ಲ ಪಾಲಿಸೋರು ಅವರೇ,
1: ಎಲ್ಲ
0: ಮಂಗಳ ದಾತೆಯು ಅವರೇ,
1: ಮನೆಯನ್ನು ಬೆಳಗೋರು ಅವರೇ,
0: ಕರೆಕ್ಟ್, ಕರೆಂಟ್ ಹೋದಾಗ ದೀಪವೂ ಅವರೇ,
1: ಎಲ್ಲ ದೀಪ.
0: ಬ್ಯೂಟಿಫುಲ್, ತುಂಬಾ ಲೈಕ್ ಹೇಳಿದ್ರಿ. ಸೊ ಇಷ್ಟೋ ತನಕ ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಸುಬ್ಬಣ್ಣ ಕೋಣಿ ಅವರು, ನಿವೇದಿತಾ ಪ್ರೌಢಶಾಲೆ ಬಸರೂರು ಇದರ HM ಹೆಡ್ ಮಾಸ್ಟರ್, ನಮ್ಮೊಂದಿಗೆ ಎಷ್ಟು ಲೈಕ್ ಮಾತಾಡ್ರು, ಮಾತಾಡೋದ್ ಕಡಿಮೆ ಆಕ್ಚುಲಿ, ಹಾಡಿದ್ದೇ ಜಾಸ್ತಿ, ಹಾಡುಮಯವಾಗಿತ್ತು ಈ ಕುಂದಾಪುರ ಮಾತುಕತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ನಿಮ್ಮ ಇಷ್ಟು ಗಡಿಬಿಡಿ, ಇಷ್ಟು ಕೆಲಸ ಇದ್ರು ನಾನು ಬರ್ತೆ ಅಂತ ಹೇಳಿ ಬಂದ ಇಷ್ಟೊಂದು ಚಂದದಲ್ಲಿ ಮಾತು ಹಾಡು ಎರಡನ್ನೂ ನಮ್ ಗುಣಪಡಿಸಿದ್ರಿ, ಧನ್ಯವಾದಗಳು ನಿಮ್ಗೆ.
1: ತುಂಬಾ ಧನ್ಯವಾದಗಳು, ನಮ್ಗೆ ಅವಕಾಶ ಕೊಟ್ಟಿದ್ರಿ, ತುಂಬಾ ಧನ್ಯವಾದಗಳು.
0: ಥ್ಯಾಂಕ್ ಯು. ಕೇಳುಗ್ರೆ, ಇಷ್ಟು ತನಕ ಕುಂದಾಪುರ ಮಾತುಕತೆಯಲ್ಲಿ ನಮ್ಮೊಟ್ಟಿಗೆ ಹೆಡ್ ಮಾಸ್ಟರ್ ಸುಬ್ಬಣ್ಣ ಕೋಣಿ ಅವರಿದ್ರ, ಅವರು ಮಾತು ಹಾಡು ಎಲ್ಲ ತ್ರುಟಿ ನಮ್ಮ ಮನ ರಂಜಿಸಿದ್ರು, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ಮತ್ಸಿಕ್ವ ಕೇಂತ ಐರಿ ರೇಡಿಯೋ ಕುಂದಾಪುರ 89.6 FM, ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ, ನೀವೆಲ್ಲ ಕೇಂತಿಪ್ಪದ ಅಕ್ಕ ಮತ್ಸಿಕ್ವಕ, ಬಾಯ್ ಬಾಯ್. ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ಪ್ರಿಯ ಕೇಳುಗರೆ, ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ರಚನೆ ನೀ ಹಿಂಗ ನೋಡಬ್ಯಾಡ ನನ್ನ, ಅದನ್ನ ಕೊಳಲಿನ ಮೂಲಕ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ರೇಡಿಯೋ ಕುಂದಾಪುರದ ಮುರಳಿಗಾನದಲ್ಲಿ ಈಗ ಹಾಡು ಕಭಿ ಕಭಿ ಮೇರೆ ದಿಲ್ ಮೆ, ಕೊಳಲ ಮೂಲಕ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಮಿಶ್ರ ಪಹಾಡಿ ರಾಗದಲ್ಲಿ ಕೊಳಲನ್ನು ನುಡಿಸಲಿಕ್ಕಿದ್ದಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಪ್ರಿಯ ಮನಸ್ಸೆ. ಯಸ್, ಪ್ರಿಯ ಮನಸ್ಸೆ ಇವತ್ತಿನ ಸಂಚಿಕೆಯಲ್ಲಿ ಎಂತ ಮಾತಾಡುದು ಅಂತಕ್ಕೆ ಮುಂಚೆ ನಮ್ಮೊಟ್ಟಿಗೆ ನಮ್ಮ ಪ್ರಿಯ ಮನಸ್ಸೆಯ ಆಪ್ತ ಸಮಾಲೋಚಕಿ ಸುವರ್ಣ ಕುಂದಾಪುರ ಅವರನ್ನ ಮಾತಾಡಿಸಿಬಿಡುವ. ಮೇಡಮ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಎಂತ ಗೊತ್ತಿತ್ತಾ, ಇವತ್ತಿನ ಸಂಚಿಕೆಯಲ್ಲಿ ಎಂತ ಮಾತಾಡುವುದಲ್ಲಿ ಅಂದ್ಕೊಂಡಿರಿ ನೀವು?
2: ಈಗ ನಾವು ಯಾವಾಗ್ಲೂ ಕೆಲವರು ಹೆಚ್ಚಿನವರಿಗೆ ಹೇಳುದನ್ನು ಕೇಳುದು, ನಾನು ಇರುವುದೇ ಹೀಗೆ ಅಥವಾ ನನ್ನ ಹೆಂಡತಿ ಇರುವುದೇ ಹೀಗೆ, ಈ ತರ ಎಲ್ಲ ಕೆಲವೊಂದು ಡೈಲಾಗ್ಗಳನ್ನ ಕೆಲವರು ಹೇಳ್ತಾರೆ. ಇದು ನಿಜವಾಗ್ಲೂ ಅವರದ್ದು ವ್ಯಕ್ತಿತ್ವ. ನಾನು ಹೀಗೆ, ನನ್ಗೆ ಅವರನ್ನ ಏನು ಕಂಡ್ರಾಗುದಿಲ್ಲ ಅಂತನೋ ಅಥವಾ ಇಂಥದನ್ನ ನೋಡಿದ್ರೆ ಆಗುದಿಲ್ಲ, ಈ ತರ ಕಂಡ್ರೆ ನಂಗೆ ಸಿಟ್ಟು ಬರುತ್ತೆ, ಈ ತರದ್ದೆಲ್ಲ ಕೆಲವರಿಗೆ ಹೇಳ್ತಾರಲ್ಲ, ನನ್ಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ, ನಾನು ಇರುವುದೇ ಹೀಗೆ, ಈ ತರದ್ದೆಲ್ಲ ನಿಜವಾಗ್ಲೂ ಅವ್ರ ವ್ಯಕ್ತಿತ್ವನ ಅಥವಾ ಯಾವ್ದಾದ್ರು ಒಂದು ಬದಲಾವಣೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಹೇಳುವಂತಹ ಒಂದೇನಾದ್ರು ಮಾತಾ?
1: ಓಕೆ, ಬದಲಾಪಕ್ಕೆ ರೆಡಿ ಇಲ್ಲದೆ,
2: ರೆಡಿ ಇಲ್ಲದೆ ಬದಲಾವಣೆಗೆ ಹೆದರಿಕೊಂಡು ಆತರ ಏನಾದ್ರೂ ಒಂದು ಇದ್ ಮಾಡೋದ್ರಿಂದ ತಪ್ಪಿಸಿಕೊಳ್ಳೋದಕ್ಕೆ ಹೇಳುವಂತಹ ಮಾತಾ ಅಂತ ಹೇಳಿ ನಾವು ನೋಡುವ ಅಂತ ಇವತ್ತೊಂದು ಮನ್ಸಾಯ್ತು. ಇತ್ತೀಚೆಗೆ ಸುಮಾರು ಜನರನ್ನ ನಾನು ಕೇಸ್ಗಳಲ್ಲೇ ಕಂಡ ಹಾಗೆ, ಇರುವುದೇ ಹೀಗೆ ಅಂತ,
1: ನಾನಿರುವುದೇ ಹೀಗೆ ಅಂತ.
2: ಈ ಒಂದು ವಾಕ್ಯವನ್ನ ಎಷ್ಟು ಸುಲಭವಾಗಿ ನಾವು ಬಳಸ್ತೇವೆ. ನಂಗೆ ಉದಾಹರಣೆಗೆ, ನಂಗೆ ತುಂಬಾ ಬೇಗ ಕೋಪ ಬರುತ್ತೆ, ನಾನು ಹೀಗೆ ಇರೋದು ಅಂತ ಕೆಲವರು, ನಾನು ಯಾರನ್ನೂ ನಂಬೋದಿಲ್ಲ, ನಾನು ಹೀಗೆ ಇರೋದು, ಅಥವಾ ನಾನು ತುಂಬಾ ಪೊಸೆಸಿವ್, ನಾನು ಇರೋದೇ ಹೀಗೆ ಅಂತ ಹೇಳೋದು, ಅಥವಾ ನಾನು ಯಾರಿಗೂ ಸಾರಿ ಹೇಳೋದಿಲ್ಲ, ನಾನು ಹೀಗೆ ಇರೋದು.
1: ಇಂಥ ಕ್ಯಾರೆಕ್ಟರ್ಗಳು ಸುಮಾರು ಜನ,
2: ನಾನು ತುಂಬಾ ಸೆನ್ಸಿಟಿವ್, ನಾನು ಇರೋದೇ ಹೀಗೆ ಅಂತ, ಈ ತರ ಎಲ್ಲ ಈಗ ಹೇಳ್ತಿರ್ತಾರಲ್ಲ, ನಿಜವಾಗ್ಲೂ ಅವ್ರು ಹೀಗೇನಾ ಅಥವಾ ಬಹಳ ವರ್ಷಗಳಿಂದ ಹೀಗೆ ನಡೆದುಕೊಂಡು ಬಂದಿದ್ದಕ್ಕೆ ಹೀಗಾಗಿದಾರ,
1: ಅದೇ ಅವರ ಸ್ವಭಾವ ಆಗ್ಬಿಟ್ಟಿದೆ ಅಂತ.
2: ಅಂದ್ರೆ ಎರಡೂ ಒಂದೇ ಅಲ್ಲ, ಈಗ ನಾವು ಇರೋದೇ ಹೀಗ ಅಥವಾ ವರ್ಷಗಳಿಂದ ನಾವು ಹೀಗೆ ಮಾಡ್ಕೊಂಡು ಬಂದಿರೋದ್ರಿಂದ ನಾವು ಹೀಗಾಗಿದ್ದೀವ ಅನ್ನೋದು ಎರಡು ಸೆಪರೇಟ್ ವಿಷಯಗಳು. ಮೊದಲು ಒಂದ್ ಸಣ್ಣ ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಏನ್ ಇದ್ರ ಮಧ್ಯೆ ವ್ಯತ್ಯಾಸ ಅಂತ. ಕೆಲವು ಈಗ ಏನು ವಿಷಯಗಳು ಹೇಗಿರುತ್ತೆ ಅಂದ್ರೆ ನಮ್ಮ ವ್ಯಕ್ತಿತ್ವದ ಭಾಗ ಆಗಿರುತ್ತೆ ನಿಜವಾಗ್ಲು. ಯಾವ್ದೆಲ್ಲ ಅಂತ ಉದಾಹರಣೆಗೆ ನಾವು ಕೇಳೋದಾದ್ರೆ, ನಾನು ಶಾಂತ ಸ್ವಭಾವದವನು, ಓಕೆ, ಇದು ನನ್ನ ವ್ಯಕ್ತಿತ್ವದ ಒಂದು ಏನು ಸ್ವಭಾವ, ಒಂದು ಒಂದು ಭಾಗ ಆಯ್ತಾ. ನನ್ಗೆ ಹೆಚ್ಚು ಜನರ ನಡುವೆ ಇರೋದಕ್ಕೆ ಇಷ್ಟ ಆಗಲ್ಲ, ಸೊ ನನ್ಗೆ ಒಬ್ಬನೇ ಇರೋದಕ್ಕೆ ಇಷ್ಟ, ಆತರ ಏನಾದ್ರು ಇದ್ರೆ ಇದು ಕೂಡ ಓಕೆ. ಕೆಲವು ಸಲ ನಾನು ನಿಧಾನವಾಗಿ ನಾನು ನಿರ್ಧಾರ ತಗೊಳ್ಳೋದು, ನಾನು ಆತುರದಲ್ಲಿ ಯಾವ ನಿರ್ಧಾರನ್ನು ತಗೊಳ್ಳೋದಿಲ್ಲ ಅಂತ ಕೆಲವರಿಗೆ ಹೇಳೋದನ್ನ ನೀವು ಕೇಳಿರ್ಬೋದು. ಏನಾದ್ರೂ ಒಂದು ಕೇಳಿದ್ರೆ ಹಾ ಇವತ್ತೇ ಹೇಳಲ್ಲ, ನಾಳೆ ಯೋಚನೆ ಮಾಡಿ ಹೇಳ್ತೇನೆ ಅಂತ ಹೇಳುವವರು ತುಂಬಾ ಜನ ನಿಮ್ಗೆ ಸಿಗ್ತಾರೆ ಅಲ್ವಾ. ಸೊ ಇದೆಲ್ಲವೂ ಕೂಡ ಅವರ ಸ್ವಭಾವ. ಇದೆಲ್ಲ ನನ್ಗೆ ಪ್ರೈವೇಸಿ ತುಂಬಾ ಇಂಪಾರ್ಟೆಂಟ್ ಅಂತ ಈಗ ಕೆಲವರು ಹೇಳ್ಬಹುದು, ಇದೆಲ್ಲ ಅವರವರ ಒಂದು ಬದಲಾಯಿಸಿಕೊಳ್ಬೇಕು ಅಂತ ಏನೂ ಇಲ್ಲ ಇದರಲ್ಲಿ ಅಲ್ವಾ. ಹಾಗೆ ಇದ್ರೂ ಕೂಡ ತೊಂದರೆ ಇಲ್ಲ. ಯಾಕಂತ ಹೇಳಿದ್ರೆ ಬದಲಾವಣೆ ಅಂತ ಹೇಳಿದ್ರೆ ನಮ್ಮ ಸ್ವಭಾವವನ್ನ ಅಳಿಸುವುದಲ್ಲ ಅಲ್ವಾ, ನಮ್ಮ ಸ್ವಭಾವದಿಂದ ನಮಗೆ ಅಥವಾ ಇನ್ನೊಬ್ಬರಿಗೆ ಅದರಿಂದ ಏನಾದ್ರೂ ತೊಂದರೆ ಆಗ್ತಾ ಇಲ್ಲ ಅಂದ್ರೆ ಓಕೆ. ಬಟ್ ತೊಂದರೆ ಆಗ್ತಿದೆ ಅಂತ ಹೇಳಿ ಆದ್ರೆ ನನ್ಗೆ ತುಂಬಾ ಸಿಟ್ಟು ಬರುತ್ತೆ, ನಾನು ಇರೋದೇ ಹೇಗೆ ಅಂತ ಹೇಳಿದ್ರೆ ನನಗೂ ತೊಂದರೆ ಆಗ್ತಾ ಇದೆ ಸಿಟ್ಟಿಂದ, ಇನ್ನೊಬ್ರಿಗೆ ನನ್ನ ಸುತ್ತಮುತ್ತ ಇರೋರ್ಗೂ ತೊಂದರೆ ಆಗ್ತಿದೆ. ಸೊ ನಾನು ಹೇಗೆ ಹೇಳೋದಕ್ ಸಾಧ್ಯ ಅದು ನನ್ನ ಒಂದು ವ್ಯಕ್ತಿತ್ವದ ಭಾಗ ಅಂತ ಹೇಳಿ. ಹಾಗಾಗಿ ಅಗತ್ಯ ಇರುವಾಗ ನಮ್ಮ ಪ್ರತಿಕ್ರಿಯೆಯನ್ನು ನಾವು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇದೆ, ಆದ್ರೆ ಹೆಚ್ಚಿನವರು ಮಾಡೋದಿಲ್ಲ. ತುಂಬಾ ವರ್ಷಗಳಿಂದ ಅವರಿಗವರೇ ಹೇಳ್ಕೊಂಡು ಬಂದಿರ್ತಾರೆ. ಮೊದಲು ಯಾವಾಗ್ಲೂ ಒಂದು ಕೋಪ ಬಂದಾಗ ಇನ್ಯಾರೋ ಏನೋ ಹೇಳಿದ್ರು ಅಂದಾಗ ನಮ್ಗೊಂದು ಕೋಪ ಬರುತ್ತೆ ಅಲ್ವಾ. ಕೋಪ ಬಂದಾಗ ಅದೊಂದು ರಿಯಾಕ್ಷನ್ ಆಗಿರುತ್ತೆ ಫಸ್ಟ್ಗೆ, ಆನಂತರ ಅದೊಂದು ಹ್ಯಾಬಿಟ್ ಬರ್ತಾ ಬರ್ತಾ ಒಂದು ಹ್ಯಾಬಿಟ್ ಆಗ್ಬಿಡತ್ತೆ. ಆಮೇಲೆ ಅದ್ರ ನಂತರ ನಮ್ಗೆ ಏನ್ ಅನ್ಸಕ್ ಶುರು ಆಗುತ್ತೆ ಅಂತ ಹೇಳಿದ್ರೆ ಅದೇ ನಮ್ಮ ನೇಚರ್ ಅಂತ. ಓಕೆ, ನನ್ಗೆ ತುಂಬಾ ಕೋಪ ಬರುತ್ತೆ, ಕೋಪ ಬರೋದೇ ನನ್ನ ನೇಚರ್, ನಾನು ಇರೋದೇ ಹೀಗೆ,
1: ಅದನ್ನ ನಾವೇ ಒಪ್ಕೊಂಡ್ ಬಿಡ್ತೀವಿ,
2: ಆ ತರನೇ ನಾವು ಹೀಗೆ ಮಾಡ್ಕೊಂಡ್ ಬಿಡ್ತೇವೆ. ಅಂದ್ರೆ ಆ ವರ್ತನೆಯನ್ನ ನಮ್ಮ ಐಡೆಂಟಿಟಿಯನ್ನಾಗಿ ನಾವು ಮಾಡ್ಕೊಂಡಿರ್ತೇವೆ. ನನ್ ಕೋಪ ಇಷ್ಟ, ನನ್ ತುಂಬಾ ಸೆನ್ಸಿಟಿವ್, ನನ್ಗೆ ನಾನು ಯಾರನ್ನು ನಂಬಲ್ಲ,
1: ನಂಗೆ ನಾಚಿಕೆ ಜಾಸ್ತಿ,
2: ನಾಚಿಕೆ ಜಾಸ್ತಿ, ಅಥವಾ ನನ್ಗೆ ಏನು ಕೆಟ್ಟ ಶಬ್ದಗಳೇ ಜಾಸ್ತಿ ಬಾಯಲ್ಲಿ ಬರುತ್ತೆ, ಈ ತರದ್ದೆಲ್ಲ ಅದು ನಾವು ಆತರ ಇದ್ ಮಾಡ್ಕೊಂಡಿರೋದು. ನಿಮ್ಗೊಂದು ಘಟನೆ ಹೇಳ್ತೇನೆ ನಾನು ನಿಮ್ಗೆ. 32 ವರ್ಷದ ಒಬ್ರು ಮಹಿಳೆ ಅಂತ ಒಬ್ರು ಗಂಡನ ಜೊತೆ ಅವರು ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಜಗಳ ಮಾಡ್ತಿರ್ತಾರೆ. ಆವಾಗ ಗಂಡ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅವಳ ಸ್ವಭಾವನೇ ಹೀಗೆ, ನಿಮಿಷಕ್ಕೊಂದು ಕೋಪ ಮಾಡ್ಕೊಳ್ತಾ ಇರ್ತಾಳೆ, ಅಂತ. ಅಂದ್ರೆ ನನ್ ಕೋಪಿಷ್ಟ, ನನ್ ಹೀಗೆ ಮಾತಾಡ್ತಾ ಹೋದಾಗ ಅವ್ರ ಜೊತೆ, ಹೆಂಡತಿ ಜೊತೆ ಈಗ ಮಾತಾಡ್ತಾ ಹೋದಾಗ ಗೊತ್ತಾಗತ್ತೆ, ಅವರು ಚಿಕ್ಕವರು ಇರ್ಬೇಕಾದ್ರೆ ಅವ್ರ ಮನೆಯಲ್ಲಿ ಅವ್ರ ಮಾತನ್ನ ಯಾರು ಕೂಡ ಗಂಭೀರವಾಗಿ ಕೇಳ್ತಾ ಇರ್ಲಿಲ್ಲ. ಅದನ್ನು ಸೀರಿಯಸ್ ಆಗಿ ಕೇಳೋದು, ಅದಕ್ಕೆ ಒಂದು ವ್ಯಾಲಿಡೇಷನ್ ಒಂದೇನು ಆ ತರದ್ದೇನು ಇರ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಜೋರಾಗಿ ಅಳ್ತಾ ಸಿಟ್ಟು ಮಾಡಿಕೊಂಡು ಮಾತಾಡಿದಾಗ ಮಾತ್ರ ಎಲ್ಲರೂ ಅವಳನ್ನ ನೋಡ್ತಿರ್ತಾರೆ.
1: ಅಟೆನ್ಷನ್.
2: ಸೊ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಕೋಪ ಬಂದಾಗ ಮಾತ್ರ ನನ್ನನ್ನು ಗಮನಿಸ್ತಾರೆ, ಸಿಟ್ಟು ಮಾಡ್ಕೊಂಡು ಕೂಗಾಡಿದಾಗ ಮಾತ್ರ ನನ್ನ ಗಮನಿಸ್ತಾರೆ, ಇಲ್ಲ ಅಂತ ಹೇಳಿದ್ರೆ ನನ್ನ ಮಾತನ್ನ ಯಾರು ಗಮನಿಸೋದೇ ಇಲ್ಲ ಅನ್ನುವಂತ ಸಂದರ್ಭದಿಂದಾಗಿ ಅವರು ಏನ್ ಅಭ್ಯಾಸ ಮಾಡ್ಕೊಳ್ತಾರೆ,
1: ಸಿಟ್ಟು ಮಾಡ್ಕೊಳ್ಳೋದು.
2: ಆದ್ರೆ ನಾನು ನಿಜವಾಗ್ಲು ಕೋಪಿಷ್ಟ ನಾನು ಸಿಕ್ಕಾಪಟ್ಟೆ ಅಂತ ಹೇಳಿ ಅವ್ರು ಅಂದ್ಕೊಂಡಿರ್ತಾರೆ. ಆದ್ರೆ ಆಳದಲ್ಲಿ ಇದ್ದಿದ್ದೇನು, ನನ್ ಮಾತನ್ ಎಲ್ರೂ ಕೇಳಿಸ್ಕೊಳ್ಬೇಕು ಅನ್ನುವಂತ ಒಂದು ಆಸೆ ಅಲ್ವಾ. ಸೊ ನಾವು ಯಾವುದೋ ಒಬ್ರು ಆತರ ಮಾಡ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಅದು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತನೂ ಅಲ್ಲ, ಅಥವಾ ಅದು ಅವರ ವ್ಯಕ್ತಿತ್ವದ ಒಂದು ಭಾಗ, ಅವರ ಸ್ವಭಾವನೇ ಹೀಗೆ ಅಂತ ಹೇಳೋ ಹಾಗೂ ಇಲ್ಲ. ಖಂಡಿತವಾಗ್ಲೂ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇದೆ. ಇದು ನಾನು, ಇದು ನನ್ನಲ್ಲಿ ಇದೆ, ಎರಡು ಒಂದೇನಾ
1: ಅಲ್ಲ,
2: ಎರಡು ಬೇರೆ ಬೇರೆ ಅಲ್ವಾ.
1: ಹೌದು,
2: ಇದು ಒಂದು ಗುರುತು. ಅಂದ್ರೆ ನಾನೊಬ್ಬ ಕೋಪಿಷ್ಟ ಅನ್ನುವಂಥದ್ದು ಒಂದು ಗುರುತು, ನನ್ಗೆ ಬೇಗ ಕೋಪ ಬರುತ್ತೆ ಅನ್ನುವಂಥದ್ದು ಒಂದು ಗಮನ ಸೆಳೆಯುವಂಥದ್ದು ಅಲ್ವಾ. ಸೊ ಎರಡು ಬೇರೆ ಬೇರೆ ಅಲ್ವಾ.
1: ಹೌದು,
2: ನನ್ ಕೋಪಿಷ್ಟ ಅನ್ನೋದು ಬೇರೆ, ನನ್ಗೆ ತುಂಬಾ ಬೇಗ ಕೋಪ ಬರುತ್ತೆ ಅನ್ನೋದು ಬೇರೆ, ಎರಡು ವಿಷಯ ಕೂಡ. ಮೊದಲನೇದು ಬಾಗಿಲನ್ನ ಮುಚ್ಚುತ್ತೆ. ನೀವು ಕೋಪಿಷ್ಟ ಅಂತ ಒಂದು ಸಲ ಒಂದ್ ಲೇಬಲ್ ಹಾಕೊಂಡ್ಬಿಟ್ರೆ ಬಾಗಿಲು ಮುಚ್ಚೋಯ್ತು, ಅಂದ್ರೆ ಬದಲಾವಣೆಯ ಬಾಗಿಲು ಮುಚ್ಚೋಯ್ತು ಅಂತ. ಎರಡನೇದು ಬಾಗಿಲನ್ನು ತೆರೆದಿಡುತ್ತೆ, ನನಗೆ ಬಹಳ ಬೇಗ ಕೋಪ ಬರುತ್ತೆ, ಬಟ್ ಐ ಕ್ಯಾನ್ ಚೇಂಜ್ ಮೈ ಸೆಲ್ಫ್ ಆರ್ ಐ ಕ್ಯಾನ್ ಕಂಟ್ರೋಲ್ ಅಲ್ವಾ. ಇದು ಏನು, ಒಂದು ಬಾಗಿಲನ್ನು, ಒಂದು ಭರವಸೆಯ ಬಾಗಿಲನ್ನು ಓಪನ್ ಇಡುತ್ತೆ, ಚೇಂಜ್ ಮಾಡಬಹುದೇನೋ ಅಂತ ಹೇಳಿ. ಸೊ ಪ್ರತಿಯೊಂದು ಭಾವನೆಯೂ ನಾನಲ್ಲ, ನನ್ನಲ್ಲಿರುವ ಪ್ರತಿಯೊಂದು ಅಭ್ಯಾಸ ಕೂಡ ನಾನಲ್ಲ, ಅದು ನನ್ನ ಹ್ಯಾಬಿಟ್ ಅಷ್ಟೇ. ಸಿಟ್ಟು ಬರೋದು ನನ್ನ ಹ್ಯಾಬಿಟ್, ಅದು ನಾನಲ್ಲ, ನನ್ನ ಐಡೆಂಟಿಟಿ ಅಲ್ಲ, ನನ್ನ ಪರ್ಸನಾಲಿಟಿ, ಟೋಟಲ್ ಪರ್ಸನಾಲಿಟಿ ಕೂಡ ಅಲ್ಲ ಅದು ಅಲ್ವಾ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ಒಬ್ಳು, ಒಂದು 27-28 ವರ್ಷದ ಒಬ್ಳು ಯುವತಿ ಇರ್ತಾಳೆ, ಅವಳಿಗೆ ಯಾವಾಗ ಕೂಡ ಈ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಅನುಮಾನ. ಅವಳು ಯಾರು ಪಾರ್ಟ್ನರ್ ಇರ್ತಾನೆ ಅವನು ಫೋನ್ ನೋಡ್ಲೇಬೇಕು, ಯಾರ ಜೊತೆ ಮಾತನಾಡಿದ್ರು ಅಂತ ಹೇಳಿ ತಿಳ್ಕೊಳ್ಬೇಕು ಅವಳಿಗೆ. ಅಂದ್ರೆ ತನ್ನ ಪಾರ್ಟ್ನರ್ನ ಫೋನ್ ಚೆಕ್ ಮಾಡೋದು, ಯಾರಿಗೆಲ್ಲ ಕಾಲ್ ಮಾಡಿದ್ದಾರೆ, ಯಾರಿಗೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ಹೇಳಿ ಆಗಾಗ ಅದನ್ನ ಚೆಕ್ ಮಾಡ್ತಾ ಇರೋದು, ಅವಳಿಗೆ ಒಂದು ವೇಳೆ ರಿಪ್ಲೈ ಕೊಡೋದು, ಒಂದು 5 ನಿಮಿಷ ಲೇಟ್ ಆದ್ರೂ ಕೂಡ ಮನಸ್ಸಿನಲ್ಲಿ ಅವಳೇ ಒಂದು 10 ಕತೆಗಳನ್ನ ಕಟ್ಕೊಳ್ಳೋದು, ಅವನೀಗ ಬೇರೆಯವ್ರ ಹತ್ರ ಮಾತಾಡ್ತಿದ್ದಾನೆ ಇರ್ಬೇಕು, ಅವನಿಗೆ ನನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ ಇರ್ಬೇಕು, ಅವನಿಗೆ ಬೇರೆ ಯಾರ ಜೊತೆಗೋ ಸಂಬಂಧ ಇದೆ ಇರ್ಬೇಕು, ಈಗ ಅವನು ಯಾವಳ ಜೊತೆಗೋ ಇದ್ದಾನೆ ಇರ್ಬೇಕು, ಅದಕ್ಕೋಸ್ಕರ ನನ್ಗೆ ರಿಪ್ಲೈ ಮಾಡ್ತಾ ಇಲ್ಲ, ಆತರ ಏನೇನೋ ಒಂದು 10 ಕತೆಗಳನ್ನ ಅವಳು ಮನಸ್ಸು ಕಟ್ಕೊಳ್ಳುತ್ತೆ. ಅವಳು ಏನ್ ಹೇಳ್ತಾಳೆ ಅಂತ ಹೇಳಿದ್ರೆ, ನಾನು ತುಂಬಾ ಪೊಸೆಸಿವ್, ನಾನು ಇರೋದು ಹೀಗೆ ಅಂತ.
1: ಓಕೆ,
2: ಸೊ ಆದ್ರೆ ಯಾಕೆ ಹೀಗಾಯ್ತು ಅಂತ ಹೇಳಿ ಒಂದು ಕೌನ್ಸಿಲಿಂಗ್ ಗೆ ಕರ್ಕೊಂಡು ಬಂದಾಗ ಅವಳಿಗೆ ಹಿಂದೆ ಇದ್ದಂತಹ ಒಂದು ರಿಲೇಶನ್ಶಿಪ್ ಅಲ್ಲಿ ಅವನು ಮೋಸ ಮಾಡಿದ್ದ. ಸೊ ಈಗ ಏನಾಗಿದೆ, ಆ ಮೋಸ ಮಾಡಿದ್ರ ಕಾರಣದಿಂದ ಅವಳಿಗೆ, ಅವಳು ಏನ್ ಅಂದ್ಕೊಳ್ತಾಳೆ ಅಂತ ಹೇಳಿದ್ರೆ, ನಾನು ಯಾರನ್ನು ಕೂಡ ಸಂಪೂರ್ಣವಾಗಿ ನಂಬಬಾರ್ದು, ಸೊ ನಾನು ಅವ್ರ ಬಗ್ಗೆ ಚೆಕ್ ಮಾಡ್ತಾನೆ ಇರ್ಬೇಕು, ಅಥವಾ ಏನಾದ್ರೂ ಒಂದ್ ಸ್ವಲ್ಪ ಈ ತರ ರಿಪ್ಲೈ ಬರೋದು ಇದಾದ್ರೂ ಕೂಡ ಹಾ ಮುಂಚಿನ ತರನೇ ಇವನು ಕೂಡ ದೊಡ್ಡ ಮೋಸಗಾರ ಇರ್ಬೇಕು, ಇವನಿಗೆ ಏನೋ ಬೇರೆ ಸಂಬಂಧ ಇರ್ಬೇಕು, ಈ ತರದೆಲ್ಲ ಕತೆಗಳನ್ನ ಅವಳು ಬ್ರೈನ್ ಅನ್ನೋದು ಕಟ್ಟೋದಕ್ಕೆ ಶುರು ಮಾಡತ್ತೆ. ವಾಸ್ತವದಲ್ಲಿ ಅದು ಪರ್ಸನಾಲಿಟಿ ಆಗಿರೋದಿಲ್ಲ, ಅದೊಂದು ಪ್ರೊಟೆಕ್ಷನ್ ಸ್ಟ್ರಾಟಜಿ ಅಂತ ಹೇಳಿ ಹೇಳ್ಬೋದು. ನಮ್ಮನ್ನ ನಾವು ರಕ್ಷಿಸಿಕೊಳ್ಳೋದಕ್ಕೆ ನಾವು ಈ ತರ ಒಂದು ಲೇಬಲ್ ಅನ್ನ ಹಾಕೊಂಡು ಬಿಟ್ರೆ, ಓಕೆ ನಾನು ತುಂಬಾ ಪಾಸಿಟಿವ್, ಆಕ್ಚುಲಿ ಪಾಸಿಟಿವ್ನೆಸ್ ಅಲ್ಲ ಅದು, ಅದು ಅವಳಿಗೆ ಆ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್, ಡೌಟ್, ಏನು ಹಿಂದೆ ಆಗಿರೋ ಅನುಭವದಿಂದ ಅವಳ ಮನಸ್ಸು ಭಯ ಪಡ್ತಾ ಇದೆ ನಂಬೋದಕ್ಕೆ. ಸೊ ಎಲ್ಲವನ್ನು ಕೂಡ ನಾವು ನಮ್ಗೆ ಈ ತರದೊಂದು ಯಾವುದೋ ಒಂದು ಹ್ಯಾಬಿಟ್ ಇದೆ ಅಂತ ಹೇಳಿದ ತಕ್ಷಣ ಅದೇ ಫೈನಲ್, ಅದೇ ನನ್ನ ಐಡೆಂಟಿಟಿ, ಅದೇ ನನ್ನ ಪರ್ಸನಾಲಿಟಿ ಅಂತ ಹೇಳಿ ನಾವು ಒಪ್ಕೊಂಡ್ ಬಿಡ್ಬೇಕು ಅಂತ ಹೇಳಿ ಏನು ಇಲ್ಲ. ಅದನ್ನ ನಾವು ಆಳಕ್ಕೆ ತೆಗೆದುಕೊಂಡು ಹೋದಾಗ ಖಂಡಿತವಾಗ್ಲೂ ಆತರ ಆಗೋದಕ್ಕೆ ಏನು ಕಾರಣ ಅಂತ ಹೇಳಿ ನಮಗೊಂದು ಕಾರಣ ಸಿಕ್ಕೇ ಸಿಕ್ಕುತ್ತೆ. ಯಾವಾಗ ನಿಮ್ಗೆ ಕಾರಣ ಸಿಕ್ಕುತ್ತೆ ಆವಾಗ ನೀವು ಅದಕ್ಕೆ ಒಂದು ಆಪ್ತ ಸಮಾಲೋಚನೆ ಮಾಡಿದಾಗ ಬದಲಾವಣೆ ಖಂಡಿತವಾಗ್ಲೂ ಸಾಧ್ಯ ಇದೆ.
1: ಓಕೆ,
2: ಅಂದ್ರೆ ಆ ಹುಡುಗಿ ಕೂಡ ಹಾಗೆ, ಇನ್ನೊಂದ್ಸಲ ನನ್ಗೆ ನೋವಾಗ್ಬಿಟ್ರೆ, ಇವನ್ ಮೋಸ ಮಾಡಿದ್ರೆ ಮತ್ತೆ ನನಗೆ ನೋವಾಗತ್ತಲ್ಲ. ಸೊ ನೋವಾಗ್ಬಾರ್ದು ಅಂತ ಹೇಳಿದ್ರೆ ನಾನೇನ್ ಮಾಡ್ಬೇಕು, ಯಾವಾಗ್ಲೂ ಈ ತರ ತುಂಬಾ ಕೇರ್ಫುಲ್ ಆಗಿರ್ಬೇಕು, ಚೆಕ್ ಮಾಡ್ತಾ ಇರ್ಬೇಕು, ಆತರ ಅವಳು ಆತರ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಏನ್ ಇದಿರುತ್ತೆ ಅದನ್ನ ಇದ್ ಮಾಡ್ಕೊಂಡು ಬಿಡ್ತೇವೆ. ಕೆಲವು ಸಲ ನಮ್ಮ ಏನು ಗಾಯಗಳು ಇವೆಲ್ಲ ಏನ್ ಹೇಳಿ ಗಾಯಗಳು, ಹಿಂದೆ ಆದಂತಹ ಗಾಯಗಳು, ಅದು ಚಿಕ್ಕಂದಿನ ಒಂದು ಬಾಲ್ಯದಲ್ಲಿ ಇದ್ದಿರಬಹುದು ಅಥವಾ ಯೌವನದಲ್ಲಿ ಇದ್ದಿರಬಹುದು,
1: ಟ್ರೋಮಾಗಳು
2: ಅಥವಾ ಹಿಂದಿನ ಎಕ್ಸ್ಪೀರಿಯನ್ಸ್ಗಳಿಂದ ನಮ್ಮ ಜೀವನದಲ್ಲಿ, ನಮ್ಮ ಹಿಂದಿನ ಒಂದು ಜೀವನದ ಎಕ್ಸ್ಪೀರಿಯನ್ಸ್ಗಳಿಂದ ನಮ್ಗೆ ಈ ತರದ ಒಂದು ಬಿಲೀಫ್ ಒಂದು ಬಂದು ಕೂತ್ಕೊಂಡಿರ್ಬೋದು ನಮ್ಮ ಮೆದುಳಲ್ಲಿ. ಓ ಹೀಗಂದ್ರೆ ಹೀಗೆ, ಯಾವುದೋ ಒಂದು ಇನ್ಸಿಡೆಂಟ್ ಅನ್ನ ಹಿಡ್ಕೊಂಡು ಕೆಲವು ಸಲ ಎಲ್ಲರೂ ಅದು ಸಾಮಾನ್ಯವಾಗಿ ಮಾಡ್ತಾರೆ. ಒಂದ್ ಸಲ ಮೋಸ ಆಯ್ತು ಅಂತ ಹೇಳಿದ್ರೆ ಯಾವಾಗ್ಲೂ ನಮ್ಗೆ ಮೋಸ ಆಗತ್ತೆ ಅಂತ
1: ಅದ್ರಲ್ಲಿ ಭಯ ತುಂಬಾ ಇರುತ್ತದು. ಅವನ್ ಕೈ ಕೊಟ್ಟ, ಇವನೆಂತ ಮಾಡ್ತಾನೋ, ಇವನೆಂತ ಮಾಡ್ತಾನೋ, ಆ ಇನ್ಸೆಕ್ಯೂರ್ಡ್ ಫೀಲಿಂಗ್ ಅಲ್ಲೇ ಆ ರಿಲೇಶನ್ಶಿಪ್ ಅಲ್ಲಿ ಇರ್ತಾರ ಅವರು. ಅವ್ನು ಮಾಡಿದ್ದೆಲ್ಲ ಡೌಟ್ ಆಗ್ತಿರತ್ತೆ. ಓ ಮೊಬೈಲ್ ತಕೊಂಡ, ಯಾವ್ದು ಹುಡುಗಿ ಮೆಸೇಜ್ ಬಂತೇನೋ, ಕಾಲ್ ಬಂತು ಅಂತ ಒಂದ್ ಸ್ವಲ್ಪ ಆಚೆ ಹೋದ್ರೆ ಇನ್ಯಾರ ಜೊತೆ ಮಾತಾಡ್ತಿದ್ದಾನೇನೋ, ನನ್ ಕಾಲ್ ಆನ್ಸರ್ ಮಾಡ್ತಾ ಇಲ್ಲ, ನನ್ ಬೇಡ ಅನಿಸ್ತಾ ಇದೆಯೇನೋ. ಸೊ ಇಂಥದ್ದೇ ಇನ್ಸೆಕ್ಯೂರ್ ಫೀಲಿಂಗ್,
2: ಇನ್ಸೆಕ್ಯೂರ್ ಫೀಲಿಂಗ್ ಗಳು ಬರುತ್ತೆ. ಅದು ಕೂಡ ನಾನು ಹೇಳಿದ್ದಲ್ಲ, ಅದು ಪ್ರಿವಿಯಸ್ ಅವರದ್ದು ಏನ್ ಲೈಫ್ ಎಕ್ಸ್ಪೀರಿಯನ್ಸ್ ಗಳಿಂದ ಕೂಡ ಅದು ಬಂದಿರೋದಕ್ಕೆ ಸಾಧ್ಯ ಇದೆ. ಎಲ್ಲ ಹಾಗೆ ಬರುತ್ತೆ ಅಂತ ಹೇಳಿ ಕೂಡ ಹೇಳೋದಕ್ಕಾಗಲ್ಲ. ಆದ್ರೆ ಮ್ಯಾಕ್ಸಿಮಮ್ ಏನು ನಮ್ಮ ಹಿಂದೆ ನಾವು ಅದರಿಂದ ನೋವು ಅನುಭವಿಸಿರ್ತೇವೆ ಆತರ ಆಗಿರುತ್ತೆ, ಅದನ್ನ ಈಗ ನಮ್ಮ ಏನು ನಮ್ಮ ಬ್ರೈನ್ ಅನ್ನುವಂಥದ್ದು ಒಂದು ಡಿಫೆನ್ಸ್ ಒಂದು ಮೆಕ್ಯಾನಿಸಮ್ ಅನ್ನ ಬಿಲ್ಡ್ ಮಾಡ್ಕೊಂಡು ಬಿಡುತ್ತೆ. ಈಗ ರಕ್ಷಣಾ ಕವಚ, ಈಗ ನಾನು ಈ ತರ ಆಗ್ಬೇಕು ನೋಡಿ, ಆ ಒಂದು ಲೇಡಿ ಅವರು ಸಣ್ಣದಿರುವಾಗ ಅವ್ರ ಮಾತುಗಳನ್ನು ಯಾರು ಗಮನಿಸ್ತಾ ಇರ್ಲಿಲ್ಲ, ಕೋಪ ಮಾಡ್ಕೊಂಡು ಕಿರ್ಚಾಡಿದಾಗ ಮಾತ್ರ ಗಮನಿಸ್ತಾ ಇದ್ರು. ಸೊ ಮನಸ್ಸಲ್ಲಿ ಏನಿದೆ, ನಾನು ಆತರ ಮಾಡಿದ್ರೆ ಮಾತ್ರ ನನ್ಗೆ ಗಮನಿಸ್ತಾರೆ, ಇಲ್ಲಾಂದ್ರೆ ಇಲ್ವೇ ಇಲ್ಲ ಅನ್ನುವಂತ ಒಂದು ಬಿಲೀಫ್ ಅಲ್ಲಿ ಕುತ್ಕೊಂಡ್ ಬಿಟ್ಟಿರುತ್ತೆ. ಹಾಗೆ ಈ ಹುಡುಗಿಗೆ ಹಿಂದಿನ ಒಂದು ರಿಲೇಶನ್ಶಿಪ್ ಅಲ್ಲಿ ಮೋಸ ಆಗಿರುತ್ತೆ. ಸೊ ಏನ್ ಅನ್ಕೋತಾಳೆ, ಎಲ್ಲರೂ ಮೋಸಗಾರರು, ಯಾರನ್ನು ನಂಬಬಾರದು. ಅಥವಾ ಕೆಲವರು ಈಗ ಹೇಳ್ತಾರೆ, ನಾನು ಯಾರನ್ನೂ ನಂಬಲ್ಲ ಲೈಫ್ ಅಲ್ಲಿ ಅಂತ. ಯಾಕೆ ಹೇಳ್ತಾರೆ, ಯಾಕೆ ಅಂತ ಹೇಳಿದ್ರೆ ಹಿಂದೆ ಅವರು ಆತರದ ಒಂದು
1: ಮೋಸಗಳಾಗಿರುತ್ತೆ,
2: ಆತರ ತುಂಬಾ ನಂಬಿ ಮೋಸ ಹೋಗಿರ್ತಾರೆ. ಹಾಗಾಗಿ ಇನ್ನು ನಾನು ಯಾರಿಗೂ ಹತ್ರ ಆಗೋದಿಲ್ಲ, ಇನ್ಯಾರನು ನಾನು ನಂಬೋದಿಲ್ಲ. ಹಾಗಾಗಿ ಒಮ್ಮೆ ಹತ್ರವಾದವರನ್ನ ಕಳೆದುಕೊಂಡಂತಹ ವ್ಯಕ್ತಿಗ ಯಾರಿರ್ತಾರೆ ಅವ್ರು ಏನ್ ಮಾಡ್ತಾರೆ, ನನ್ಗೆ ಯಾರು ಬೇಡ ಅಲ್ವಾ, ನನ್ಗೀಗ ಮೋಸ ಆಗಿದೆ, ಈ ತರ ಎಲ್ಲರೂ ಹೀಗೆ ಇರ್ತಾರೆ. ಸೊ ನಾನು ಎಲ್ಲರಿಂದ ದೂರ ಇರ್ತೇನೆ, ಯಾರನ್ನು ನಾನು ನಂಬೋದಿಲ್ಲ. ನಿಜವಾಗ್ಲೂ ಪ್ರೀತಿ ತೋರಿಸ್ತಾ ಇದ್ರು ಕೂಡ ಇವ್ರ ಅದನ್ನ ನಂಬೋದಿಲ್ಲ, ಯಾಕಂದ್ರೆ ಇವ್ರು ಆತರ ಒಂದು ಅನುಭವವನ್ನ ಪಡೆದುಕೊಂಡಿರ್ತಾರೆ. ಕೆಲವು ಸಲ ನೀವು ನೋಡಿರ್ಬೋದು, ಯಾರೋ ಒಬ್ರು ಒಂದ್ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ ಆಮೇಲೆ ಗಾಡಿ ಬಿಡೋದನ್ನೇ
1: ಗಾಡಿ ಮುಟ್ಟುದೇ ಇಲ್ಲ ಅವರು,
2: ಮಾಡೋದೇ ಇಲ್ಲ ಆತರ. ಅಂದ್ರೆ ಆ ಭಯ ಒಂದು ಇನ್ಸಿಡೆಂಟ್ ಮೇಲೆ ತಮ್ಮ ಇಡೀ ಒಂದು ಹ್ಯಾಬಿಟ್ ಒಂದು ಮಾಡ್ಕೊಂಡು ಅಥವಾ ಒಂದು ಬಿಲೀಫ್ ಅನ್ನು ಮಾಡಿಕೊಂಡು ಅದೇ ನಮ್ಮ ವ್ಯಕ್ತಿತ್ವದ ಒಂದು ಭಾಗ ಅಂತ ಹೇಳಿ ಒಂದು ತಪ್ಪು ಕಲ್ಪನೆಯನ್ನು ಮಾಡ್ಕೊಂಡು ಬಿಟ್ಟಿರ್ತಾರೆ ಅವರು. ಒಬ್ಬ ಹುಡುಗ ಕಾಲೇಜಲ್ಲಿ ಓದ್ತಾ ಇರುವ ಅವನು ಹುಡುಗ ಒಬ್ಬ, ಅವನಿಗೆ ಅವನು ಹೇಗಂತ ಹೇಳಿದ್ರೆ ಅವನ ಪರ್ಸನಲ್ ವಿಷಯಗಳನ್ನ ಯಾರ ಹತ್ರನು ಅವನು ಫ್ರೆಂಡ್ಸ್ ಗಳ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋದಿಲ್ಲ. ಯಾರಾದ್ರೂ ಅವನ ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕು ಅಂತ ಹೇಳಿ ಬಂದ್ರು ಕೂಡ ಅವನು ಇಲ್ಲ, ನನ್ಗೆ ಯಾರು ಫ್ರೆಂಡ್ಸ್ ಬೇಡ, ನಾನು ಒಬ್ಬನೇ, ಐ ಆಮ್ ಫೈನ್, ನಾನು ಒಬ್ಬನೇ ಖುಷಿಯಾಗಿದ್ದೀನಿ, ನನ್ಗೆ ಯಾವ ಫ್ರೆಂಡ್ಸ್ ಬೇಕು ಅಂತ ನನ್ಗೆ ಅನ್ಸಲ್ಲ ಅಂತ ಹೇಳಿ ಅವನು ಹೇಳ್ತಿರ್ತಾನೆ. ಅವನನ್ನ ಒಂದ್ಸಲ ಈಗ ಕೌನ್ಸಿಲಿಂಗ್, ಈಗ ಗ್ರೂಪ್ ಕೌನ್ಸಿಲಿಂಗ್ ಅಲ್ಲಿ ಏನೋ ಆತರ ಅವನು ಸಿಕ್ಕಿದಾಗ ಅವನು ಹೇಳ್ತಾನೆ, ನನ್ಗೆ ತುಂಬಾ ಸಣ್ಣದಿರ್ಬೇಕಾದ್ರೆ ನನ್ಗೆ ತುಂಬಾ ಹತ್ರವಾಗಿರೋ ಅಂತ ಒಬ್ಬ ಕ್ಲೋಸ್ ಫ್ರೆಂಡ್ ಒಬ್ಬ ಇದ್ದ, ಅವನನ್ನ ನಾನು ಕಳೆದುಕೊಂಡಿದ್ದೆ. ಸೊ ಕಳೆದುಕೊಂಡಾಗ ಬೇರೆ ಯಾರನ್ನಾದ್ರೂ ನಾನು ಹತ್ರ ಮಾಡ್ಕೊಂಡ್ರೆ ಅವರು ನನ್ನಿಂದ ದೂರ ಆಗ್ಬಿಟ್ರೆ
1: ನಂಗೆ
2: ತಡೆಯೋಕ್ಕಾಗಲ್ಲ. ಸೊ ಇವನಿಗೆ ಏನಂತ ಹೇಳಿದ್ರೆ, ನಾನು ಯಾರನ್ನಾದ್ರೂ ಹತ್ರ ಮಾಡ್ಕೊಂಡವ್ರೆಲ್ಲ ನನ್ನಿಂದ ದೂರ ಹೊರಟೋಗ್ಬಿಡ್ತಾರೆ ಅನ್ನುವಂತ ಒಂದು ನಂಬಿಕೆ ಅವನ ಮನಸ್ಸಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಅವನ್ ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ, ಯಾವ ಸಂಬಂಧಗಳೇ ಬೇಡ, ಸಂಬಂಧಗಳು ಬಂತು ಅಂದ್ರೆ ಅದನ್ನ ಕಳ್ಕೊಳ್ಳುವ ಭಯ ನನಗ್ ಬರುತ್ತೆ, ಅವ್ರು ದೂರ ಆಗ್ಬಿಟ್ರೆ ಆಮೇಲೆ ಅವ್ರನ್ನ ನನ್ ಕಳ್ಕೊಂಡ್ಬಿಟ್ರೆ ನನ್ಗಿರೋದಕ್ಕಾಗಲ್ಲ. ಅದಕ್ಕೋಸ್ಕರ ಅವನ ಆತರ ಒಂದು ಅದು ಒಂದು ಡಿಫೆನ್ಸ್ ಮೆಕ್ಯಾನಿಸಮ್, ಇದೆಲ್ಲದಕ್ಕಿಂತ ಒಂದು ಲೇಬಲ್ ನಾನು ಹಾಕೊಂಡು ನಾನು ಒಬ್ಬನೇ ಸರಿ, ನನ್ ಫ್ರೆಂಡ್ಶಿಪ್ಪೇ ಬೇಡ ಅಂತ ಹೇಳಿ ಕುತ್ಕೊಂಡ್ಬಿಟ್ರೆ ರಗಳೆ ಇಲ್ಲ ಅಂತೇಳಿ ಆತರ ಒಂದು ಅವನ್ ಮಾಡ್ಕೊಳ್ತಾ ಇರ್ತಾನೆ. ಅಂದ್ರೆ ಸಂಬಂಧದಿಂದ ಬರುವ ನೋವನ್ನು ಮುಂಚಿತವಾಗಿಯೇ ಅದು ತಡೆಗಟ್ಟಲಿಕ್ಕೆ ಅವರು ನೋಡುವಂಥದ್ದು ಈ ಇದರಲ್ಲಿ. ಹಾಗಾಗಿ ಕೆಲವೊಮ್ಮೆ ನನ್ಗೆ ಯಾರೂ ಬೇಡ ಅಂತ ಹೇಳುವ ಮಾತಿನ ಹಿಂದೆ ನನ್ಗೆ ಯಾರನ್ನು ಕಳೆದುಕೊಳ್ಳೋದಕ್ಕಾಗೋದಿಲ್ಲ ಅನ್ನುವಂತ ಮಾತು ಅಡಗಿ ಇರುತ್ತೆ. ಬಟ್ ನಾವು ಅದನ್ನ ಮೇಲ್ನೋಟಕ್ಕೆ ಅದೆಲ್ಲ ನಾವು ಅದನ್ನ ಇದ್ ಮಾಡೋದಿಲ್ಲ, ಅಳಿಯೋದಕ್ಕೆ ಹೋಗೋದಿಲ್ಲ. ಅಥವಾ ಯಾರು ಆತರ ಮಾಡ್ತಿರ್ತಾರೆ ಅವರಿಗೂ ಕೂಡ ರೂಟ್ ಕಾಸ್ ಗೊತ್ತಿರೋದಿಲ್ಲ. ನನ್ ಹೀಗೆ ಅಂದ್ರೆ ನಾನು ಇರೋದೇ ಹೀಗೆ, ನನ್ ಸೆನ್ಸಿಟಿವ್ ತುಂಬಾ. ಯಾಕೆ ಸೆನ್ಸಿಟಿವ್ ಅಂತ ಅವ್ರು ಯಾವತ್ತು ಯೋಚನೆ ಮಾಡೋದಕ್ಕೋಗಲ್ಲ, ಅಥವಾ ಯಾರು ಅವ್ರನ್ನ ಕೇಳಿರೋದಿಲ್ಲ. ನೀನ್ ಈ ತರ ಸೆನ್ಸಿಟಿವ್ ಇದೀಯಾ ಅಂತ ಹೇಳಿದ್ರೆ ಹೇಗೆ, ನಿನ್ ಲೈಫ್ ಸ್ಟೋರಿ ಒಂದ್ಸಲ ಏನ್ ಹೇಳು, ಅಥವಾ ಯಾಕೆ ಹೀಗಾಗ್ತಿದೆ ಅಂತ ಅವರು ಯಾರ ಹತ್ರನು ಅದನ್ನೆಲ್ಲ ಶೇರ್ ಮಾಡ್ಕೊಂಡಿರಲ್ಲ. ಅಥವಾ ತುಂಬಾ ಕೋಪಿಷ್ಟ ಅನ್ನೋದಿರ್ಬೋದು, ಒಪ್ಕೊಂಡ್ಬಿಟ್ಟಿರ್ತಾರೆ ಒಂಥರ, ನನ್ಗೆ ತುಂಬಾ ಕೋಪ ಬರುತ್ತೆ ನಾನು ಇರೋದೇ ಹೇಗೆ. ಅಥವಾ ಗಂಡ ಹೇಳ್ತಾರಲ್ಲ, ಅವಳಿಗೆ ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೋತಾಳೆ, ಅವಳು ಇರೋದೇ ಹಂಗೆ ಅಂತ ಒಪ್ಕೊಂಡ್ ಬಿಡ್ತಾರೆ. ಸೊ ನಿಜವಾಗ್ಲೂ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇದೆ, ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಬದಲಾವಣೆ ಯಾವಾಗ ಆಗತ್ತೆ ಅಂತ ಹೇಳಿದ್ರೆ, ಅದು ಸರಿಯಾಗಿಲ್ಲ, ಅದು ನನ್ಗೆ ಮತ್ತೆ ನನ್ನ ಸುತ್ತ ಇರೋರಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿ ನಾನು ಅರ್ಥ ಮಾಡ್ಕೊಂಡಾಗ ಯಾರದಾದ್ರೂ ಸಹಾಯ, ಆಪ್ತ ಸಮಾಲೋಚಕರದ್ದು, ಇನ್ಯಾರದ್ದು. ಎಲ್ಲಾ ಸಲವೂ ನೀವು ಆಪ್ತ ಸಮಾಲೋಚಕರ ಹತ್ರನೇ ಹೋಗ್ಬೇಕು ಅಂತ ಹೇಳಿಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಗೆ ತುಂಬಾ ಆಪ್ತರಾದವ್ರ ಹತ್ರ ನೀವು ಶೇರ್ ಮಾಡ್ಕೊಂಡಾಗ ಗೊತ್ತಾಗತ್ತೆ ಎಲ್ಲಿ ಯಾವ ತರ ಈ ಹ್ಯಾಬಿಟ್ ಬಿಲ್ಡ್ ಆಯ್ತು ನಂದು, ಅದು ಅರ್ಥ ಆಗತ್ತೆ. ಇಲ್ಲಿ ಕೆಲವು ಸಲ ಏನಾಗತ್ತೆ ಅಂತ ಹೇಳಿದ್ರೆ, ಹಳೆಯ ನೋವು ನಮ್ಗೆ ತುಂಬಾ ಪರಿಚಿತವಾಗಿರತ್ತೆ, ಆದ್ರೆ ಬದಲಾವಣೆ
1: ಅಪರಿಚಿತ
2: ಆಗಿ
1: ಹೆದರಿಕೆ ಆಗತ್ತೆ
2: ಬದಲಾಗೋದಕ್ಕೆ ಹೆದರಿಕೆ. ಯಾಕಂದ್ರೆ ಆ ಒಂದ್ ಏನು ನೋವಿದೆ ಅಲ್ಲ, ಅದು ನಮ್ಗೆ ಪರಿಚಿತ, ನಮ್ಗೆ ಗೊತ್ತಿದೆ. ನಾನ್ ಯಾರನ್ನಾದ್ರೂ ನಂಬಿದ್ರೆ, ನಂಗೆ ಮೋಸ ಆದ್ರೆ ನನ್ಗೆ ಏನಾಗತ್ತೆ ಅಂತ ನಾನು ಅದನ್ನ ಐ ವೆಂಟ್ ಥ್ರೂ ಅಲ್ವಾ, ನನ್ಗೆ ಗೊತ್ತಿದೆ. ಆದ್ರೆ ಈ ಬದಲಾವಣೆಯಿಂದ ನನ್ನಲ್ಲಿ ಏನೋ ಒಂದು, ನಾನು ಇದನ್ನೆಲ್ಲ ನಿಲ್ಲಿಸಿ ಇನ್ನೊಬ್ಬರನ್ನ ನಾನು ನಂಬಿ ನೋಡಿದಾಗ, ಒಬ್ಬ ನಂಬಿಕೆಗೆ ಅರ್ಹ ವ್ಯಕ್ತಿ ನನಗೆ ಸಿಗಬಹುದು, ಸಿಕ್ಕಾಗ ನನಗೆ ಸಂತೋಷ ಸಿಗಬಹುದಲ್ವಾ. ಆದ್ರೆ ಅದು ಅಪರಿಚಿತವಾಗಿರತ್ತಲ್ಲ. ಸೊ ಆ ಬದಲಾವಣೆಗೆ ಹೊಂದ್ಕೊಳ್ಳಿಕ್ಕೆ ಅಥವಾ ಬದಲಾವಣೆಗೆ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಅವರು ತುಂಬಾ ಹೆದರ್ಕೊಳ್ತಾರೆ, ಕೆಲವರು ಪ್ರಯತ್ನನೇ ಮಾಡ್ಲಿಕ್ಕೆ ಹೋಗೋದಿಲ್ಲ. ಒಬ್ರು 45 ವರ್ಷದ ಒಬ್ರು ಮಹಿಳೆ ಇರ್ತಾರೆ, ಅವರದ್ದು ಹೇಗಂತ ಹೇಳಿದ್ರೆ, ಕುಟುಂಬದ ಎಲ್ಲ ಸಮಸ್ಯೆಯನ್ನ ಅವರೇ ತೀರ್ಮಾನ ಮಾಡ್ತಿರ್ತಾರೆ. ಈ ನೀವು ನೋಡಿರ್ಬೋದು, ಕೆಲವೊಂದು ಮನೆಗಳಲ್ಲಿ ಇಂತಹ ಒಬ್ಬ ವ್ಯಕ್ತಿ ಇದ್ದೇ ಇರ್ತಾರೆ. ಅವರ ಮನೆಯಲ್ಲಿ ಈಗ ಅಕ್ಕನ ಸಮಸ್ಯೆ ಬಂತು ಅಂತ ಹೇಳಿದ್ರೆ ಈ ಹೆಂಗ್ಸ್ ಏನಿದ್ದಾರೆ ಇವರು, ಅಕ್ಕನ ಸಮಸ್ಯೆ ಬಂದ್ರೆ ಇವರೇ ಪರಿಹಾರ ಮಾಡ್ಬೇಕು, ತಂಗಿಗೆ ಸಮಸ್ಯೆ ಬಂದ್ರೆ ಕೂಡ ಇವರೇ ಪರಿಹಾರ ಮಾಡ್ಬೇಕು, ಮಕ್ಕಳಿಗೆ ಸಮಸ್ಯೆ ಬಂದ್ರೆ ಕೂಡ ಅವರೇ ಸರಿ ಮಾಡ್ಬೇಕು. ಹಾಗೆ ಈ ರಿಲೇಟಿವ್ಸ್ ಅಲ್ಲಿ ಯಾರಿಗೆ ಸಮಸ್ಯೆ ಬಂದ್ರು ಅವಳ ಹತ್ರ ಹೋದ್ರೆ ಅದು ಸರಿ ಆಗತ್ತೆ ಅನ್ನುವಂತ ಒಂದು ಇದು ಬರುತ್ತೆ. ಹಾಗಾಗಿ ಇವರು ಯಾರ ಸಹಾಯ ಕೇಳಿದ್ರು ಬೇಡ ಅಂತ ಹೇಳೋದಕ್ಕೆ ಇವ್ರಿಗಾಗೋದಿಲ್ಲ. ಆಮೇಲೆ ಎಲ್ಲರೂ ಕೂಡ ಹೇಗಿರ್ತಾರೆ ಅಂತ ಹೇಳಿದ್ರೆ, ಇವರು ತುಂಬಾ ಕೇರಿಂಗ್ ಪರ್ಸನ್, ಅವರು ಎಲ್ಲರಿಗೆ ಅವರು ಸಹಾಯ ಮಾಡ್ತಾರೆ ಅಂತ ಹೇಳಿ. ಆಮೇಲೆ ನಿಧಾನವಾಗಿ ಅವರಿಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಬೇಡ ನನ್ಗಾಗಲ್ಲ ಅಂತ ಹೇಳಿದ್ರೆ ನನ್ನನ್ನು ಯಾರಿಗೂ ಯಾರು ನನ್ನನ್ನು ಇಷ್ಟಪಡೋದಿಲ್ಲ ಅನ್ನೋಂತ ಭಯ ಇರುತ್ತೆ ಅವರಿಗೆ. ನಿಜವಾಗ್ಲು ಅವರಿಗೆ ಕೆಲವೊಂದು ಸಂದರ್ಭಗಳಲ್ಲಿ ಇಷ್ಟನೇ ಇರೋದಿಲ್ಲ, ಅದಕ್ಕೆ ಇನ್ವಾಲ್ವ್ ಆಗೋದಕ್ಕೆ ಇಷ್ಟ ಇರೋದಿಲ್ಲ, ಅಥವಾ ಸಮಯ ಇರೋದಿಲ್ಲ, ಇನ್ನೇನೋ ಏನೋ ಕಾರಣಗಳಿಂದ ಅವರಿಗೆ ಬೇಡ ಅಂತ ಹೇಳಿ ಇರುತ್ತೆ. ಆದ್ರೆ ಅವ್ರು ಹೆದರ್ತಾರೆ, ನೋ ಅಂತ ಹೇಳೋದಕ್ಕೆ ಹೆದರ್ತಾರೆ. ಯಾಕಂತ ಹೇಳಿದ್ರೆ, ನೋ ಅಂತ ಹೇಳಿದ್ರೆ ಆಗಲ್ಲ ಅಂತ ಹೇಳಿದ್ರೆ ನನ್ ಮೇಲೆ ಇರುವಂತಹ ಈ ಗೌರವ, ಈ ಒಂದು ಪ್ರೀತಿ, ಅಥವಾ ಈ ಏನು ಶಿ ಇಸ್ ವೆರಿ ಕೇರಿಂಗ್ ಅನ್ನುವಂತ ಒಂದು ಲೇಬಲ್ ಇದೆ, ಅದು ಹೊರಟೋಗುತ್ತೆ ಅನ್ನೋ ಭಯ ಅವರಿಗೆ. ಏನ್ ಮಾಡ್ತಾರೆ ಅವರಲ್ಲಿಗ, ಅವರಿಗೆ ಪ್ರೀತಿ ಇದೆ ಹೌದು, ಕೈಂಡ್ನೆಸ್ ಇದೆ ಹೌದು, ಆದ್ರೆ ಬೇರೆಯವರು ನನ್ನನ್ನ ಒಪ್ಪಬೇಕು ಅನ್ನುವಂತ ಹಸಿವು ಕೂಡ ಇರತ್ತೆ. ಎಲ್ರೂ ನನ್ನ ಅಪ್ರೂವಲ್ ಮಾಡ್ಬೇಕು, ಓಕೆ ಶಿ ಇಸ್ ವೆರಿ ಕೈಂಡ್ ಅಂತಾನು, ಅಥವಾ ಅವ್ರು ಎಲ್ಲರಿಗೂ ಎಷ್ಟು ಕೇರ್ ಮಾಡ್ತಾರೆ, ಅವರೆಲ್ಲ ಅವ್ರ ಹತ್ರ ಹೋದ್ರೆ ಎಲ್ಲಾ ಸಮಸ್ಯೆ ಪರಿಹಾರ ಆಗತ್ತೆ ಅಂತಾನು ಎಲ್ರು ಹೇಳ್ಬೇಕು ಅನ್ನುವಂತಹ ಒಂದು ಹಸಿವು ಇರುತ್ತೆ ಅವರಿಗೆ. ಸೊ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾನ್ ಒಳ್ಳೆವಳು ಅನ್ನುವಂತಹ ಒಂದು ಹಣೆಪಟ್ಟಿಯನ್ನ ಉಳಿಸ್ಕೊಳ್ಳೋದಕ್ಕೆ ಅವರು ಅವರದೇ ಆದ ಮಿತಿಗಳನ್ನ ಮೀರ್ತಾ ಇರ್ತಾರೆ, ಮಿತಿ ಮೀರಿ ಅದು ಪ್ರಯತ್ನ ಮಾಡೋದು ಅಂತ ಹೇಳಿ ಹೇಳ್ತಾರಲ್ಲ. ಸೊ ಅವರಿಗೆ ಅವರ ಮನೆಯ ಒಂದು ನೆಮ್ಮದಿ, ಅವರ ಮಾನಸಿಕ ನೆಮ್ಮದಿ ಕೂಡ ಹಾಳಾಗ್ತಾ ಇರತ್ತೆ ಅದರಿಂದ. ಅದಕ್ಕೆ ನಾವು ಎಲ್ಲರಿಗೂ ಕರುಣೆಯನ್ನು ತೋರಿಸ್ಬೇಕು, ಇನ್ವಾಲ್ವ್ ಆಗ್ಬೇಕು ಅಥವಾ ಹೆಲ್ಪ್ ಮಾಡಬೇಕು, ಬಟ್ ನಾವೊಂದು ಬೌಂಡ್ರೀಸ್ ಅನ್ನು ಸೆಟ್ ಮಾಡ್ಕೊಂಡಿರ್ಬೇಕು. ಇಷ್ಟರವರೆಗೆ ಮಾತ್ರ ನಾನು ಹೆಲ್ಪ್ ಮಾಡಬಲ್ಲೆ, ಇಷ್ಟರವರೆಗೆ ನಾನು ಸಹಾಯ ಮಾಡಬಲ್ಲೆ, ಇಷ್ಟರವರೆಗೆ ಇನ್ವಾಲ್ವ್ಮೆಂಟ್ ಆದರೆ ಒಳ್ಳೇದು, ಬಟ್ ಇದಕ್ಕಿಂತ ಜಾಸ್ತಿ ಇನ್ವಾಲ್ವ್ಮೆಂಟ್ ಆಗಬಾರ್ದು. ಒಂದು ಬೌಂಡ್ರೀಸ್ ಅನ್ನ ನಾವು ಎಲ್ಲಾ ಒಂದ್ ಇದ್ರಲ್ಲಿ ಕೂಡ ನಾವು ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಹೀಗೆ ಅಂತ ಹೇಳಿ ಇರುವಂತದ್ದು ಇನ್ನೂ ಒಂದು ರೂಪದಲ್ಲಿ ಬರತ್ತೆ. ನಾನ್ ಎಲ್ರಿಗೂ ಸಹಾಯ ಮಾಡ್ತೇನೆ, ನಾನ್ ಹೀಗೆ, ನೀವು ಕೇಳಿರ್ಬೋದು ಹೆಚ್ಚಿನವ್ರು, ನನ್ಗಂತೂ ನನ್ನ ಲೈಫ್ ಅಲ್ಲಿ ತುಂಬಾ ಜನರು ಹೇಳಿದ್ದಿದೆ ಇದು, ನನ್ಗೆ ತುಂಬಾ ಹೆಲ್ಪಿಂಗ್ ನೇಚರ್ ಇದೆ, ನಾನ್ ಹೀಗೆ ಎಲ್ರಿಗೂ, ಯಾರ ಹತ್ರ ಯಾರು ನನ್ನ ಹತ್ರ ಬಂದ್ರು ನಾನು ವಾಪಸ್ ಕಳ್ಸಲ್ಲ, ಯಾರು ಬಂದು ಹೇಳಿದ್ರು ನಾನು ಇಲ್ಲ ಅಂತ ಹೇಳೋದಿಲ್ಲ, ನನಗೆ ತುಂಬಾ ಹೆಲ್ಪಿಂಗ್ ನೇಚರ್ ಇದೆ. ಈ ತರ ನಾನು ಯಾರನ್ನು ಕೂಡ ನೋಯಿಸೋಕೆ ಇಷ್ಟಪಡೋದಿಲ್ಲ, ಅಂತ ಹೇಳಿ ಅವರು ನಾನು ಎಲ್ಲರನ್ನು ಅರ್ಥ ಮಾಡ್ಕೊಳ್ತೇನೆ ಅಂತ ಕೂಡ ಕೆಲವರೀಗ ಹೇಳೋದನ್ನು ನೋಡಿರ್ಬೋದು. ನನ್ಗೆಲ್ಲರದು ಇದು ಅರ್ಥ ಆಗತ್ತೆ ಅಂತೇಳಿ. ಆದರೆ ನಾವು ಬೇರೆಯವರನ್ನೇ ಅರ್ಥ ಮಾಡ್ಕೊಳ್ತಾ, ಬೇರೆಯವ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾ ಹೋದಾಗ ನಮ್ಮನ್ನೇ ನಾವು ಅರ್ಥ ಮಾಡ್ಕೊಳ್ದೆ ನಮ್ಮನ್ನೇ ನಾವು ಮರೆತು ಬಿಡುವಂತಹ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಮೊದಲು ನಮ್ಮ ಒಂದು ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆ ನಂತರ ನಾನು ಹೀಗೆ ಅನ್ನುವಂಥ ಲೇಬಲ್ ಇದೆಲ್ಲ, ಆ ಲೇಬಲ್ ಎಲ್ಲಿವರೆಗೆ ನನಗೆ ರಿಲೆವೆಂಟ್ ಇದೆ ಅಥವಾ ಎಲ್ಲಿವರೆಗೆ ನನಗೆ ಒಂದು ಸೇಫ್ ಜೋನ್ ಅಲ್ಲಿ ಇಟ್ಟಿರುತ್ತೆ ಅಥವಾ ಎಲ್ಲಿಯ ನಂತರ ಅದು ನನಗೊಂದು ರಿಸ್ಕ್ ಆಗಿ ರಿಸ್ಕ್ ಫ್ಯಾಕ್ಟರ್ ಆಗಿ ಅದು ಕೆಲಸ ಮಾಡತ್ತೆ ಅಲ್ವಾ. ಈ ಹೆಚ್ಚಿನ ಈ ನಾನು ಹೀಗೇ ಇರೋದು ಅನ್ನುವಂಥದ್ದು ನೀವು ನೋಡಿದ್ರೆ ಈ ಪ್ರತಿಯೊಂದು ವಾಕ್ಯ ನಾನು ಇರೋದೇ ಹೀಗೆ ಅಂತ ಹೇಳುವಂಥದ್ರ ಹಿಂದೆ ಅವರಿಗೂ ಮತ್ತೆ ಅವರ ಸುತ್ತಮುತ್ತಲಿಗೂ ಅದು ತೊಂದರೆಯನ್ನು ಉಂಟು ಮಾಡೋದೇ ಆಗಿರತ್ತೆ ಹೆಚ್ಚಾಗಿ. ಈಗ ನಾನೊಬ್ಬ ಶಾಂತ ಸ್ವಭಾವದವನು, ನಾನು ಇರೋದೇ ಹೀಗೆ ಅಂತ ಹೇಳಿದ್ರೆ ಓಕೆ ಅಲ್ವಾ, ಅದು ಅವನ ಸ್ವಭಾವದ ಒಂದು ಭಾಗ ಆಗಿರುತ್ತೆ, ಅದು ಹ್ಯಾಬಿಟ್ ಅಲ್ಲ. ಈ ಹ್ಯಾಬಿಟ್ಗಳೆಲ್ಲ ಏನಿದೆ ಅಲ್ಲ, ಇದು ಯಾವತ್ತೂ ಕೂಡ ನಮ್ಗೆ ಅಥವಾ ನಮ್ಮ ಸುತ್ತಮುತ್ತ ನಮ್ಮನ್ನು ನಂಬ್ಕೊಂಡಿರೋರ್ಗೆ ನಮ್ಮ ಸುತ್ತಮುತ್ತ ಬದುಕುವವರಿಗೆ ಅದು ತೊಂದರೆಯನ್ನೇ ಉಂಟು ಮಾಡ್ತಾ ಇರತ್ತೆ. ಈಗ ಒಂದು ಹುಡುಗಿ ಇದು ಹೇಳ್ತೇನೆ ನಾನು, ಅವಳು ಕಾಲೇಜಿಂದ ಸ್ಟೂಡೆಂಟ್ ಆಗಿರ್ತಾಳೆ, ಯಾರಾದ್ರೂ ಒಂದು ಮಾತು ಹೇಳಿದ್ರೂ ಕೂಡ ದಿನ ಇಡೀ ಅದನ್ನೇ ಯೋಚನೆ ಮಾಡ್ತಿರ್ತಾಳೆ. ಯಾರಾದ್ರೂ ಒಬ್ಳು ಅವಳನ್ನ ಹಿಂಗ್ ನೋಡಿದ್ಲು ಅಂತ ಹೇಳಿದ ತಕ್ಷಣ ಇವಳು ಯೋಚನೆ ಮಾಡ್ತಿರ್ತಾಳೆ, ಅವಳು ಯಾಕೆ ನನ್ನನ್ನು ಹಾಗೆ ನೋಡಿದ್ಲು, ಅದ್ರ ಹಿಂದೆ ಏನಾದ್ರೂ ಅವಳಿಗೆ ಯಾರಾದ್ರೂ ನನ್ನ ವಿಷಯ ಏನಾದ್ರೂ ಹೇಳಿದಾರ, ಇನ್ಯಾರಾದ್ರೂ ನಂದು ಏನಾದ್ರೂ ಕಂಪ್ಲೇಂಟ್ ಹೇಳಿದಾರ, ಅವಳು ಯಾಕೆ ಹಾಗೆ ನೋಡಿದ್ಲು, ನನ್ನಲ್ಲಿ ಏನಾದ್ರೂ ತಪ್ಪುಗಳು ಕಾಣ್ತಾ ಇದೆಯಾ ಅಥವಾ ನಾನೇನಾದ್ರೂ ಸರಿ ಇಲ್ವಾ, ಈ ತರದ್ದೆಲ್ಲ ಅವಳು ಏನ್ ಮಾಡ್ತಾಳೆ ಯೋಚನೆ ಮಾಡ್ತಿರ್ತಾಳೆ. ಯಾರಾದ್ರೂ ಒಬ್ರು ರಿಪ್ಲೈಯನ್ನ ಕೆಲವು ಸಲ ಏನೋ ತಪ್ಪಾಗಿ ಬರುತ್ತೆ, ಕೆಲವರು ಏನ್ ಮಾಡ್ತಾರೆ ಡಿಲೀಟ್ ಫ್ರಮ್ ಎವ್ರಿ ಒನ್ ಅಂತ ಹೇಳಿ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಹಂಗ್ ಮಾಡಿದ ತಕ್ಷಣ ಇಡೀ ದಿನ ಅದನ್ನೇ ಅವಳು ಯೋಚನೆ ಮಾಡಿ, ಯಾಕೆ ಅದನ್ನ ಬದಲಾವಣೆ ಮಾಡ್ದ, ಯಾಕೆ ಡಿಲೀಟ್ ಫ್ರಮ್ ಎವ್ರಿ ಒನ್ ಕೊಟ್ಟ, ಈ ತರ ಏನಾದ್ರೂ ಒಂದು ಪ್ರಶ್ನೆಗಳನ್ನ ಈಗ ಕೇಳ್ತಾರೆ ಟೀಚರ್ಸ್, ಕೇಳ್ದಾಗ ಇವಳಿಗೆ ಆನ್ಸರ್ ಗೊತ್ತೋ ಗೊತ್ತಿದ್ದೋ ಏನೋ ಹೇಳ್ದಾಗ ಅವ್ರು ಏನೋ ಒಂದ್ ಮಾತು ಹೇಳಿದ್ರು ಅಂದ್ರೆ ಅದನ್ನ ಇಡೀ ದಿನ ಯೋಚನೆ ಮಾಡ್ತಾ ಇರೋದು, ಅವ್ರು ಯಾಕೆ ಹಂಗೆ ಹೇಳಿದ್ರು, ಅದ್ರ ಹಿಂದೆ ಬೇರೆ ಏನಾದ್ರೂ ಅರ್ಥ ಇದೆಯಾ ಅಂತ, ಈ ತರ ಓವರ್ ಥಿಂಕಿಂಗ್ ಅಂತ ಏನ್ ನಾವ್ ಇದು ಹೇಳ್ತೀವಿ. ಈ ತರ ಅವಳಿಗೆ ತುಂಬಾ ಇದಿರುತ್ತೆ, ಸಣ್ಣ ಸಣ್ಣ ವಿಷಯಕ್ಕೂ ತುಂಬಾ ಯೋಚನೆ ಮಾಡುವಂಥದ್ದು. ಅವಾಗ ಎಲ್ರೂ ಹತ್ರ ಅವಳು ಏನ್ ಹೇಳ್ತಾಳೆ ಅಂದ್ರೆ, ನಾನು ತುಂಬಾ ಸೆನ್ಸಿಟಿವ್, ನನ್ನ ನೇಚರೇ ಹೀಗೆ, ನನ್ ಇರೋದೇ ಹೀಗೆ, ನನ್ಗೇನಾದ್ರು ಸ್ವಲ್ಪ ಹೇಳಿದ್ರೆ ಅದು ದೊಡ್ಡ ಎಫೆಕ್ಟ್ ಕೊಡುತ್ತೆ, ಒಂದ್ ಸಣ್ಣ ವಿಷಯವನ್ನ ನಾನು ಇಡೀ ದಿನ 24 hours ನಾನು ಅದನ್ನ ಯೋಚನೆ ಮಾಡ್ತಾ ಇರ್ತೀನಿ, ಅದನ್ನ ನನಗೆ ಮರೆಯೋದಕ್ಕೆ ಆಗೋದಿಲ್ಲ, ಅದರಿಂದ ಹೊರಗೆ ಬರೋದಕ್ಕೆ ಆಗೋದಿಲ್ಲ. ಸೊ ಇದು ಪರ್ಸನಾಲಿಟಿಯ ಒಂದು ಭಾಗ ಅಲ್ಲ ಅಲ್ವಾ, ಇದು ಅವಳು ಮಾಡ್ಕೊಳ್ತಾ ಇರೋದು, ಅವಳ ಪರ್ಸನಾಲಿಟಿಯ ಒಂದು ಭಾಗ ಅಲ್ಲ. ಅವಳು ಓವರ್ ಥಿಂಕಿಂಗ್ ಮಾಡ್ತಿರ್ಬೋದು, ಅವಳು ಅದ್ರ ಹಿಂದೆ ನಾವು ಕಾರಣಗಳನ್ನ ನಾವು ಹುಡುಕಿ ಏನಾದ್ರೂ ತೆಗೆದು ನೋಡಿದ್ರೆ ಏನಾದ್ರೂ ಒಂದು ಕಾರಣಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಇಷ್ಟು ವರ್ಷಗಳಿಂದ ಅವಳ ಹತ್ರ ಈಗ ಮಾತಾಡಿದಾಗ ನಮ್ಗೆ ಅರ್ಥ ಆಗತ್ತೆ, ಆ ತುಂಬಾ ಸಣ್ಣದಿರುವಾಗದಿಂದ ಅವಳು ಆ ಅಭ್ಯಾಸವನ್ನ ಬೆಳೆಸ್ಕೊಂಡಿರ್ತಾಳೆ. ಯಾರಾದ್ರೂ ಸ್ವಲ್ಪ ಈಗ ಹೇಳಿದ್ರೆ ಯಾರು ಮನೆಯಲ್ಲಿ ಇರೋದಿಲ್ಲ, ಅದಕ್ಕೆ ಗೈಡೆನ್ಸ್ ಕೊಡೋದಕ್ಕಾಗ್ಲಿ ಅಥವಾ ಮನೆಯಲ್ಲಿ ಬೇರೆ ಸದಸ್ಯರುಗಳು ಎಲ್ಲ ಇದ್ದಾಗ ಅವರನ್ನು ನೋಡಿ ಎಲ್ಲ ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ತಾರೆ, ಕಲ್ತ್ಕೊಳ್ತಾರೆ. ಯಾರೂ ಇಲ್ಲ, ಯಾರಾದ್ರೂ ಈಗ ಹೇಳಿ ಅವಳು ತಂದೆ ತಾಯಿ ಇಬ್ರು ಕೂಡ ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಇವಳು ಮನೆಯಲ್ಲಿ ಹೆಚ್ಚಿನ ಹೊತ್ತ ಒಂಟಿಯಾಗಿ ಇದ್ದಿರ್ತಾಳೆ, ಯಾರಾದ್ರೂ ಏನಾದ್ರೂ ಹೇಳಿದ ತಕ್ಷಣ ಅವಳದನ್ನ ತುಂಬಾ ಹೊತ್ತು ಯೋಚನೆ ಮಾಡೋದಕ್ಕೆ ಅವಳಿಗೆ ಸಮಯ ಸಿಗುತ್ತೆ, ಅದನ್ನ ಅವಳು ಒಂದು ಹ್ಯಾಬಿಟ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಅದು ಓವರ್ ಥಿಂಕಿಂಗ್, ಯಾವುದು ಕೂಡ ಸಣ್ಣ ಒಂದು ಹ್ಯಾಬಿಟ್ ಆಗಿರೋದು, ಕೆಲವೊಮ್ಮೆ ಒಂದು ಸಣ್ಣ ರಿಯಾಕ್ಷನ್ ಫಸ್ಟ್ ಹ್ಯಾಬಿಟ್ ಆಗಿ ಬದಲಾವಣೆ ಆಗೋದು, ಕೆಲವು ಸಲ ಅಡಿಕ್ಷನ್ ಟೈಪ್ ಈ ತರ ಕೂಡ ಆಗಿಬಿಡುತ್ತೆ. ಅದ್ ಹಾಗಾಗಿ ಈ ಓವರ್ ಥಿಂಕಿಂಗ್ ಅನ್ನುವಂಥದ್ದು ಕೂಡ ಅವಳಿಗೊಂದು ಅಡಿಕ್ಷನ್ ಟೈಪ್ ಒಂಥರ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಅವಳು ಏನ್ ಮಾಡ್ತಾಳೆ, ಸಣ್ಣ ಸಣ್ಣ ವಿಷಯವನ್ನು ಕೂಡ ತುಂಬಾ ಹೊತ್ತು, ಅದು ತುಂಬಾ ಹೊತ್ತು ಅಂತ ಹೇಳಿದ್ರೆ ಒಂದು ಇಡೀ ದಿನ, ಕೆಲವೊಮ್ಮೆ ಒಂದು ವಾರಗಟ್ಟಲೆ ಅದ್ರ ಬಗ್ಗೆ ಅವಳು ಥಿಂಕ್ ಮಾಡ್ತಾ ಇರ್ತಾಳೆ. ಸೊ ಇದು ಕೂಡ ಅವಳು ಸೆನ್ಸಿಟಿವ್ ಅಂತ ಹೇಳೋದನ್ನ ನಾವು ಒಪ್ಕೊಳ್ಬೇಕು ಅಂತ ಹೇಳಿಲ್ಲ. ಅವಳು ಹೇಳಿದ ತಕ್ಷಣ ಹಾ ಹೌದು ಅವಳು ಹಾ ನೀನ್ ತುಂಬಾ ಸೆನ್ಸಿಟಿವ್ ಅಂತ ಹೇಳೋದಲ್ಲ. ಅವಾಗ ಅದ್ರ ಹಿಂದೆ ಏನ್ ಕಾರಣ ಇದೆ ಅಂತ ನಾವು ಹುಡುಗಿ ತೆಗೆದ್ರೆ ಈ ತರ ಲೇಬಲ್ಗಳನ್ನ ನೋಡಿ, ಈ ಒಂದು ಕಥೆಯ ಹಿಂದೆ ಕೂಡ, ಈ ಒಂದು ಕೇಸ್ ಹಿಂದೆ ಕೂಡ ನಮ್ಗೆ ಅರ್ಥ ಆಗೋದೇನು, ಅವಳ ಮುಂದೆ ಏನು ಕೂಡ ಇದಾಗ್ಬೋದು ಅಲ್ವಾ. ಅವಳೊಂದು ನಾರ್ಮಲ್ ಅಂತ ಹೇಳಿ ಅನ್ಸೋದಿಲ್ಲ, ಆ ಇಡೀ ಒಂದು ಒಂದು ಸಣ್ಣ ಮಾತನ್ನ ಅಥವಾ ಒಂದು ಸಣ್ಣ ಒಂದು ನೋಡಿದ್ದನ್ನ ಅವಳು ಇಡೀ ದಿನ ಥಿಂಕ್ ಮಾಡ್ತಾಳೆ ಅಂತ ಹೇಳಿ ಆದ್ರೆ ಇಡೀ ದಿನದ ಒಂದು ರುಟೀನೇ ಹಾಳಾಯ್ತು ಅವಳದು ಅಲ್ವಾ. ನಾಳೆ ಇಂಥ ವಿಷಯಗಳು ಬಹಳಷ್ಟು ಆಗುತ್ತೆ. ಈಗ ಯಾರೋ ಒಬ್ಬ ಮೆಸೇಜ್ ಮಾಡಿ ಡಿಲೀಟ್ ಫ್ರಮ್ ಎವ್ರಿ ಒನ್ ಕೊಟ್ಟ, ಅವನಿಗೆ ಎಷ್ಟು ಟಾರ್ಚರ್ ಮಾಡಿದ್ದಿರ್ಬೋದು ಅವಳು ಸೊ ಅವನದು ದಿನ ಹಾಳಾಗಿರುತ್ತೆ ಅಲ್ವಾ. ಸೊ ಈ ತರ ಯಾವುದು ನಾನು ಹೀಗೆ ಅನ್ನುವಂತ ಒಂದು ಹೇಳೋ ಮಾತು ಹೇಳೋದಕ್ಕೆ ಕೇಳೋದಕ್ಕೆ ತುಂಬಾ ಸಣ್ಣ ವಿಷಯ, ತುಂಬಾ ನ್ಯಾಚುರಲ್ ಅಂತ ಹೇಳಿ ಅನಿಸಿದ್ರು ಕೂಡ ಅದರ ಹಿಂದೆ ಬಹಳಷ್ಟು ಕೆಲವು ವಿಷಯಗಳಲ್ಲಂತೂ ನಾವು ಲೈಫ್ ಥ್ರೆಟ್ನಿಂಗ್ ಇರುವಂತದನ್ನು ಕೂಡ ನೋಡ್ಬೋದು. ಈ ಓವರ್ ಥಿಂಕಿಂಗ್ಗಳು, ಈ ಎಸಂಪ್ಷನ್ಗಳು ಎಲ್ಲ ತುಂಬಾ ಜಾಸ್ತಿ ಆದಾಗ, ಇದನ್ನ ಕ್ಲಿಯರ್ ಮಾಡಿಲ್ಲ ಅಂತ ಹೇಳಿ ಆದ್ರೆ ಅದನ್ನೇ ಸತ್ಯ ಅಂತ ಹೇಳಿ ನಂಬಿಕೊಂಡು ಒಂದು ಅಪಾಯಕರ ನಿರ್ಧಾರಗಳನ್ನು ಕೂಡ ಕೆಲವರು ತಗೊಳ್ಬಹುದು. ಹಾಗಾಗಿ ಈ ನಾನು ಹೀಗೆ ಅನ್ನುವಂಥದ್ದು ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಬಾಲ್ಯದಲ್ಲಿ ಕೆಲವರು ಹೇಳ್ತಾರೆ, ಏನ್ ಹೇಳ್ತಾರೆ, ನಿನಗೆ ತುಂಬಾ ಹಠ ಅಲ್ವಾ, ತಂದೆ ತಾಯಿಗೆ ಹೇಳ್ತಾರೆ ನಿನಗ್ ತುಂಬಾ ಹಠ, ಅಥವಾ ನೀನ್ ತುಂಬಾ ಲೇಜಿ,
1: ಸೋಮಾರಿ,
2: ನೀನ್ ತುಂಬಾ ಸೆನ್ಸಿಟಿವ್, ಅಥವಾ ನಿನ್ನಿಂದ ಏನೂ ಆಗಲ್ಲ ಅನ್ನುವಂಥದ್ದಿರ್ಬೋದು, ಅಥವಾ ನೀನ್ ಸ್ವಲ್ಪ ಏನಾದ್ರೂ ಹೇಳಿದ್ರೆ ನೀನ್ ತುಂಬಾ ಇಮೋಷನಲ್ ಆಗ್ತೀಯ ಅಂತ ಇದನ್ನೆಲ್ಲ ಕೇಳ್ತಾ ಕೇಳ್ತಾ ಬೆಳೆದಂತಹ ಮಕ್ಕಳುಗಳು ವರ್ಷಗಳು ಕಳೆದ ಹಾಗೆ ದೊಡ್ಡವರಾಗ್ತಾ ಆಗ್ತಾ ಏನ್ ಅಂದ್ಕೋತಾರೆ, ನಾನು ಹೀಗೆ ಅಂತ ಹೇಳಿ ಅವ್ರು ಕೇಳಿ ಕೇಳಿ ಇದು ಮಾಡ್ಕೊಂಡಿರೋದು. ಇವ್ರು ಹೇಳಿ ಹೇಳಿ ಅಲ್ಲ, ಇನ್ನೊಬ್ಬರಿಂದ, ಈಗ ತಂದೆ ತಾಯಿಗಳು, ದೊಡ್ಡವರು, ಸುತ್ತಮುತ್ತ ಇರುವವರು ಎಲ್ಲ ಹೇಳಿ ಹೇಳಿ ಹೇಳಿ ಇವರು ಮನಸ್ಸಲ್ಲಿ. ಈಗ ಕೆಲವು ಸಲ ಹಾಗೆ ಅಲ್ವಾ, ನೀನ್ ಕಳ್ಳ ಕಳ್ಳ ಕಳ್ಳ ಅಂತೇಳಿ ಒಂದ್ 100 ಹೇಳಿದಾಗ ನಮ್ಗೊಂದ್ಸಲ ಡೌಟ್ ಬರ್ಲಿಕ್ಕೆ ಶುರು ಆಗುತ್ತೆ, ಹೌದಾ ನಾನು ಏನಾದ್ರೂ ಮಾಡಿದೀನ ಅಂತೇಳಿ ಅಲ್ವಾ. ಈ ತರದ ಒಂದಿದ್ರಲ್ಲಿ ಅವರು ಹಾ ನಾನ್ ಹೀಗೆ ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ. ಆವಾಗ ನಾವು ಕೇಳ್ಬೇಕಾಗಿರೋದು, ಈ ನಾನು ಹೀಗೆ ಅನ್ನುವಂತ ಒಂದು ಧ್ವನಿ ನಿನ್ನೊಳಗೆ ಏನಿದೆಯಲ್ಲ, ಅದು ನಿನ್ನ ಧ್ವನಿಯ ಅಥವಾ ನಿನ್ನ ಬಾಲ್ಯದಲ್ಲಿ ಯಾರೋ ನಿನ್ನೊಳಗೆ ಬಿಟ್ಟಂತಹ ಧ್ವನಿ, ಅದನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಈಗ ನಾನು ಲೇಜಿ ಅಂತ ಹೇಳುವಂತದ್ದು ಏನಾದ್ರೂ ಇದ್ರೆ, ಒಂದು ಹುಡುಗ ಅವ ಓದಿನಲ್ಲಿ ತುಂಬಾ ಹಿಂದಿರ್ತಾನೆ, ಮನೆ ಮಂದಿ ಎಲ್ಲ ಅವ್ರಿಗೆ ಏನ್ ಹೇಳ್ತಾರೆ, ಅವನಿಗೆ ಓದಲ್ಲಿ ಇಂಟ್ರೆಸ್ಟೇ ಇಲ್ಲ, ಅವನ್ ತುಂಬಾ ಲೇಜಿ ಅಂತ ಹೇಳಿದಾಗ ಅವನು ಏನಂದ್ಕೊಳ್ತಾನೆ, ಹಾ ಹೌದು ನನ್ಗೆ ಓದ್ನಲ್ಲಿ ಇಂಟ್ರೆಸ್ಟ್ ಇಲ್ಲ, ನಾನು ತುಂಬಾ ಲೇಜಿ ಅನ್ನು ಅವನು ಒಂದು ಕನ್ಕ್ಲೂಷನ್ಗೆ ಬಂದ್ಬಿಡ್ತಾನೆ,
1: ಒಪ್ಕೊಂಡ್ ಬಿಡ್ತಾನೆ.
2: ಹಾ ಆದ್ರೆ ನಿಜವಾಗ್ಲೂ ಅವನನ್ನ ಮಾತಾಡಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಹಾ ನಾನು ಫೈಲ್ ಆಗ್ಬಿಡ್ತೇನೆ, ಯಾಕಂತ ಹೇಳಿದ್ರೆ ಏನ್ ಹೇಳ್ತಿದ್ದಾರೆ, ಅವನ್ಗೆ ಓದ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅವ್ರು ಹೇಳ್ತಿರ್ತಾರಲ್ಲ. ಸೊ ನನ್ಗೆ ಇಷ್ಟ ಇಲ್ವೇನೋ, ನಾನ್ ಫೈಲ್ ಆಗ್ಬಿಡ್ತೇನೇನೋ, ಅಥವಾ ಕಂಪ್ಯಾರಿಸನ್ ಇರುತ್ತೆ ಕೆಲವು ಮನೆಗಳಲ್ಲಿ, ಹಾ ನನ್ಗೆ ಅಣ್ಣನಷ್ಟು ಅಥವಾ ಅಕ್ಕನಷ್ಟು ನನ್ಗೆ ಓದ್ಲಿಕ್ಕೆ ಆಗೋದಿಲ್ವೇನೋ, ಆ ತರದೆಲ್ಲ ಯೋಚನೆಗಳು ಬಂದಾಗ ಅವ್ರು ಏನ್ ಮಾಡ್ತಾರೆ, ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ನೋಡ್ತಾರೆ. ಫೇಲ್ಯೂರ್ ಅನ್ನೋದು ಅಥವಾ ಈ ಕೆಟ್ಟ ನೆಗೆಟಿವ್ ವಿಷಯಗಳು ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂತ ಸಮಯದಲ್ಲಿ ಎಸ್ಕೇಪಿಸಂ, ಅದು ತುಂಬಾ ಈಸಿಯೆಸ್ಟ್ ವೇ ಅಲ್ವಾ ನಮ್ಗೆ ತಪ್ಪಿಸ್ಕೊಳ್ಳೋದು. ಸೊ ನಾನು ಓದೋದನ್ನೇ ತಪ್ಪಿಸ್ಕೊಂಡ್ ಬಿಟ್ರೆ ರಗಳೇ ಇಲ್ಲ, ನಾನು ಲೇಜಿ ಅನ್ನೋ ಹೇಗೂ ಒಂದು ಲೇಬಲ್ ನನಗೆ ಸಿಕ್ಕಿದೆ, ಓಕೆ ನಾನು ಇದ್ರ ಜೊತೆಗೆ ಬದುಕ್ತೇನೆ, ತೊಂದರೆ ಇಲ್ಲ ನನಗೆ, ಐ ಆಮ್ ಓಕೆ ವಿತ್ ಇಟ್ ಅಂತೇಳಿ ಕೆಲವರು ಏನ್ ಮಾಡ್ತಾರೆ, ಅದ್ರ ಜೊತೆಗೆ ಆ ಲೇಬಲ್ ಅನ್ನ ಪರ್ಮನೆಂಟ್ ಮಾಡ್ಕೊಂಡ್ಬಿಡ್ತಾರೆ. ನಿಜವಾಗ್ಲು ಫೇಲ್ಯೂರ್ ಅನ್ನ ತಪ್ಪಿಸಿಕೊಳ್ಳೋದಕ್ಕೆ ಮಾಡುವಂತ ಬಿಹೇವಿಯರ್ ಆಗಿತ್ತಿದು, ಜಸ್ಟ್ ಒಂದು ಬಿಹೇವಿಯರ್ ಅಷ್ಟೇ, ಒಂದು ನಡವಳಿಕೆ. ಅದೇನು ಅವನಿಗೆ ಅವನ ಪರ್ಸನಾಲಿಟಿ ಅಲ್ಲ ಅದು, ಲೇಜಿ ಅನ್ನುವಂಥದ್ದೊಂದು ಆ ಫೇಲ್ಯೂರ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಮಾಡಿದಂತ ಬಿಹೇವಿಯರ್ ಅಷ್ಟೇ, ಅದನ್ನೇ ಪರ್ಸನಾಲಿಟಿ ಅಂತ ಹೇಳಿ ಅಂದ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವನೇನ್ ಅಂದ್ಕೊಂಡಿದ್ದ, ಇದೇ ನನ್ನ ಪರ್ಸನಾಲಿಟಿ ಅಂತ ಹೇಳಿ, ಅವನ ನನ್ಗೆ ಆಸಕ್ತಿ ಇಲ್ಲ ಅಂತ ಹೇಳಿ ಹೇಳೋದನ್ನ ನಾನು ಪ್ರಯತ್ನಿಸಿ ಸೋಲುವುದನ್ನ ನೋಡಲು ಹೆದರ್ತಿದ್ದೇನೆ ಅಂತ ಹೇಳಿ ಆಗಿರ್ಬೋದಲ್ವಾ. ಪ್ರಯತ್ನ ಮಾಡಿದ್ರೆ ನಾನ್ ಸೋತ್ ಬಿಟ್ರೆ ಅದ್ ಭಯ ಆಗತ್ತಲ್ಲ ನನಗೆ, ಆ ಸೋಲಿಗೆ ಭಯ ಪಡ್ತಿದ್ದೇನೆ ನಾನು ಅಂತ ಹೇಳುವಂತ ಒಂದು ಹಿಂದ್ಗಡೆ ಅದು ಇದಿರತ್ತೆ ಕಾರಣ. ಹಾಗಾಗಿ ಪ್ರತಿಯೊಂದು ಕೂಡ ಈಗ ಉದಾಹರಣೆಗೆ ನಾನ್ ಸಾರಿ ಕೇಳಲ್ಲ ಅಂತ ಹೇಳ್ತಾರೆ ಕೆಲವರು ಅಲ್ವಾ. ಒಬ್ಬ ಗಂಡ ಹೇಳ್ತಾನೆ ನಿಮ್ಗೆ ಹೆಂಡತಿ ಜೊತೆಗೆ ಇಬ್ರು ಗಲಾಟೆ ಮಾಡ್ಕೊಳ್ತಿರ್ತಾರೆ, ಅವನಿಗೆ ಒಂಥರ ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ, ನಾನ್ ಯಾಕೆ ಸಾರಿ ಕೇಳ್ಬೇಕು ಹೆಂಡತಿ ಹತ್ರ, ನಾನ್ ತಪ್ಪು ಮಾಡಿದ್ರು ಕೂಡ ನಾನ್ ಯಾಕೆ ಸಾರಿ ಕೇಳ್ಬೇಕು ಹೆಂಡತಿ ಹತ್ರ ಅಂತ, ಯಾಕೆ ಅಂತ ಹೇಳಿ ಅದು ತುಂಬಾ ಗಲಾಟೆಗೆ ಹೋದಾಗ, ಕೌನ್ಸಿಲಿಂಗಿಗೆ ಬಂದಾಗ, ಅವ್ರ ಹತ್ರ ಮಾತಾಡಿದಾಗ ಗಂಡನಿಗೆ ಏನಾಗಿತ್ತು ಅಂತ ಹೇಳಿದ್ರೆ, ಏನಾದ್ರೂ ಬಾಲ್ಯದಲ್ಲಿ ಸಣ್ಣ ಸಣ್ಣ ತಪ್ಪುಗಳಾದಾಗ ಅವನ ತಂದೆ ಎಲ್ಲರದ್ರಿಗೆ ತುಂಬಾ ಅವಮಾನ ಮಾಡ್ತಿದ್ರು, ಹಾಗಾಗಿ ಅವ್ರಿಗೆ ಮನ್ಸಲ್ಲಿ ಹೇಗಿತ್ತೆ ಅಂತ ಹೇಳಿದ್ರೆ, ನಾನ್ ತಪ್ಪು ಮಾಡಿದೆ ಅಂತ ಹೇಳುವಂತದ ಒಪ್ಕೊಳ್ಳೋದಂತ ಏನಿದೆ ಅಲ್ಲ, ಅದು ಬರೀ ಅಪಾಲಜಿ ಆಗಿರ್ಲಿಲ್ಲ, ಅದೇನಾಗ್ತಿತ್ತು ಅಂತ ಹೇಳಿದ್ರೆ ನಾನು ತುಂಬಾ ವೀಕ್ ಮೈಂಡ್ ಅಂತ ಹೇಳಿ ಅನ್ನೋದು ಅವನಿಗೆ ಬರ್ತಾ ಇತ್ತು. ಅದಕ್ಕೆ ಅವನಿಗೆ ಏನಾಗಿತ್ತು ಅಂತ ಹೇಳಿದ್ರೆ ಅವನು ಸಾರಿ ಅಂತ ಕೇಳ್ತಾನೆ ಇರಲಿಲ್ಲ. ಸಾರಿ ಅಂತ ಕೇಳಿದ್ರೆ ನಾನು ವೀಕ್ ಅಂತ ಹೇಳಿ, ಸಾರಿ ಅಂತ ಕೇಳೋದು ಒಂದು ಅಪಾಲಜಿ ಅಂತ ಹೇಳಿ ಅವನಿಗೆ ಅನಿಸ್ತಿರ್ಲಿಲ್ಲ. ಸಾರಿ ಕೇಳಿದ್ರೆ ನಾನು ವೀಕ್, ಸೊ ನಾನು ಯಾಕೆ ಹೆಂಡತಿ ಹತ್ರ ಸಾರಿ ಕೇಳಬೇಕು? ಸೊ ತಪ್ಪು ಮಾಡಿದಾಗ ಕೂಡ ಮನಸ್ಸಿಗೊಂದು ವೇಳೆ ಬಂದರೂ ಕೂಡ ಇಲ್ಲ, ನಾನು ಯಾಕೆ ಕೇಳಬೇಕು ಸಾರಿ, ನಾನು ಕೇಳೋದಿಲ್ಲ. ಸಾರಿ ಕೇಳಿದವರೆಲ್ಲ ವೀಕ್.
1: ಹೌದು,
2: ಸಾರಿ ಕೇಳಿದ್ರೆ ನಾನು ವೀಕ್ ಅಂತ ಆಗ್ಬಿಡತ್ತೆ. ಅವಾಗ ನನ್ನ ಹೆಂಡತಿ ಏನ್ ಅನ್ಕೊಳ್ತಾಳೆ, ನನ್ನ ಗಂಡ ವೀಕ್ ಅಂತ ಹೇಳಿ ಅಂದ್ಕೋತಾಳೆ. ಅದಕ್ಕೋಸ್ಕರ ನಾನು ಏನ್ ಮಾಡ್ಬೇಕು, ಸಾರಿನೇ ಕೇಳ್ಬಾರ್ದು. ಸೊ ಅವನು ಹೇಳ್ತಿದ್ದ ಮಾತ್ ಮಾತಿಗೆ ಅವ್ನು, ನಾನು ಸಾರಿ ಕೇಳಲ್ಲ, ನಾನು ಯಾಕೆ ಸಾರಿ ಕೇಳ್ಬೇಕು?
1: ತುಂಬಾ ಜನಕ್ಕೆ ಈ ಸಮಸ್ಯೆ ಇದೆ.
2: ಹಾ,
1: ತುಂಬಾ ಸಂಬಂಧಗಳಲ್ಲಿ ಇದೊಂದು ದೊಡ್ಡ ಸಮಸ್ಯೆ. ಒಂದು ಸಾರಿ ತಪ್ಪಾಯ್ತು ಮಾರೈತಿ, ಆಯ್ತು ನಂದೇ ತಪ್ಪು ಅಂತ ಹೇಳ್ಬಿಟ್ರೆ ಎಷ್ಟೋ ಜಗಳಗಳು, ಎಷ್ಟೋ ಸಂಘರ್ಷಗಳು, ಮನಸ್ತಾಪಗಳು ಮುಗ್ದೋಯ್ಬಿಡುತ್ತೆ.
2: ಆದ್ರೆ ಈ ಈಗೋ ಅಥವಾ ಈ ಇದ್ರ ಹಿಂದೆ ಅವರ ಬಾಲ್ಯದ ಇನ್ಸಿಡೆಂಟ್ ಕೂಡ ಕಾರಣ ಆಗಿರ್ಬೋದು. 100% ಕಾರಣ ಇರುತ್ತೆ. ಯಾರೂ ಒಬ್ಬ ಮನುಷ್ಯ ತಾನಾಗಿ ಎಲ್ಲವನ್ನ ಬೆಳೆಸ್ಕೊಳ್ಳೋದಿಲ್ಲ. ಒಂದು ಅವನು ತನ್ನ ಕುಟುಂಬದಿಂದ ಕಲ್ತ್ಕೊಂಡಿರ್ತಾನೆ, ತನ್ನ ಸಮಾಜದ ಎನ್ವಿರಾನ್ಮೆಂಟ್ ಇಂದ ಕಲ್ತ್ಕೊಂಡಿರ್ತಾನೆ. ಬಾಲ್ಯದಲ್ಲಿ ಅಥವಾ ಸ್ಕೂಲ್ಗೆ ಹೋಗುವಾಗ ಯೂತ್ ಇದರಲ್ಲಿ ಏನ್ ಹದಿಹರೆಯದಲ್ಲಿ ಈಗ ಕ್ಲಾಸ್ಮೇಟ್ಗಳಿಂದ ವಿದ್ಯಾರ್ಥಿ ಸಹಪಾಠಿಗಳಿಂದೆಲ್ಲ ಕಲ್ತ್ಕೊಂಡಿರ್ತಾರೆ. ಯಾವುದು ಒರಿಜಿನಲ್ ಆಗಿ ಇರುವಂತ ಪರ್ಸನಾಲಿಟಿಗಳು ತುಂಬಾ ಕಡಿಮೆ ಇರುತ್ತೆ. ಈ ಎಲ್ಲದರ ಇನ್ಫ್ಲೂಯೆನ್ಸ್ ಇಂದ ಬಂದಿರುವಂತಹ ಈ ಹ್ಯಾಬಿಟ್, ಇದು ಪರ್ಸನಾಲಿಟಿ ಅಲ್ಲ,
1: ಈ ಅಭ್ಯಾಸಗಳು,
2: ಅಭ್ಯಾಸಗಳೇ ಜಾಸ್ತಿ ಇರುತ್ತೆ. ಸೊ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ.
1: ಅದು ಚೇಂಜ್ ಮಾಡ್ಕೊಂಡ್ ಹೆಂಗ್ ಎಂಬುದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ.
2: ಖಂಡಿತವಾಗ್ಲು.
1: ಓಕೆ, ಸೊ ಇದು ತುಂಬಾ ಇಂಟ್ರೆಸ್ಟಿಂಗ್. ಈಗ ನಮ್ಮಲ್ಲೇ ಈ ಕ್ಯಾರೆಕ್ಟರ್ಗಳು ತುಂಬಾ ಇದ್ದಾವೆ. ನಾವು ಸಾರಿ ಕೇಳಲ್ಲ, ನಾಚ್ಕಂಬ್ದ, ಒಬ್ಬನ ಕಂಡ್ರೆ ಮಾತಾಡದೆ ಇಪ್ಪುದ, ಇಂಥದ್ದೆಲ್ಲ ನಮ್ಗೆ ಬೇರೆ ಬೇರೆ ಕಾರಣಗಳಿಂದ ಸ್ವರ್ಣ ಮೇಡಮ್ ಹೇಳಿದಂಗೆ ಬಂದಿರುತ್ತ. ಸೊ ಅದನ್ನ ನಾನು ಹಿಂಗೆ ಇಪ್ಪುದು, ನಂಗೆ ಸಿಟ್ಟು ಜಾಸ್ತಿ, ನಾನು ಶಾರ್ಟ್ ಟೆಂಪರ್ಡ್, ಇಂಥದನ್ನೆಲ್ಲ ನಾವು ನಮ್ಗೆ ನಾವು ಒಂಟಿಸ್ಕೊಂಡು ಬದುಕ್ತಾ ಇರ್ತೀವಲ್ಲ, ಅದನ್ನ ಬದಲಾಯಿಸ್ಕೊಂಡು ಲೈಕ್ ಮಾಡಿ ಇನ್ನೂ ಲೈಕ್ ಬದುಕು ಕಾಪುದಾರ ಯಾ ಕಾಪಕ್ಕಾಗ ಕಾಂಬ ಅದೆಲ್ಲ ಆ ಚಾನ್ಸಸ್ಗಳು ಎಂತಲ್ಲ ಅಂತ ಮುಂದಿನ ಸಂಚಿಕೆಯಲ್ಲಿ ಕೆಂಬ. ಸ್ವರ್ಣ ಮೇಡಮ್, ಥ್ಯಾಂಕ್ ಯು ಸೋ ಮಚ್.
2: ನಿಮ್ಗೂ ಕೂಡ ಥ್ಯಾಂಕ್ ಯು.
1: ಕೇಳುಗ್ರೆ, ಸೊ ಇವತ್ತಿನ ಈ ಸಂಚಿಕೆ ನಿಮ್ಗೂ ನಮಗೂ ಎಲ್ಲರಿಗೂ ಬಹಳ ಉಪಯುಕ್ತಕಾರಿ. ನಮ್ಮ ಸ್ವಭಾವಗಳ ಬಗ್ಗೆ ಮಾತಾಡದವರು ಹಾಂಗಾಗಿ ಕಾಂಬ ಈ ಸಂಚಿಕೆಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಚೇಂಜ್ ಮಾಡ್ಕೊಂಡು ಹೆಂಗೆ ಎಂಬುದ್ರ ಬಗ್ಗೆ ಒಂದು ಸ್ವಲ್ಪ ಕಾಯುವ. ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರ್ಕ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ವಕ.
3: ನಮ್ಮೂರು ಕಾಂಬುಕ್ ಚಂದ, ನಿನ್ನೆದ್ ಮೀನ್ ಗಸಿ ತಿಂಬುಕ್ ಚಂದ, ಕಡ್ಲೆ ಬದೆಗೆ ಕೂಕಂಕೆ ಚಂದ, ಹಂಗೆ ಕೇಂಬುಕೆ ನಮ್ ರೇಡಿಯೋ ಕುಂದಾಪುರ್ನೇ ಚಂದ.
0: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ. ಪ್ರಿಯ ಮನಸ್ಸೆ, ಇವತ್ತಿನ ಪ್ರಿಯ ಮನಸ್ಸೆ ಈ ಸಂಚಿಕೆಯಲ್ಲಿ ಯಾವತ್ತಿಗಿಪ್ಪು ದೇವರೇ, ನಮ್ಮ ಕುಂದಾಪುರದ ಆಪ್ತ ಸಮಾಲೋಚಕರಾಗಿರುವಂತಹ ಸುವರ್ಣ ಕುಂದಾಪುರ ಅವರು. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ.
1: ನಾವು ಪ್ರಿಯ ಮನಸ್ಸಲ್ಲಿ ಬಹಳಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ವಿ, ತುಂಬಾ ಮನಸ್ಸುಗಳ ವಿಷಯವನ್ನೇ ಮಾತಾಡಿದ್ದು. ಈ ಸಂಚಿಕೆಯಲ್ಲಿ ಎಂತ ಮಾತಾಡುವ?
4: ಈ ಸಂಚಿಕೆಯಲ್ಲಿ ಒಂದಿಷ್ಟು ಕಾಲೇಜಿನ ಹುಡುಗಿಯರು ಮೆಸೇಜ್ ಹಾಕಿದ್ರು, ಮ್ಯಾಮ್ ನಿಜವಾದ ಪ್ರೀತಿ, ಈ ಅಟ್ರಾಕ್ಷನ್, ಇನ್ಫ್ಯಾಚುಯೇಷನ್ ಇದ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿ, ತುಂಬಾ ಹೆಣ್ಮಕ್ಳಿಗೆ ಹೆಲ್ಪ್ ಆಗಬಹುದು ಅಂತ ಹೇಳಿ ಕೇಳ್ಕೊಂಡಿದ್ರು.
1: ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಗಂಡ್ಮಕ್ಳಿಗೂ.
4: ಅದಕ್ಕೋಸ್ಕರ ಅದರದ್ದೇ ಒಂದು ವಿಷಯಗಳನ್ನ ಹಿಡ್ಕೊಂಡು ಒಂದಿಷ್ಟು ಮಾತಾಡೋಣ ಅಂತ ಹೇಳಿ ಅನಿಸ್ತಾ ಇದೆ.
1: ಹೌದು, ನಿಜವಾದ ಪ್ರೀತಿ, ಲವ್, ಅದ್ ಹೆಂಗ್ ಗೊತ್ತಾಗುತ್ತೆ? ಯಾಕಂದ್ರೆ ಒಂದ್ ಏಜ್ ಅಲ್ಲಿ ನಾವು ಅನ್ಕೊಳ್ತೀವಿ ಅದು ಪ್ರೀತಿ ಅಂತ, ಈ ಟೀನೇಜ್ ಅಲ್ಲಿ ಸ್ಪೆಷಲಿ. ಅವ ನನ್ನ ಕಂಡಾಗ ಒಂದು ನಕ್ಕಾಗ, ಅಥವಾ ಅವಳು ಕಂಡಾಗ ಅವಳು ನಕ್ಕಾಗ, ಆ ನೋಟಗಳು ಅಥವಾ ಅದೇನೋ ಒಂದು ಆಗ ಅನ್ಸ್ಬಿಡುತ್ತೆ, ಏ ಅವನನ್ನ ಇಷ್ಟಪಡ್ತಾನೆ ಅಂತೆಲ್ಲ. ಮತ್ತೆ ಆ ಸ್ಟೇಜ್ ಎಲ್ಲ ದಾಟಿ ಆದ್ಮೇಲೆ ಅರ್ಥ ಹಾಕುದು ಅದು ಲವ್ ಅಲ್ಲ, ಅದು ಇನ್ಫ್ಯಾಚುಯೇಷನ್, ಅದೊಂದು ಆಕರ್ಷಣೆ ಅಷ್ಟೇ ಅಂತ. ಇದೆಲ್ಲ ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡೋದು? ತುಂಬಾ ಕಷ್ಟ ಇದು ಅಲ್ದಾ?
4: ಖಂಡಿತವಾಗ್ಲು, ಪ್ರೀತಿ ಮಾಡೋದು ತಪ್ಪಲ್ಲ, ಆದ್ರೆ ಆ ಪ್ರೀತಿಯ ಹೆಸರಲ್ಲಿ ನಮಗೆ ನಾವು ಮೋಸ ಮಾಡ್ಕೊಳ್ಳೋದು ಅಂದ್ರೆ ಅದ್ ನಿಜವಾಗ್ಲೂ ಪ್ರೀತಿ ಆಗಿರೋದಿಲ್ಲ, ಆದ್ರೆ ನಾವ್ ಅದನ್ನ ಪ್ರೀತಿ ಅಂತ ಹೇಳಿ ಅನ್ಕೊಂಡಾಗ ಅದು ನಮಗೆ ಅದು ನೋವಾಗೋದಾಗ್ಲಿ, ಮೋಸ ಹೋಗೋದಾಗ್ಲಿ, ಈ ತರದ್ದೆಲ್ಲ ಇದೆಲ್ಲ ತುಂಬಾ ಅಪಾಯಕಾರಿ. ಹಾಗಾಗಿ ಇದನ್ನ ಕೇಳ್ದ ಒಂದಿಷ್ಟು ಹೆಣ್ಮಕ್ಳಿಗೆ ಅಥವಾ ಗಂಡ್ಮಕ್ಳಿಗೂ, ಹದಿಹರೆಯದ ಮಕ್ಳಿಗೆ ಒಂದಿಷ್ಟು ಹೆಲ್ಪ್ ಆಗ್ಲಿ ಅನ್ನುವ ಕಾರಣಕ್ಕೋಸ್ಕರ, ನಿಜವಾದ ಪ್ರೀತಿ ಅಂದ್ರೆ ಏನು, ನಾವು ಪ್ರೀತಿ ಅಂತ ಭಾವಿಸ್ತಾ ಇರೋದು ನಿಜವಾಗ್ಲೂ ಪ್ರೀತಿನಾ, ಅಥವಾ ಅದು ಬರೀ ಅಟ್ರಾಕ್ಷನ್ ಅಥವಾ ಮೋಹ ಇನ್ಫ್ಯಾಚುಯೇಷನ್ ಏನು ಅಂತ ಹೇಳಿ ನಾವು ಇವತ್ತು ತಿಳ್ಕೊಳ್ಳೋಣ.
1: ಓಕೆ ಸರಿ, ನಿಜವಾದ ಪ್ರೀತಿ ಏನು ಅನ್ನೋದು ಖಂಡಿತವಾಗ್ಲೂ ಇದು ತುಂಬಾ ತುಂಬಾ ಜನಕ್ಕೆ ಅರ್ಥ ಆಯ್ಕ. ಪ್ರೀತಿ ಅಂದ್ರೆ ಯಾವ್ದು, ಇನ್ಫ್ಯಾಚುಯೇಷನ್ ಅಂದ್ರೆ ಯಾವ್ದು, ಪ್ರೀತಿ ಮತ್ತೆ ಇನ್ಫ್ಯಾಚುಯೇಷನ್ ನಡುವಿನ ಅಂತರವನ್ನ ನಾವ್ ಹೆಂಗೆ ಫೈಂಡ್ ಔಟ್ ಮಾಡುದ, ಇದೆಲ್ಲ ಒಂಚೂರು ಹೇಳಿಕೊಡಿ ಕಾಂಬ ನಮಗೂ.
4: ಖಂಡಿತವಾಗ್ಲು ಇವತ್ತು ಈ ವಿಷಯ ಆಕ್ಚುಲಿ ತುಂಬಾ ಸೂಕ್ಷ್ಮವಾಗಿರುವಂತ ವಿಷಯ. ಇಲ್ಲೊಂದು ಸಣ್ಣ ಒಂದು ಲೈನ್ ಇರುತ್ತೆ ಅಷ್ಟೇ ಡಿಫರೆನ್ಸ್, ಜಾಸ್ತಿ ಗೊತ್ತಾಗೋದು ಇಲ್ಲ ಹೆಚ್ಚಿನ ಸಲ. ಇವತ್ತು ನಮ್ಮ ಸುತ್ತ ಇರುವಂತಹ ಅನೇಕ ಯುವ ಮನಸ್ಸುಗಳು, ಯುವಕರು ಯುವತಿಯರು ಏನ್ ಹೇಳ್ತಾರೆ, ನನ್ಗೆ ಅವನಂದ್ರೆ ಇಷ್ಟ, ಅವಳು ನನ್ ತುಂಬಾ ಅರ್ಥ ಮಾಡ್ಕೊಳ್ತಾಳೆ, ಅವನ್ ನನ್ ತುಂಬಾ ಪ್ರೀತಿ ಮಾಡ್ತಾನೆ, ಅವಳಿಗಾಗಿ ನಾನು ಏನ್ ಬೇಕಾದ್ರೂ ಮಾಡ್ತೇನೆ, ಇಂಥ ಡೈಲಾಗ್ಗಳನ್ನ ಇಂಥ ಮಾತುಗಳನ್ನ ನಾವು ಬಹಳ ಬಹಳ ಕೇಳ್ತೇವೆ ಅಲ್ವಾ. ಅವ್ರಿಗೆಲ್ಲ ನಾನ್ ಹೇಳೋದು, ನೀವು ನಿಮ್ಮನ್ ಒಂದ್ಸಲ ನೀವೇ ಕೇಳ್ಕೊಳ್ಳಿ, ನಾನ್ ಈಗ ಅನುಭವಿಸ್ತಾ ಇರೋದು ನಿಜವಾದ ಪ್ರೀತಿನೇ ಅಥವಾ ಅದೊಂದು ಆಕರ್ಷಣೆನ ಅಥವಾ ಒಂದು ಕ್ಷಣಿಕ ಮೋಹನ ಅಥವಾ ಒಂಟಿತನದಿಂದ ಬಂದಂತಹ ಭಾವನೆಯ ಅಥವಾ ಕೇವಲ ಆನ್ಲೈನ್ ಚಾಟಿಂಗ್ ನಿಂದ ಬೆಳೆದ ಅಟ್ಯಾಚ್ಮೆಂಟ್ ಅಥವಾ ಯಾರಾದ್ರೂ ನನ್ನ ಭಾವನೆಗಳನ್ನ ಬಳಸಿಕೊಳ್ತಾ ಇದ್ದಾರ. ಸೊ ಈ ವ್ಯತ್ಯಾಸವನ್ನ ನಾವು ತಿಳ್ಕೊಳ್ಳೋದು ಬಹಳ ಬಹಳ ಮುಖ್ಯ ಆಗತ್ತೆ. ಯಾರನ್ನಾದ್ರೂ ಇಷ್ಟಪಡೋದು ಖಂಡಿತವಾಗ್ಲು ತಪ್ಪಲ್ಲ, ಹದಿಹರೆಯದಲ್ಲಿ ಯಾರಾದ್ರೂ ಇಷ್ಟ ಆಗ್ತಾರೆ ಎಲ್ರಿಗೂ ಕೂಡ, ಯಾರೊಂದ್ರಿಗಾದ್ರೂ ಮಾತಾಡ್ಬೇಕು ಅಂತ ಅನ್ಸುತ್ತೆ, ಅವ್ರ ಮೆಸೇಜ್ ಬಂದಾಗ ತುಂಬಾ ಖುಷಿ ಆಗ್ಬಹುದು, ಇವೆಲ್ಲ ಮಾನವ ಸಹಜ ಭಾವನೆಗಳಷ್ಟೇ. ಆದ್ರೆ ಒಂದು ಭಾವನೆ ಬಂದ ತಕ್ಷಣ ಅದಕ್ಕೆ ಪ್ರೀತಿ ಅಂತ ಹೆಸರು ಕೊಡೋದು ಸರಿಯಲ್ಲ. ಯಾಕಂದ್ರೆ ಒಂದು ಭಾವನೆ ಒಂದು ಕ್ಷಣದಲ್ಲಿ ಹುಟ್ಟಿ ಅದು ನಿಜವಾದ ಪ್ರೀತಿ ಅಂತ ಹೇಳಿ ಆದ್ರೆ ಅದು ಸಮಯದೊಂದಿಗೆ ತನ್ನ ಸತ್ಯವನ್ನ ತೋರಿಸ್ಕೊಡುತ್ತೆ. ಹಾಗಾದ್ರೆ ನಿಜವಾದ ಪ್ರೀತಿ ಅಥವಾ ಅಟ್ರಾಕ್ಷನ್ ಅಥವಾ ಇನ್ಫ್ಯಾಚುಯೇಷನ್ ಇದನ್ನ ನಾವು ಕಂಡು ಹಿಡಿಯೋದು ಹೇಗೆ? ನಾನೊಂದಿಷ್ಟು ನನ್ಗೆ ಗೊತ್ತಾದ ಮಟ್ಟಿಗೆ ಒಂದಿಷ್ಟು ವಿಷಯಗಳನ್ನ ಹೇಗೆ ಡಿಫರೆನ್ಶಿಯೇಟ್ ಮಾಡೋದು ಅಂತ ಹೇಳಿ ಹೇಳ್ತೇನೆ. ಪ್ರೀತಿ ಅಂದ್ರೆ ಹೇಗಿರತ್ತೆ? ಪ್ರೀತಿ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಮನಸ್ಸು, ಗುಣ ಮತ್ತೆ ವ್ಯಕ್ತಿತ್ವವನ್ನ ನೋಡಿ ನಾವು ಇಷ್ಟಪಡೋದು ಅಥವಾ ಅದನ್ನ ಗೌರವಿಸೋದು. ಹಾಗೆ ನಿಧಾನವಾಗಿ ಅದು ಸಮಯದೊಂದಿಗೆ ಗಟ್ಟಿಯಾಗ್ತಾ ಹೋಗುತ್ತೆ. ಇವತ್ತೇ ಸ್ಟ್ರಾಂಗ್ ಆಗಿ ಸಿಕ್ಕಾಪಟ್ಟೆ ಪೀಕ್ ಲೆವೆಲ್ಗೆ ಹೋಗ್ಬಿಡಲ್ಲ ಒಂದೇ ದಿನದಲ್ಲಿ. ಮತ್ತೆ ಗೌರವ ಇರುತ್ತೆ, ತುಂಬಾ ನಂಬಿಕೆ ಇರುತ್ತೆ, ಜವಾಬ್ದಾರಿ ಇರುತ್ತೆ ಅಲ್ಲಿ. ಹಾಗೆ ಎದುರುಗಡೆ ಯಾರಿದ್ದಾರೆ, ನಮ್ಮ ನಾವು ಏನು ಲವ್ ಮಾಡ್ತೇವೆ ಅಂತ ಹೇಳುವಂತಹ ಜನ ಇದ್ದಾರೆ, ಅವರ ಒಳ್ಳೆಯದನ್ನೇ ಬಯಸುತ್ತೆ. ಅವರು ಒಂದ್ ವೇಳೆ ಯಾವ್ದಾದ್ರು ಒಂದು ಸಮಯದಲ್ಲಿ ಬೇಡ ಅಂತ ಹೇಳಿದ್ರೆ ಆ ನಿರ್ಧಾರವನ್ನು ಕೂಡ ಗೌರವಿಸ್ತಾರೆ. ಹಾಗೆ ಅವರು ಕುಟುಂಬ, ಈಗ ಒಂದು ಹುಡುಗ ಒಂದು ಹುಡುಗಿಯನ್ನ ಪ್ರೀತಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವಳ ಕುಟುಂಬ, ಅವಳ ಓದು, ಅವಳ ಗುರಿಗಳನ್ನ ಅವನು ಗೌರವಿಸ್ತಾನೆ, ಹಾಗೆ ಹುಡುಗಿ ಕೂಡ. ಹಾಗೆ ಸಮಯ ಕಳೆತಾ ಹೋದ ಹಾಗೆ ಇಬ್ರು ಒಬ್ರನ್ನೊಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ. ಇದು ಕೂಡ ಒಂದು ತುಂಬಾ ಮುಖ್ಯವಾದಂತದ್ದು. ಆಮೇಲೆ ಯಾವ್ದಾದ್ರೊಂದು ಕಷ್ಟ ಬಂದಾಗ ಜೊತೆಯಾಗಿ ನಿಲ್ತಾರೆ, ಬಿಟ್ಟು ಹೋಗಲ್ಲ. ಇನ್ನು ಆಕರ್ಷಣೆ ಅಂತ ಹೇಳಿದ್ರೆ ಹೆಂಗಿರತ್ತೆ? ಅಲ್ಲಿ ಯಾರದ್ದು ರೂಪ, ಓ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾಳೆ, ತುಂಬಾ ಹೈಟ್ ಆಗಿದ್ದಾನೆ, ಸಿಕ್ಸ್ ಪ್ಯಾಕ್ ಇದೆ, ಮತ್ತೊಂದು ಈ ತರ ಅವರ ರೂಪ, ಹೊರಗಡೆಯ ರೂಪ ನೋಡಿ, ಅವ್ರ ಮಾತು, ಮಾತಾಡೋ ಧ್ವನಿ ಎಷ್ಟು ಚೆನ್ನಾಗಿದೆ, ಮಾತು ಸ್ಟೈಲ್ ಎಷ್ಟು ಚೆನ್ನಾಗಿ ಆಡ್ತಾಳೆ, ಎಷ್ಟು ಹ್ಯೂಮರಸ್, ಈ ತರ ತುಂಬಾ ಜೋಕ್ ಆಗಿ ಮಾತಾಡ್ತಾಳೆ, ಫನ್ನಿಯಾಗಿ ಮಾತಾಡ್ತಾನೆ, ಈ ತರದ್ದೆಲ್ಲ ಅವರ ವ್ಯಕ್ತಿತ್ವ, ಆ ತರದ ವ್ಯಕ್ತಿತ್ವವನ್ನ ನೋಡಿ ಇಷ್ಟಪಡೋದು. ಅದು ಕ್ಷಣದಲ್ಲೇ ಉಂಟಾಗತ್ತೆ. ಇವತ್ತಾಯ್ತು ಅಂತ ಹೇಳಿದ್ರೆ ಈಗ್ಲೇ ಒಂದು ಪೀಕ್ ಲೆವೆಲ್ ಅಲ್ಲಿ ಇರತ್ತೆ. ಆಮೇಲೆ ಮುಖ್ಯವಾಗಿ ನನ್ಗೆ ಅವರಿಷ್ಟ ಅನ್ನುವಂತ ಭಾವನೆ, ಅವ್ರ ಜೊತೆ ಇರಬೇಕು, ಮಾತನಾಡ್ಬೇಕು ಅನ್ಸುತ್ತೆ, ದೈಹಿಕ ಮತ್ತೆ ಭಾವನಾತ್ಮಕ ಆಕರ್ಷಣೆ ಇರತ್ತೆ. ಇಲ್ಲಿ ವಿಶೇಷವಾದಂತಹ ಒಂದು ಏನು, ಈ ಕುಟುಂಬದವರನ್ನ ಗೌರವಿಸೋದು ಅಥವಾ ಅವರ ಓದಿನ ಬಗ್ಗೆ ಅಥವಾ ಗುರಿಗಳನ್ನ ಗೌರವಿಸೋದು ಇಂಥದ್ ಯಾವುದು ಇದ್ರಲ್ಲಿ ಇರೋದಿಲ್ಲ. ಆಮೇಲೆ ಅವರ ಕೆಲವು ಗುಣಗಳು ಮತ್ತೆ ರೂಪದಿಂದ ಮಾತ್ರ ಸೆಳೆಯಲ್ಪಡ್ತಾರೆ ಹೊರತು ಅರ್ಥ ಮಾಡ್ಕೊಳ್ಳುವಂತದ್ದೇನು ಇಲ್ಲ ಇಲ್ಲಿ. ಹಾಗೆ ಕಷ್ಟ ಬಂದಾಗ ಒಟ್ಟಿಗೆ ಇರ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ, ಕಷ್ಟ ಬಂದಾಗ ಕೈ ಕೊಟ್ಟು ಹೋಗ್ಬಹುದು. ಇನ್ಫ್ಯಾಚುಯೇಷನ್, ಮೋಹ ಅಂತ ನಾವು ಹೇಳ್ತೇವೆ, ಇದು ಹೇಗಿರುತ್ತೆ? ನೀವು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿ ಅನ್ಕೊಂಡಾಗ ಈ ತರದ ಏನು ನಾನು ಲಕ್ಷಣಗಳನ್ನ ಹೇಳ್ತಾ ಇದ್ದೇನೆ, ದಯವಿಟ್ಟು ಅದನ್ನ ಹೋಲಿಕೆ ಮಾಡಿಕೊಂಡು ನನ್ಗಿರೋದು ಏನು ಅಂತ ಹೇಳಿ ಈಗ್ಲೇ ಅರ್ಥ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ನಂದೊಂದು ಕೋರಿಕೆ. ಮೋಹ ಅಂದ್ರೆ ಇನ್ಫ್ಯಾಚುಯೇಷನ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯ ಬಗ್ಗೆ ಅತಿಯಾದ ಕಲ್ಪನೆ ಮತ್ತು ಭಾವನಾತ್ಮಕವಾಗಿ ಅಟ್ರಾಕ್ಷನ್ ಆಗೋದು, ಇಮೋಷನಲ್ಲಿ ಅವ್ರ ಜೊತೆ ಅಟ್ರಾಕ್ಟ್ ಆಗೋದು. ಅಂದ್ರೆ ಉದಾಹರಣೆಗೆ, ಅವರು ಒಬ್ಬರನ್ನ ನೋಡಿದ ತಕ್ಷಣ ನಾವು ತುಂಬಾ ಒಳ್ಳೆಯವರು ಅಂತ ಹೇಳಿ ಅಂದ್ಕೊಳ್ಳೋದು, ಅಥವಾ ಆನ್ಲೈನ್ ಅಲ್ಲಿ ಏನೋ ಒಂದು ಅಟ್ರಾಕ್ಟಿವ್ ಆಗಿ ಮೆಸೇಜ್ ಮಾಡಿದ್ರು ತುಂಬಾ ಚೆನ್ನಾಗಿ ಫನ್ನಿ ಆಗಿ ಕೇರಿಂಗ್ ಆಗಿ ಅಂತ ಹೇಳಿದ ತಕ್ಷಣ ಅವ್ರು ತುಂಬಾ ನೋಡೋದಕ್ಕೂ ಚೆನ್ನಾಗಿದ್ದಾರೆ ಅಂದ್ಕೊಳ್ಳೋದು. ಅಂದ್ರೆ ನಮ್ಮದೇ ಒಂದು ಕಲ್ಪನೆ ಆಗಿರ್ಬೇಕು ಅಂತ ಏನಿಲ್ಲ, ಬಹಳ ಬೇಗ ತೀವ್ರವಾಗತ್ತೆ ಇದು ಕೂಡ. ಹಾಗೆ ಅವರೇ ನನ್ ಪ್ರಪಂಚ, ಮತ್ ಬೇರೆ ಯಾರು ಇಲ್ಲ ನನ್ಗೆ. ನನ್ಗೆ ನನ್ ಫ್ರೆಂಡ್ಸ್, ನನ್ ಸ್ಟಡೀಸ್, ನಂದ್ ಫ್ಯಾಮಿಲಿ ಇವ್ರು ಯಾರು ನನಗ್ ಬೇಡ, ಅವರೇ ನನ್ ಪ್ರಪಂಚ. ಈ ತರದ ಭಾವನೆ, ಸದಾ ಅವ್ರ ಬಗ್ಗೆನೆ ಯೋಚನೆ ಮಾಡೋದು, ಅವ್ರ ಮೆಸೇಜ್ಗೋಸ್ಕರನೇ ರಿಪ್ಲೈಗೋಸ್ಕರ ಕಾಯ್ತಾ ಇರೋದು. ಒಂದ್ಸಲ ರಿಜೆಕ್ಷನ್ ಏನಾದ್ರು ಬಂದ್ರೆ ಬೇಡ ಅಂತ ಹೇಳ್ದಾಗೆಲ್ಲ ತುಂಬಾ ನೋವಾಗೋದು, ತುಂಬಾ ಅಸಹನೆಯಿಂದ ವರ್ತಿಸೋದು. ನಾವ್ ಅವತ್ತು ಮಾತಾಡ್ತಾ ಇದ್ವಿ ನೋಡಿ, ಬೇಡ ಅಂತ ರಿಜೆಕ್ಷನ್ ಆದ ತಕ್ಷಣ ಅವರನ್ನ ಸಾಯಿಸುವಂತ ಯೋಚನೆ ಇರ್ಬೋದು, ಅವ್ರಿಗೇನೋ ತೊಂದರೆ ಕೊಡುವಂತ ಯೋಚನೆಗಳು, ಇಂಥದ್ದೆಲ್ಲ ಬರುವಂತದ್ದು. ಹಾಗೆ ಅವರ ವ್ಯಕ್ತಿಯ ನಿಜ ರೂಪಕ್ಕಿಂತ ನಮ್ಮ ಮನಸ್ಸಿನಲ್ಲಿರುವಂತ ಕಲ್ಪನೆಯನ್ನೇ ನಾವು ಪ್ರೀತಿ ಮಾಡೋದು. ನಮ್ಗೊಂದ್ ವೇಳೆ ಓಕೆ ಅವ್ರ ಆತರ ಇಲ್ಲ ಅಂತ ಹೇಳಿ ಗೊತ್ತಾದ್ಮೇಲೆ ಕೂಡ ಅದೇ ಒಂದು ಕಲ್ಪನಾ ಲೋಕದಲ್ಲಿ ನಾವು ಬದುಕಿರೋದು. ಒಳ್ಳೆಯವರಲ್ಲ ಅಂತ ಹೇಳಿ ಗೊತ್ತಾದ್ಮೇಲೂ ಕೂಡ ಸತ್ಯ ಏನು ಅಂತ ಹೇಳಿ ಗೊತ್ತಾದ್ಮೇಲೂ ನಮ್ಮ ಮನಸ್ಸು ಮತ್ತೆ ಮತ್ತೆ ಅವ್ರ ಕಡೆನೆ ವಾಲ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಪ್ರೀತಿಯಾಗಿರಲ್ಲ. ಆಮೇಲೆ ಕೆಲವು ಸಮಯದ ನಂತರ ಕ್ರಮೇಣ ಓಕೆ ಈಗ ಕಾಂಟ್ಯಾಕ್ಟ್ ಅಲ್ಲೇ ಇಲ್ಲ, ನೋಡ್ಲಿಕ್ಕೆ ಇಲ್ಲ, ಒಂದೆರಡು ದಿನ ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ ಇದ್ದಕ್ಕಿದ್ದ ಹಾಗೆ ಇದು ಕಡಿಮೆ ಆಗ್ಬಿಡತ್ತೆ. ಅಂತಹ ಒಂದು ತೀವ್ರವಾಗಿ ಇರೋದಿಲ್ಲ ಇದು. ಈಗ ಅಟ್ರಾಕ್ಷನ್ ಹೇಗಿರುತ್ತೆ ಅಂದ್ರೆ ಅವಳು ತುಂಬಾ ಚೆನ್ನಾಗಿ ಕಾಣ್ತಾಳೆ, ಅವಳ ಜೊತೆ ಮಾತನಾಡ್ಬೇಕು ಅನ್ಸುತ್ತೆ, ಅದೇ ಮೋಹ, ಅವಳೇ ನನ್ ಜೀವನ, ಅವಳು ರಿಪ್ಲೈ ಮಾಡದಿದ್ರೆ ನನ್ಗೆ ಏನು ಮಾಡೋದಕ್ಕಾಗಲ್ಲ, ಅವಳಿಗೋಸ್ಕರ ನಾನ್ ಎಲ್ಲವನ್ನ ಬಿಟ್ಬಿಡ್ತೇನೆ ಅಂತ. ಆದ್ರೆ ಪ್ರೀತಿ ಅವಳು ನನ್ಗೆ ಮುಖ್ಯ, ಆದ್ರೆ ಅವಳ ಓದು, ಅವಳ ಗುರಿ, ಅವಳ ಕುಟುಂಬ, ಅವಳ ಮಿತಿಗಳು, ಅವಳ ನಿರ್ಧಾರಗಳನ್ನೆಲ್ಲ ನಾನು ಗೌರವಿಸ್ತೇನೆ, ಅವಳ ಒಳ್ಳೆಯದನ್ನೇ ನಾನು ಬಯಸ್ತೇನೆ ಅನ್ನುವಂತಹ ಒಂದು ಭಾವನೆ. ಹಾಗಾಗಿ ಈಗ ಸಾಧಾರಣ ಎಲ್ರಿಗೂ ಒಂದು ಡಿಫರೆನ್ಸ್ ಏನು ಅಂತ ಹೇಳಿ ಗೊತ್ತಾಗಿರುತ್ತೆ. ಅವರವರು ಏನೇನು ಅವರ ಪ್ರೀತಿ ಅಂತ ಹೇಳಿ ಈಗ ಅಂದ್ಕೊಂಡಿದ್ದಾರೆ, ಈ ಎಲ್ಲ ಲಕ್ಷಣಗಳಲ್ಲಿ ನಾವು ಯಾವ ತರ ಇದ್ದೀವಿ ಅಂತ ಹೇಳಿ ಅವರೇ ಅದನ್ನ ಅರ್ಥ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಮತ್ತೆ ಇನ್ನೂ ಒಂದು ನಿಜವಾದ ಪ್ರೀತಿ ಅಂತ ಹೇಳಿದ್ರೆ ನಾನ್ ಬರೀ ನಿನ್ನ ಮಿಸ್ ಮಾಡ್ಕೊಳ್ತೇನೆ ಅಂತ ಹೇಳಿ ಇರಲ್ಲ, ಅಥವಾ ನೀನಿಲ್ದೆ ನಾನ್ ಬದುಕದೇ ಇಲ್ಲ ಅನ್ನುವಂಥದ್ದು ಕೂಡ ನಿಜವಾದ ಪ್ರೀತಿ ಆಗಿರೋದಿಲ್ಲ. ಹಾಗೆ ದಿನ ಇಡೀ ಮೆಸೇಜ್ ಮಾಡಿದ್ರೆ, ಚಾಟ್ ಮಾಡಿದ್ರೆ, ಕಾಲ್ ಮಾಡಿದ್ರೆ, ಲೇಟ್ ನೈಟ್ ಅಲ್ಲಿ ಮಾತಾಡಿದ್ರೆ ಮಾತ್ರ ಅದು ಪ್ರೀತಿ ಅಂತ ಹೇಳಿ ಅರ್ಥ ಅಲ್ಲ. ಪ್ರೀತಿಯಲ್ಲಿ ನಾನು ಆಗ್ಲೇ ಹೇಳ್ದಾಗೆ ಗೌರವ, ಜವಾಬ್ದಾರಿ, ಒಂದು ಬೌಂಡ್ರೀಸ್ ಅಂತ ಇದ್ದೇ ಇರುತ್ತೆ, ನಂಬಿಕೆ ಇರುತ್ತೆ, ಅದೆಲ್ಲಕ್ಕಿಂತ ಮುಖ್ಯವಾಗಿ ತಾಳ್ಮೆ ಇರುತ್ತೆ. ಸೊ ನಿಮ್ಮ ಪ್ರೀತಿಸುವ ಪಾರ್ಟ್ನರ್ ಅಲ್ಲಿ ತಾಳ್ಮೆ ಇಲ್ಲ, ಎಲ್ಲ ತುಂಬಾ ಅರ್ಜೆಂಟ್ ಅರ್ಜೆಂಟ್, ಇವತ್ ಪರಿಚಯ ಆಗಿದೆ, ಇವತ್ತಿಗೆ ಎಲ್ಲ ಮುಗ್ದು ಹೋಗ್ಬೇಕು ಅನ್ನುವಂತಹ ಭಾವನೆಗಳಿದ್ರೆ ಖಂಡಿತವಾಗ್ಲು ಅದು ಪ್ರೀತಿ ಅಲ್ಲ ಅಂತ ಹೇಳಿ ಅಂದ್ಕೊಳ್ಬೇಕಾಗತ್ತೆ. ಇನ್ನು ಕೆಲವರನ್ನ ನಾನು ನನ್ ಕೌನ್ಸಿಲಿಂಗ್ ಬಂದಾಗ ಒಂದಿಷ್ಟು ಈ ಸ್ಟೂಡೆಂಟ್ಸ್ ಗಳನ್ನ ಮಾತಾಡಿಸಿದಾಗ ನನ್ಗೆ ಕಂಡು ಬಂದಿರೋ ಒಂದೆರಡು ವಿಷಯಗಳಂದ್ರೆ, ನೀನ್ ಯಾರ ಹತ್ರನೂ ಮಾತಾಡಬಾರ್ದು, ನಿಂದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅಷ್ಟೇನು ನಿನ್ ಪ್ರೀತಿನೇ ಮಾಡಲ್ಲ, ನಿನ್ನ ನಾನ್ ಮಾತ್ರ ಅರ್ಥ ಮಾಡ್ಕೊಳ್ಳೋದು, ನಾನ್ ಮಾತ್ರ ನಿನ್ನ ಪ್ರೀತಿಸೋದು, ನೀನು ನಿಂದು ಬೇರೆ ಆ ಫ್ರೆಂಡ್ಸ್ ಹತ್ರ ಮಾತಾಡ್ಬೇಡ, ಇವ್ರ ಜೊತೆ ಸೇರ್ಬೇಡ, ಈ ತರದ್ದೆಲ್ಲ. ನೀನ್ ನನ್ನ ಪ್ರೀತಿಸ್ತೀಯ ಅಂತ ಹೇಳಿದ್ರೆ ನೀನ್ ಹಿಂಗ್ ಮಾಡ್ಬೇಕು, ನೀನ್ ನನ್ನ ಪ್ರೀತಿಸ್ತೀಯ ಅಂತ ಹೇಳಿದ್ರೆ ನನ್ ಕರ್ದಲ್ಲೆಲ್ಲ ಬರ್ಬೇಕು, ಈ ತರ ಮಾಡಿದ್ರೆ ಅದು ನಿಜವಾಗ್ಲು ಪ್ರೀತಿ ಅಲ್ಲ, ನಿಜವಾದ ಪ್ರೀತಿ ಅಲ್ಲ. ಆಮೇಲೆ ಬೇಡ ಅಂತ ಹೇಳಿ ಹೇಳ್ದಾಗ, ಸಪೋಸ್ ಈಗ ಅವ್ರು ಕರೀತಾರೆ ನೀವು ಬರಲ್ಲ ಅಂತ ಹೇಳ್ತೀರಿ ಅಂತ ಹೇಳ್ದಾಗ ಅದನ್ನೂ ಕೂಡ ಗೌರವಿಸ್ತಾ ಇಲ್ಲ, ಅದನ್ನೇ ಹಿಡ್ಕೊಂಡು ಇಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಕೂಡ ಪ್ರೀತಿ ಅಲ್ಲ. ಈಗ ನಾನೊಂದು ಸಣ್ಣ ಪರೀಕ್ಷೆ ಕೊಡೋದು, ಯಾರಾದ್ರೂ ನಿಮ್ ಜೀವನದಲ್ಲಿ ಬಹಳ ಮುಖ್ಯ ವ್ಯಕ್ತಿಯಾಗಿದ್ದಾರೆ ಅಂತ ಅನ್ಕೊಳ್ಳಿ, ಈಗ ಈ ವ್ಯಕ್ತಿ ನನ್ನನ್ನ ನನ್ ಜೀವನದಿಂದ ದೂರ ಮಾಡ್ತಿದ್ದಾರ ಅಥವಾ ನನ್ನ ಜೀವನವನ್ನ ಉತ್ತಮಗೊಳಿಸ್ತಿದ್ದಾರ ಅಂತ ಹೇಳಿ ಕೇಳ್ಕೊಳ್ಬೇಕು. ನನ್ನನ್ನ ನಾನು ಓದೋದ್ರಿಂದ ನನ್ನನ್ನ ದೂರ ಮಾಡ್ತಿದ್ದಾರ, ಏ ಓದಿ ಯಾರು ಇದಾಗಿದ್ದಾರೆ, ನೀನ್ ನನಗ್ ಮೆಸೇಜ್ ಮಾಡ್ತಾ ಇರೋ, ನೀನ್ ನನ್ ಜೊತೆ ಕಾಲ್ ಅಲ್ಲಿ ಮಾತಾಡ್ತಾ ಇರೋ, ನನ್ನ ಒಳ್ಳೆಯ ಸ್ನೇಹಿತರು, ಅವ್ರಿಗೆ ಗೊತ್ತಿರುತ್ತೆ ಇವರಿಂದ ನನ್ಗೆ ತುಂಬಾ ಒಳ್ಳೇದಾಗತ್ತೆ ಈ ಫ್ರೆಂಡ್ಸ್ ಇಂದ ಅಂತ ಹೇಳಿ ಗೊತ್ತಿದ್ರು ಕೂಡ ಇಲ್ಲ ನೀನ್ ಅವ್ರ ಹತ್ರ ಮಾತಾಡ್ಕೂಡ್ದು ಆ ತರದ್ದೇನಾದ್ರು ರಿಸ್ಟ್ರಿಕ್ಷನ್ಸ್ ಹಾಕ್ತಿದಾರ, ನಿಮ್ ಗುರಿಗಳನ್ನ ಮರೆಸ್ತಾ ಇದಾರ, ನನ್ಗೇನೋ ಒಂದ್ ಆಗ್ಬೇಕು ಅಂತ ಹೇಳಿ ಏನೋ ಒಂದ್ ಗುರಿ ಇರುತ್ತೆ, ಬಟ್ ಏ ಅದನ್ನೆಲ್ಲ ಯಾರು ಮಾಡ್ತಾರೆ, ಸುಮ್ನೆ ನಿನ್ಗೇನ್ ಬೇರೆ ಕೆಲ್ಸ ಇಲ್ವಾ, ನೀನ್ ಹಂಗಿದ್ದೆಲ್ಲ ಏನ್ ಮಾಡೋ ಅವಶ್ಯಕತೆ ಇಲ್ಲ, ನಾನಿದ್ದೀನಲ್ಲ ನನ್ ಬಗ್ಗೆ ನೀನ್ ಕಾನ್ಸಂಟ್ರೇಷನ್ ಮಾಡು ಸಾಕು, ಈ ತರ ಏನಾದ್ರು ಹೇಳ್ತಿದ್ದಾರಾ? ನಿಮ್ಮ ಆತ್ಮ ಗೌರವವನ್ನ ಕಡಿಮೆ ಮಾಡ್ತಿದ್ದಾರಾ? ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅದನ್ನ ಏನಾದ್ರು ಅದಕ್ಕೆ ಧಕ್ಕೆ ತರುವಂತಹ ಕೆಲ್ಸಗಳನ್ನ ಮಾತುಗಳನ್ನ ಆಡ್ತಿದ್ದಾರಾ? ಆಮೇಲೆ ಈ ನಮ್ಮ ರಿಲೇಶನ್ಶಿಪ್ ಅನ್ನ ನೀನು ಸೀಕ್ರೆಟ್ ಆಗಿಡ್ಬೇಕು, ನಮ್ ಚಾಟ್ ಅನ್ನ ಯಾರಿಗೂ ತೋರಿಸ್ಬಾರ್ದು, ನಮ್ದು ನಮ್ ಬಗ್ಗೆ ಯಾರಿಗೂ ಗೊತ್ತಾಗ್ಬಾರ್ದು, ತರದೇನಾದ್ರು ಹೇಳ್ತಿದಾರ, ನನ್ ಮಾತ್ ಕೇಳೋದಿಲ್ಲ ಅಂತ ಹೇಳಿದ್ರೆ ನಿನಗೆ ನನ್ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿ ಅರ್ಥ, ತರದೇನಾದ್ರು ಹೇಳ್ತಿದಾರ ಅಂದ್ರೆ ಪ್ರೀತಿಗಿಂತ ಕಂಟ್ರೋಲ್ ಜಾಸ್ತಿ ಇದೆಯಾ, ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ತರದ ಪಾಯಿಂಟ್ ಗಳೆಲ್ಲ ಇದೆ ಅಂತ ಹೇಳಿ ಆದ್ರೆ ನೀವ್ ಈಗಲೇ ಎಚ್ಚೆತ್ಕೊಳ್ಳಿ, ಇದು ಖಂಡಿತವಾಗ್ಲೂ ಪ್ರೀತಿಯಲ್ಲ. ಮುಂಚೆ ಹೇಗಿತ್ತು ಅಂತ ಹೇಳಿದ್ರೆ ಯಾರಾದ್ರೂ ಪರಿಚಯ ಆಗೋದಕ್ಕೆ ತುಂಬಾ ಟೈಮ್ ಬೇಕು ಅಲ್ವಾ?
5: ಹೌದು.
4: ಈಗ ಹಾಗಲ್ಲ, ಒಂದ್ ಫ್ರೆಂಡ್ ರಿಕ್ವೆಸ್ಟ್ ಹಾಯ್ ಅಂತ ಹೇಳಿ ಕಳ್ಸಿದ್ರೆ ಮರುದಿನದಿಂದ ಚಾಟಿಂಗ್ ಶುರು ಆಯ್ತು. ಊಟ ಆಯ್ತಾ, ಏನ್ ಮಾಡ್ತಿದೀಯಾ ಅಂತ ಒಂದು ಮೊದ್ಲು ಶುರು ಆಗಿದ್ದು. ಆಮೇಲೆ ನೀನ್ ಮಾತ್ರ ನನ್ನನ್ನು ಅರ್ಥ ಮಾಡ್ಕೊಳ್ಳೋದು ಅಥವಾ ನಾನ್ ಮಾತ್ರ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದು, ನಿನ್ನನ್ ಬೇರೆ ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ, ಹೀಗೆ ಒಂಥರ ಇಮೋಷನಲ್ ಅಟ್ಯಾಚ್ಮೆಂಟ್ ಆಗಿರೋದು. ಆ ನಂತರ ಹೋಗ್ತಾ ಹೋಗ್ತಾ ಏನಾಗುತ್ತೆ, ನನ್ಗೊಂದು ಫೋಟೋ ಕಳ್ಸು, ಫೋಟೋ ಕಳ್ಸಿದ್ರೆ ನಾನು ಅದನ್ನ ಏನು ನೋಡಿ ನಾನ್ ಡಿಲೀಟ್ ಮಾಡ್ತೀನಿ, ನಾನ್ ಸೇವ್ ಮಾಡಲ್ಲ, ನಾನ್ ಯಾರಿಗೂ ತೋರ್ಸಲ್ಲ. ನೀನ್ ಫೋಟೋ ಕಳಿಸ್ಲಿಲ್ಲ ಅಂತ ಹೇಳಿದ್ರೆ ಈಗ ಆಲ್ಮೋಸ್ಟ್ ಈಗ ಸ್ಟ್ರೇಂಜರ್ಸ್ ಜೊತೆಗಿನ ಒಂದು ಸಂಬಂಧಗಳು, ಫ್ರೆಂಡ್ಶಿಪ್ ಗಳು, ರಿಲೇಶನ್ಶಿಪ್ ಗಳು ತುಂಬಾ ಜಾಸ್ತಿ ಆಗ್ತಾ ಇದೆ. ಅವರು ಆ ಪ್ರೊಫೈಲ್ ಪಿಕ್ಚರ್ ಅವರದ್ದೇ ಆಗಿರತ್ತೆ ಅಂತ ಗ್ಯಾರಂಟಿ ಇರಲ್ಲ. ಅವ್ರು ಏನ್ ಹೇಳ್ಕೊಂಡಿದ್ದಾರೆ ಹೆಸರು ಅದು ಕೂಡ ಅವರದ್ದೇ ಅದೇ ಅಂತ ಹೇಳಿದಕ್ ಬರಲ್ಲ. ಹಾಗೆ ಅವ್ರು ಏನ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ, ಅವ್ರ ಬಗ್ಗೆ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಗಳಿರಬಹುದು, ಅವ್ರ ಬಗ್ಗೆ ಹೇಳ್ಕೊಂಡಂತಹ ಐಡೆಂಟಿಟಿ ಇರ್ಬಹುದು, ಯಾವುದು ಕೂಡ ಸತ್ಯ ಆಗಿರ್ಬೇಕು ಅಂತ ಏನು

0: ಇಂತ ಒಂದು ರಿಕ್ವೆಸ್ಟ್ ಗಳು ಅಂದ್ರೆ ಫೋಟೋ ಕಳ್ಸು, ನಿನ್ ಫೋಟೋ ಕಳ್ಸಿಲ್ಲ ಅಂತ ಹೇಳಿದ್ರೆ ನೀನ್ ಫೇಕ್ ಅಂತ ಹೇಳಿ ಅರ್ಥ. ನಿನ್ ನಿಜವಾಗ್ಲು ಜೆನ್ಯೂನ್ ಆಗಿದ್ರೆ ನಿನ್ ಫೋಟೋ ಕಳ್ಸು, ಈ ತರದ ರಿಕ್ವೆಸ್ಟ್ ಗಳು ಜಾಸ್ತಿ ಬರುತ್ತೆ ಅಲ್ಲಿ. ಇನ್ನು ಕೆಲವು ಮಕ್ಕಳಲ್ಲಿ ಒಂದು ಮನೆಯಲ್ಲಿ ಕೂಡ ಸಮಸ್ಯೆಗಳಿರುತ್ತೆ, ಅವರಿಗೆ ಅವರ ಪೇರೆಂಟ್ಸ್ ಅವರನ್ನ ಅರ್ಥ ಮಾಡ್ಕೊಳ್ತಾ ಇರೋದಿಲ್ಲ, ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ, ನನ್ನನ್ನು ಹೇಳೋರ್ಗೇಳೋರು ನನ್ಗೆ ಯಾರು ಇಲ್ಲ ಮನೆಯಲ್ಲಿ, ನನ್ನ ಬಗ್ಗೆ ಯಾರಿಗೂ ಪ್ರೀತಿನೇ ಇಲ್ಲ, ನನ್ ಏನ್ ಮಾಡೋದಕ್ಕೆ ಹೋದ್ರು ನನ್ ಗಡ್ಡಿ ಪಡಿಸ್ತಾರೆ, ನನ್ ಏನ್ ಮಾಡೋದು ಅದ್ರಲ್ಲಿ ಬರೀ ತಪ್ಪನ್ನೇ ಹುಡುಕ್ತಾರೆ. ಇಂತಹ ಒಂದು ನೋವುಗಳು ಇರುವಂತಹ ಮಕ್ಕಳು ಇಂತಹ ಟ್ರ್ಯಾಪ್ಗೆ ಬೀಳುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಪೋಷಕರು ಯಾವಾಗ ನೋಡಿದ್ರು ಬೈತಾರೆ ಅಂತ ಹೇಳುವಂತದ್ದು, ಅಥವಾ ಅವರ ಅಕ್ಕ ತಂಗಿ ಅಣ್ಣ ತಮ್ಮಂದ್ರ ನಡುವೆ ಅವರಿಗೆ ಸಮಸ್ಯೆಗಳು ಇರುತ್ತೆ, ಆ ತರ ಎಲ್ಲ ಜಗಳಗಳು ಇರುತ್ತೆ. ಮನೆಯಲ್ಲಿ ಎರಡು ಮೂರು ಮಕ್ಕಳಿದ್ದಾಗ ಕಂಪ್ಯಾರಿಸನ್ಸ್ ಇರುತ್ತೆ ಕೆಲವರಲ್ಲಿ. ಸೊ ನನ್ಗೆ ಇತ್ತೀಚೆಗೆ ಅಷ್ಟೇ ಒಂದು ಲಾಸ್ಟ್ ವೀಕ್ ಅಷ್ಟೇ ಒಂದು ಕೇಸ್ ಬಂದಿರೋದು, ಅವಳು ತುಂಬಾ ಡಿಪ್ರೆಷನ್ ಗೆ ಹೋಗಿದ್ದಾಳೆ. ಅವಳಿಗೂ ಇರೋದು ಏನಂದ್ರೆ, ನನಗಿಂತ ಜಾಸ್ತಿ ನನ್ನ ತಮ್ಮನ ಪ್ರೀತಿ ಮಾಡ್ತಾರೆ, ನನಗ್ ಬೆಲೆನೇ ಇಲ್ಲ ಅಂತ. ಇದರ ಅಂದ್ರೆ ಎರಡು ಮಕ್ಕಳಿರುವಾಗ ಒಂದು ಕಂಪ್ಯಾರಿಸನ್ ಮಾಡೋದು, ಅಥವಾ ಇನ್ನೊಬ್ಬರನ್ನ ಜಾಸ್ತಿ ಓಲೈಕೆ ಮಾಡೋದು, ಇನ್ನೊಬ್ಬರನ್ನ ಜಾಸ್ತಿ ಪ್ರೀತಿ ಮಾಡಿ ಇನ್ನೊಬ್ಬರನ್ನ ಮತ್ತೊಬ್ಬರನ್ನ ಕಡೆಗಣಿಸೋದು, ಈ ತರದ ಒಂದು ಘಟನೆಗಳು ಮನೆಯಲ್ಲಿ ರಿಪೀಟೆಡ್ ಆಗಿ ಆಗ್ತಾ ಇದ್ದಾಗ ಮಕ್ಕಳುಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರೋ ಒಬ್ರು ನಿನ್ನನ್ ನಾನ್ ಮಾತ್ರ ಅರ್ಥ ಮಾಡ್ಕೊಳ್ತೇನೆ ಅಥವಾ ನಾನ್ ನಿನ್ನನ್ ಅರ್ಥ ಮಾಡ್ಕೊಳ್ತೇನೆ ಅಂತ ಹೇಳಿದಾಗ ಆ ವ್ಯಕ್ತಿಯ ಮೇಲೆ ಇಮೋಷನಲ್ ಆಗಿ ಡಿಪೆಂಡೆಂಟ್ ಆಗಿ ಬಿಡ್ತಾರೆ. ಅವರಿಗೆ ಪ್ರೀತಿಯೇ ಬೇಕು ಅಂತ ಹೇಳಿ ಇರಲ್ಲ, ಅವರನ್ನ ಅರ್ಥ ಮಾಡ್ಕೊಳ್ಳುವಂತಹ ಒಬ್ಬ ವ್ಯಕ್ತಿ ಅವರಿಗೆ ಬೇಕಾಗಿರ್ತಾರೆ. ಪೇರೆಂಟ್ಸ್ ಗಳಿಗೆ ನಾನು ಯಾವಾಗ್ಲೂ ಹೇಳ್ತಾ ಇದ್ದೀನಿ, ಇವತ್ತು ಮತ್ತೊಮ್ಮೆ ನಾನು ಹೇಳ್ತಾ ಇರ್ತೀನಿ, ಯಾರೋ ಅವರ ವಿಶೇಷ ವ್ಯಕ್ತಿ, ಯಾರೋ ಹೊರಗಡೆ ಆನ್ಲೈನ್ ಸ್ಟ್ರೇಂಜರ್ಸ್ ಆಗಿರೋದಕ್ಕಿಂತ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಆ ವಿಶೇಷ ವ್ಯಕ್ತಿ ನೀವೇ ಆಗಿ, ಅದು ಬಹಳ ಮುಖ್ಯ. ಮತ್ತೆ ಇನ್ನೂ ಒಂದು ಕೆಲವು ಸಲ ಇರುತ್ತೆ, ಯಾರೋ ನನ್ ಮಕ್ಕಳು ಯಾರನ್ನೋ ಇಷ್ಟಪಡ್ತಿದ್ದಾರೆ ಅಂತ ಹೇಳಿ ಗೊತ್ತಾದ ತಕ್ಷಣ, ನಿನ್ನ ನಾನು ಕೊಂದು ಬಿಡ್ತೇನೆ, ನೀನ್ ನನ್ ಕುಟುಂಬದ ಮಾನ ಹಾಳು ಮಾಡಿದೆ, ಮರ್ಯಾದೆ ಹೋಯ್ತು ನಮ್ದು, ಇನ್ಮೇಲೆ ನಿನ್ನ ಹೊರಗೆ ಬಿಡೋದಿಲ್ಲ, ನಿನ್ ಮನೆಯಲ್ಲೇ ಬಿದ್ದಿರು ನೀನು, ಈ ತರದ ನಿನ್ ಓದಿ ಉದ್ಧರಿಸಿದ್ ಸಾಕು ಅಂತಾನು, ಈ ತರದೆಲ್ಲ ಮಾತುಗಳು ಎಲ್ಲ ಬರುತ್ತೆ. ಹಾಗೆಲ್ಲ ಪ್ರತಿಕ್ರಿಯೆ ಮಾಡಿದ್ರೆ ಆ ಮಗು ಭಾವನೆ ಅದ್ರದ್ದು ಆ ಭಾವನೆಯನ್ನ ಅದು ನಿಲ್ಸೋದಿಲ್ಲ, ಅವ್ರ ಜೊತೆಗೆ ಮಾತಾಡೋದನ್ನ ನಿಲ್ಲಿಸ್ಬೋದು ಅಲ್ವಾ. ಅದಕ್ಕಿಂತ ಜಾಸ್ತಿ ಏನಾಗಿದೆ ಅಂದ್ರೆ, ಇದು ಕೂಡ ನನ್ನ ಕೌನ್ಸಿಲಿಂಗ್ ನ ಒಂದು ಭಾಗ ಆಗಿತ್ತು. ಒಂದು ಲಾಸ್ಟ್ ಎರಡು ವಾರದ ಹಿಂದೆ ಒಂದು ಕೇಸ್ ಬಂದಿತ್ತು ಹಾಗೆ. ಅವಾಗ ಈ ತರ ವಿರೋಧಿಸ್ತಾರೆ ಆಗ ಅವರು ರೆಬೆಲ್ಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದ್ರೆ ತಂದೆ ತಾಯಿಯನ್ನೇ ದ್ವೇಷ ಮಾಡಿ ಹೊರಗಡೆ ಇವರನ್ನ ಇನ್ನೂ ಕೂಡ ಅವರು ಇವರ ಪ್ರೀತಿಗೆ ಅರ್ಹ ವ್ಯಕ್ತಿ ಆಗಿಲ್ಲದಿದ್ದ ಸಮಯದಲ್ಲಿ ಕೂಡ ಅವರನ್ನೇ ನಂಬಿ ಇವ್ರು ಬೇಡ ಹೇಳ್ತಾರನ್ನೋ ಒಂದು ಕಾರಣಕ್ಕೆ ತಂದೆ ತಾಯಿಯನ್ನ ದ್ವೇಷ ಮಾಡುವಂತಹ ಮಕ್ಕಳುಗಳು ಈಗ ಇರ್ತಾರೆ. ಹಾಗಾಗಿ ಅವರಿಗೆ ನಿನ್ಗೇನ್ ಆಗ್ತಾ ಇದೆ, ನಿಜವಾಗ್ಲು ನಿನ್ಗೇನ್ ಆಗ್ತಾ ಇದೆ ಅಂದ್ರೆ, ನಿಂದು ನಿಜವಾಗ್ಲು ಪ್ರೀತಿನ ಅಥವಾ ನಿಂದು ಇದೊಂದು ಆಕರ್ಷಣೆ ಮಾತ್ರನ ಅಥವಾ ಇದೊಂದು ಬರೀ ಒಂದು ಇನ್ಫ್ಯಾಚುವೇಶನ್ನ, ನೋಡು ಬಾ ನಿನ್ಗೆ ಇದ್ರದ ಲಕ್ಷಣಗಳನ್ನೆಲ್ಲ ನಾನು ಹೇಳ್ತೀನಿ, ನಿಂದ್ ಯಾವ್ದು ಅಂತ ಹೇಳಿ ನೀನೇ ಅರ್ಥ ಮಾಡ್ಕೋ, ನಿಜವಾದ ಪ್ರೀತಿ ಹೌದು ಅಂತ ಹೇಳಿ ಆದ್ರೆ ಟೈಮ್ ತಗೋ ಸ್ವಲ್ಪ, ನಾನ್ ನಿನ್ ಜೊತೆಗಿದ್ದೀನಿ, ನಾನ್ ನಿನ್ಗೆ ಮಾರ್ಗದರ್ಶನ ಮಾಡ್ತೀನಿ ಅಂತ ಹೇಳ್ಬೇಕೆ ಹೊರತು ಅವರಿಗೆ ಸಂಬಂಧ ಏನು ಈ ರಿಲೇಶನ್ಶಿಪ್ ಅಂತ ಹೇಳಿದ್ರೆ ಏನು ಇದ್ರ ಬಗ್ಗೆ ಎಲ್ಲ ಒಂದು ಕಮ್ಯುನಿಕೇಟ್ ಮಾಡಿದಾಗ ಮಕ್ಕಳುಗಳು ತಪ್ಪುಗಳನ್ನು ಮಾಡೋದಿಲ್ಲ. ನಾನು ತುಂಬಾ ಶಾಲೆಗಳಲ್ಲಿ ಹೋದಾಗ ಈ ಒಂದು ಟಾಪಿಕ್ ತಗೊಂಡಾಗ ನಿಮ್ಗೆ ನಿಜವಾದ ಪ್ರೀತಿ ಅಟ್ರಾಕ್ಷನ್ ಇನ್ಫ್ಯಾಚುಯೇಷನ್ ಬಗ್ಗೆ ಯಾರಾದ್ರೂ ಹೇಳಿದಾರ ಇರುವ ವ್ಯತ್ಯಾಸಗಳನ್ನ ಅಂತ ಹೇಳಿದಾಗ ಆಲ್ಮೋಸ್ಟ್ 100% ಮಕ್ಕಳು ಇಲ್ಲ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಸೊ ಅವರಿಗೆ ಈ ಮೂರರ ನಡುವಿನ ವ್ಯತ್ಯಾಸನೇ ಗೊತ್ತಿಲ್ಲ ಅಂತ ಹೇಳಿ ಆದಾಗ ಒಬ್ವಿಯಸ್ಲಿ ಯಾರೋ ಒಬ್ರು ಕೇರ್ ತೋರಿಸಿದಾಗ ಸ್ವಲ್ಪ ಊಟ ಆಯ್ತಾ ಅಂತ ಹೇಳಿ ಕೇಳ್ತಾಗ ನಾನ್ ನಿಮ್ ಹತ್ರ ಒಂದು ಘಟನೆ ಒಂದು ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಒಂದು ಚಿಕ್ಕ ಹುಡುಗಿ, ಒಂದು 7th 6th standard ಹುಡುಗಿಯವಳು, ನಾನು ಎಲ್ಲ ಸರಿಯಾದ ಇದನ್ನೇ ನಾನು ಹೇಳೋದಿಲ್ಲ, ನಿಮ್ಗೆ ಅದು ಗೊತ್ತಿರುತ್ತೆ ನನ್ನ ವೃತ್ತಿಯ ಒಂದು ಎಥಿಕ್ಸ್ ಅದು. ನಾನು ಆ ಅರ್ಥವನ್ನ ಉಳಿಸಿಕೊಂಡು ಕಥೆಯನ್ನ ಸ್ವಲ್ಪ ಚೇಂಜ್ ಮಾಡಿರ್ತೇನೆ. ಹಾಗಾಗಿ ಇದು ಒಂದು ಈ ತರ ಆಗಿರುವಂತ ಘಟನೆ. ಒಬ್ಳು ಹುಡುಗಿ, ಅವಳು ಸ್ಕೂಲ್ಗೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲೊಬ್ಬ ಒಂದು ಬಿಲೋ 30 years ನವನೊಬ್ಬ ಜಾಬ್ಗೆ ಹೋಗ್ತಾ ಇರ್ತಾನೆ ಅದೇ ಟೈಮ್ಗೆ ಸರಿಯಾಗಿ. ಅವನು ಕೂಡ ಬಸ್ಗೆ ನಿಂತಿರ್ತಾನೆ, ಇವಳು ಕೂಡ ಡೈಲಿ ಅಲ್ಲಿ ಬಸ್ಗೆ ನಿಂತಿರ್ತಾಳೆ. ಸೊ ಇವಳು ಒಂದಿನ ಅವನು ಇವಳನ್ನ ನೋಡಿ ಸ್ಮೈಲ್ ಮಾಡ್ತಾನೆ. ಇವಳು ಅದನ್ನ ಏನ್ ಅನ್ಕೋತಾಳೆ,
1: ಅವ್ರಿಗೆ ನನ್ನ ಮೇಲೆ ಏನೋ ಆಸೆ,
0: ಪ್ರೀತಿ ಇದೆ ಅಂತ ಹೇಳಿ ಅಂದ್ಕೋತಾಳೆ ಅವಳು, ತುಂಬಾ ಚಿಕ್ಕ ಹುಡುಗಿ. ಸೊ ಅವಳು ನನ್ಗೆ ಕೌನ್ಸಿಲಿಂಗ್ ಏನೋ ಒಂದು ಸಮಸ್ಯೆಯಿಂದ ಅವಳು ಕೌನ್ಸಿಲಿಂಗ್ ಗೆ ಬರ್ಬೇಕಾಗಿತ್ತು. ಆಗ ಕೌನ್ಸಿಲಿಂಗ್ ಗೆ ಬಂದಾಗ ನನ್ನ ಎದುರುಗಡೆ ಕುತ್ಕೊಂಡು ಅವಳು ಹೇಳಿದ್ದು ನನ್ಗೆ ಏನ್ ಗೊತ್ತಾ, ನನಗೆ ಅವನ್ ಬೇಕು, ನನ್ಗೆ ಅವನು ಬೇಕು. ನಾನು ಅವಾಗ ಕೇಳಿದ್ದೆ.

0: ಅವನ್ ನಕ್ತಿದ್ದಾನೆ ಅಂತ ಜಸ್ಟ್ ಒಂದೇ ಕಾರಣಕ್ಕೆ, ನೀನ್ ಎಷ್ಟು ಚಿಕ್ಕವಳು ದಿನಾ ನಿನ್ನನ್ನು ನೋಡ್ತಾನೆ ಅಂತ ಹೇಳಿದ ತಕ್ಷಣ ನಿನ್ ಒಂದು ಪುಟ್ಟ ಹುಡುಗಿ ಅಂತ ಹೇಳಿ ಅಂದ್ಕೊಂಡು ಒಂದ್ ಸ್ಮೈಲ್ ಕೊಟ್ಟಿರ್ಬಹುದಲ್ವಾ. ಹಾಗಂತ ಯಾರೋ ನಮಗಿಷ್ಟ ಆದ್ರು ಅವ್ರ ಲುಕ್ ಇಷ್ಟ ಆಯ್ತು, ಅವ್ನ್ ನೋಡೋದಕ್ ಚೆನ್ನಾಗಿದ್ದಾನೆ, ಅವ್ನ್ ನನ್ ನೋಡಿ ಸ್ಮೈಲ್ ಮಾಡ್ದ ಅಂತ ಹೇಳಿದ ತಕ್ಷಣ ಅದನ್ನ ನಾವು ಕನ್ಕ್ಲೂಷನ್ಗೆ ಬರೋದಲ್ಲ ಲವ್ ಅಂತ ಹೇಳಿ, ಅದು ಕೂಡ ಇನ್ಫ್ಯಾಚುಯೇಷನ್ ಆಗಿರುತ್ತೆ. ಯಾವ್ದೋ ಒಂದು ಅವರ ಲುಕ್ ಅನ್ನು ನೋಡಿ, ಅವ್ರ ಸ್ಟೈಲ್ ಅನ್ನು ನೋಡಿ, ಅವ್ರ ಸ್ಮೈಲ್ ಅನ್ನು ನೋಡಿ ನಾವ್ ಇಷ್ಟಪಡ್ತಾ ಇದ್ದೀವಿ ಅಂತ ಹೇಳಿ ಆದ್ರೆ ಖಂಡಿತವಾಗ್ಲೂ ಅದು ನಿಜವಾದ ಪ್ರೀತಿ ಆಗಿರ್ಬೇಕು ಅಂತೇನಿಲ್ಲ, ಇನ್ಫ್ಯಾಚುಯೇಷನ್ ಕೂಡ ಆಗಿರ್ಬೋದು. ಹಾಗಾಗಿ ಹೆಣ್ಮಕ್ಳಿಗೆ ಇನ್ನೂ ಒಂದು ವಿಶೇಷವಾದಂತಹ ಮಾತಂತ ಹೇಳಿದ್ರೆ, ನಿಮ್ಮನ್ ಯಾರಾದ್ರೂ ಪ್ರೀತಿಸ್ತೇನೆ ಅಂತ ಹೇಳಿದಾಗ ನಿಮ್ಮ ಇಡೀ ಜೀವನದ ಎಲ್ಲವನ್ನ, ನಿಮ್ಮ ಓದು, ನಿಮ್ಮ ಕನಸುಗಳು, ನಿಮ್ಮ ಆತ್ಮಗೌರವ, ನಿಮ್ಮ ಕುಟುಂಬ, ನಿಮ್ ಭವಿಷ್ಯ ಎಲ್ಲವನ್ನ ಅವರಿಗೋಸ್ಕರ ಬಿಟ್ಕೊಡ್ಬೇಕು ಅಂತ ಹೇಳಿ ಏನೂ ಇಲ್ಲ. ಸೊ ಇವೆಲ್ಲವೂ ನಿಮ್ಮ ಜೀವನದ ಭಾಗ ಆಗಿರುತ್ತೆ. ಯಾರಾದ್ರೂ ನಿಜವಾಗ್ಲೂ ಪ್ರೀತಿಸ್ತಾ ಇದ್ರೆ ನಿಮ್ಮನ್ನು, ಅವರು ಇದು ಯಾವುದನ್ನು ಕಸಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದಿಲ್ಲ. ಇದೇ ಮಾತು ನಮ್ ಹುಡುಗರಿಗೂ ಕೂಡ ಅನ್ವಯಿಸುತ್ತೆ. ಪ್ರೀತಿ ಅಂತ ಹೇಳಿದ್ರೆ ಒಬ್ಬರ ಮೇಲೆ ಒಬ್ರು ಹಕ್ಕು ಸಾಧನೆ ಮಾಡೋದಲ್ಲ, ಪ್ರೀತಿ ಅಂತ ಹೇಳಿದ್ರೆ ಒಬ್ರ ಜೀವನವನ್ನ ಇನ್ನೊಬ್ರು ಗೌರವಿಸೋದು. ಈಗ ಯಾರಾದ್ರೂ ನೀನ್ ನನ್ನನ್ ಪ್ರೀತಿಸ್ತಿ, ನಿಜವಾಗ್ಲೂ ಪ್ರೀತಿಸ್ತಿ, ಹೌದಾದ್ರೆ ನೀನ್ ಇದನ್ನ ಸಾಬೀತು ಮಾಡು ಅಂತ ಹೇಳಿ ಈ ತರದ ಒಂದು ಪ್ರಶ್ನೆಗಳು ತುಂಬಾ ಕಾಮನ್ ಆಗಿ ಸ್ಟೂಡೆಂಟ್ಗಳಲ್ಲಿ ಈ ಹೈಸ್ಕೂಲ್ ನಂತರ ಈಗಂತೂ ನನ್ ಕೇಳ್ಪಟ್ಟಿದೀನಿ ಪ್ರೈಮರಿಯಲ್ಲೇ ಶುರು ಆಗತ್ತೆ ಅಂತ. ಇದೆಲ್ಲ ಪ್ರೂವ್ ಮಾಡ್ಬೇಕು ಅಂತ ಹೇಳಿ ಇದಿರುತ್ತೆ. ಹಾಗಾದ್ರೆ ಇದನ್ನು ಕೂಡ ನಾವು ಆ ತರ ಪ್ರಶ್ನೆಗಳನ್ನು ಯಾರಾದ್ರೂ ಹೇಳಿದಾಗ ಕೂಡ ನಮ್ಮ ಭಾವನೆಗಳನ್ನ ಅವರು ಬಳಸ್ಕೊಳ್ತಿದ್ದಾರಾ ಅಂತ ಹೇಳಿ ಕೂಡ ನೋಡ್ಬೇಕಾಗತ್ತೆ. ಇಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ತಕ್ಷಣದಲ್ಲೇ ಕೊಡ್ಬೇಕು ಅಂತ ಹೇಳಿ ಏನು ಇಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿ ನಿಜವಾಗ್ಲೂ ನಮ್ಮನ್ನು ಪ್ರೀತಿಸ್ತಾರೆಯೋ ಅಥವಾ ನಮ್ಮ ಭಾವನೆಗಳನ್ನ ಬಳಸಿಕೊಳ್ತಾರೆಯೇ ಅಂತ ಹೇಳಿ ನಾವು ಮೊದ್ಲು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಭವಿಷ್ಯವನ್ನ, ನಮ್ಮ ಮನಸ್ಸನ್ನ, ನಮ್ಮ ಬೌಂಡ್ರೀಸ್ ಅನ್ನ ನಾವು ಯಾವತ್ತೂ ಗೌರವಿಸ್ಬೇಕು. ಹಾಗೆ ಇನ್ನು ಒಂದು ಇದ್ರಲ್ಲಿ ನಿಜವಾಗ್ಲೂ ಪ್ರೀತಿನ ಅಂತ ಹೇಳಿ ಹೇಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಕೆಲವು ಸಲ ನಾವು ಮೋಹವನ್ನ ಪ್ರೀತಿ ಅಂತ ಹೇಳಿ ತಿಳ್ಕೊಳ್ತೇವೆ, ಆಕರ್ಷಣೆಯನ್ನು ಪ್ರೀತಿ ಅಂತ. ಕೆಲವು ಸಲ ಒಂಟಿತನದಲ್ಲಿದ್ದಾಗ ಯಾರಾದ್ರೂ ಒಬ್ರು ಮಾತಾಡ್ಸಿದ್ರು ಅಂತ ಹೇಳಿದ್ರೆ ಅದನ್ನು ಕೂಡ ನಮ್ ಕಡೆ ಒಂಚೂರು ಗಮನ ಕೊಡ್ತಿದ್ದಾರೆ ಅಂತ ಹೇಳಿದ ತಕ್ಷಣ ಅದನ್ನೇ ಆ ಸಂತೋಷಕ್ಕೆ ಅದನ್ನು ಕೂಡ ನಾವು ಪ್ರೀತಿ ಅಂತ ಹೇಳಿ ಅನ್ಕೊಂಡು ಬಿಡ್ತೇವೆ. ಹಾಗಾಗಿ ನಿಜವಾದ ಪ್ರೀತಿಯಲ್ಲಿ ಜವಾಬ್ದಾರಿ ಇರುತ್ತೆ. ನಿನ್ ಒಳ್ಳೇದ್ ನನಗ್ ಮುಖ್ಯ ಅನ್ನೋದು ತುಂಬಾ ಇದ್ ಮಾಡಿರ್ತಾರೆ. ಅದ್ರ ಜೊತೆಗೆ ಯಾವುದೇ ಒಂದು ಒತ್ತಾಯ ಇರೋದಿಲ್ಲ. ಈಗಿಂದು ಇದ್ರಲ್ಲಿ ತುಂಬಾ ಕೇಸ್ಗಳಲ್ಲಿ ನೋಡಿದ್ರೆ ಆಯ್ತು, ಇವತ್ತು ಪರಿಚಯ ಆಯ್ತು, ನಾಳೆ ಪ್ರಪೋಸಲ್ ಆಯ್ತು, ನಾಡಿದ್ದು ಯಾವ್ದೋ ಒಂದು ಲಾಡ್ಜ್ಗೆ ಹೋಗಿ ಆಯ್ತು, ಈ ತರದ ಒಂದು ಏನು. ಮತ್ತೆ ಕೆಲವರು ಅಂದ್ಕೊಳ್ಳೋದು, ಹೇಳೋದು, ಕೌನ್ಸಿಲಿಂಗ್ ಅಲ್ಲಿ ಕೆಲವರೀಗ ಹೇಳ್ತಾರೆ ಅವ್ರೇನಾದ್ರು ಈಗ ಫೋಟೋ ಕಳ್ಸು ಅಂತ ಹೇಳಿದಾಗ ನಾನ್ ಕಳ್ಸಿಲ್ಲ ಅಂತ ಹೇಳಿದ್ರೆ ಇವ್ರಿಗೆ ನನ್ನ ಒಂದು ಪ್ರೈವೇಸಿ ತುಂಬಾ ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಜಾಸ್ತಿ ಯಾವ ತರದ ಭಾವನೆ ಇರುತ್ತೆ ಅಂತ ಹೇಳಿದ್ರೆ, ಕಳ್ಸಿಲ್ಲ ಅಂತ ಹೇಳಿದ್ರೆ ಅವ್ರು ನನ್ನನ್ ಬಿಟ್ಬಿಡ್ತಾರೆ ಅನ್ನುವಂತ ಭಯ ಇವ್ರಿಗೆ ಇರುತ್ತೆ. ಆ ಒಂದು ಕಾರಣಕ್ಕೆ ಅವ್ರು ಏನ್ ಹೇಳಿದ್ರು ಕೂಡ ಅದನ್ನ ಮಾಡ್ತಾ ಹೋಗ್ತಾರೆ. ಇದು ಕೂಡ ಒಂದು ಇಮ್ಯಾಚುರಿಟಿ ಅಂತ ಹೇಳ್ಬಹುದು. ಮತ್ತೆ ಈ ಹದಿಹರೆಯದ ವಯಸ್ಸಿನಲ್ಲಿ ಫಿಸಿಕಲ್ ಅಟ್ರಾಕ್ಷನ್ ಅನ್ನುವಂಥದ್ದು ಒಂದು ಮಾನವ ಸಹಜವಾದಂತಹ ಭಾವನೆ. ಆ ಸಮಯದಲ್ಲಿ ಅವರಿಗೆ ಯಾರೋ ತುಂಬಾ ಚೆನ್ನಾಗಿ ಕಾಣ್ತಾರೆ, ಅವ್ರ ಸ್ಮೈಲ್ ಇಷ್ಟ ಆಗುತ್ತೆ, ಅವ್ರ ವಾಯ್ಸ್ ಇಷ್ಟ ಆಗುತ್ತೆ, ಪರ್ಸನಾಲಿಟಿ ಇಷ್ಟ ಆಗ್ಬಹುದು, ಅವ್ರನ್ನ ನೋಡಿದಾಗೆಲ್ಲ ಏನು ಬಟರ್ಫ್ಲೈ ಫೀಲಿಂಗ್ ಬರಬಹುದು, ಇದ ಎಲ್ಲ ಕೂಡ ಇರುತ್ತೆ. ಆದ್ರೆ ಫಿಸಿಕಲ್ ಅಟ್ರಾಕ್ಷನ್ ಅನ್ನ ಲವ್ ಅಂತ ಹೇಳಿ ತೀರ್ಮಾನಕ್ಕೆ ಬರಬಾರ್ದು, ಯಾಕಂದ್ರೆ ಇದೆರಡು ಕೂಡ ಒಂದೇ ಅಲ್ಲ. ಆಕರ್ಷಣೆ ಅನ್ನುವಂಥದ್ದು ದೇಹ ಮತ್ತೆ ಭಾವನೆಗಳಿಗೆ ಸಂಬಂಧಿಸಿದ ಒಂದು ಸಹಜ ಪ್ರತಿಕ್ರಿಯೆ. ಆದ್ರೆ ಪ್ರೀತಿ ಅಂತ ಹೇಳಿದ್ರೆ ವ್ಯಕ್ತಿಯ ಸಂಪೂರ್ಣ ವ್ಯಕ್ತಿತ್ವವನ್ನ ಗೌರವಿಸುವುದು, ಅವರ ಗುಣಗಳು, ದೌರ್ಬಲ್ಯಗಳು, ಮಿತಿಗಳು, ಕನಸುಗಳು, ಜಾಗ ಇವೆಲ್ಲವನ್ನ ಒಪ್ಪಿಕೊಳ್ಳುವಂತಹ ಒಂದು ಸಾಮರ್ಥ್ಯ. ಆದ್ರಿಂದ ಅವನನ್ನ ನೋಡಿದಾಗ ನನ್ಗೆ ತುಂಬಾ ಫೀಲಿಂಗ್ ಬರುತ್ತೆ ಅನ್ನುವಂತ ಕಾರಣಕ್ಕೆ ಅದು ಟ್ರೂ ಲವ್ ಅಂತ ಹೇಳಿ ನಿರ್ಧಾರ ಮಾಡಬಾರ್ದು. ಇನ್ನು ಕೆಲವೊಂದಿದೆ, ಟೈಮ್ ಪಾಸ್ ಅಥವಾ ಮ್ಯಾನಿಪುಲೇಷನ್ ಅಂತ ಹೇಳಿ, ಇದು ಕೂಡ ತುಂಬಾ ಅಪಾಯಕಾರಿ. ಕೆಲವರು ರಿಲೇಶನ್ಶಿಪ್ ಬೇಕು ಅಥವಾ ಪ್ರೀತಿ ಬೇಕು ಅಂತ ಹೇಳಿ ಹುಡ್ಕೋದಿಲ್ಲ. ಅವ್ರಿಗೆ ಬರೀ ಅಟೆನ್ಷನ್ ಬೇಕಾಗಿರುತ್ತೆ, ಒಂದು ಎಂಟರ್ಟೈನ್ಮೆಂಟ್ ಬೇಕಾಗಿರುತ್ತೆ, ಒಂದು ಎಕ್ಸೈಟ್ಮೆಂಟ್ ಬೇಕಾಗಿರುತ್ತೆ. ತಮ್ಮದೇ ಅದು ಯಾವುದೋ ಒಂದು ಉದ್ದೇಶದಲ್ಲಿ ಆರಂಭದಲ್ಲಿ ಅವರು ತುಂಬಾ ಕೇರಿಂಗ್ ಆಗಿರ್ತಾರೆ, ನೀನೆ ನನ್ನ ತುಂಬಾ ಲವ್ಯಬಲ್ ಪರ್ಸನ್ ಅಂತ ಹೇಳೋದು, ನಿನ್ನನ್ ಬಿಟ್ರೆ ಬೇರೆ ನನ್ಗೆ ಯಾರು ಬೇಡ ಅಂತ ಹೇಳೋದು, ನಿನ್ನನ್ ಮಾತ್ರ ಪ್ರೀತಿಸ್ತೇನೆ ಅಂತ ಹೇಳೋದು. ಆಮೇಲೆ ನಿಧಾನವಾಗಿ ನಿನ್ ಫ್ರೆಂಡ್ ಯಾಕೆ ನಿನ್ ಹತ್ರ ಇವಾಗ್ಲೂ ನಿನ್ ಕಾಲ್ ಮಾಡೋದು, ಅವ್ರ ಜೊತೆ ಮಾತಾಡ್ಬೇಡ, ನಿನ್ ಪೇರೆಂಟ್ಸ್ಗೆಲ್ಲ ನಮ್ ಬಗ್ಗೆ ಹೇಳ್ಬೇಡ, ನಮ್ಮಿಬ್ರ ಬಗ್ಗೆ ಯಾರಿಗೂ ಗೊತ್ತಾಗ್ಬಾರ್ದು, ನನ್ ಮೇಲೆ ನಂಬಿಕೆ ಇದ್ರೆ ಇಂಥದನ್ ಮಾಡು, ನನ್ನನ್ ಪ್ರೀತಿಸ್ತಾ ಇದ್ರೆ ನೀನ್ ಪ್ರೂವ್ ಮಾಡು, ಇದೆಲ್ಲವೂ ಕೂಡ ರೆಡ್ ಫ್ಲಾಗ್ ಅನ್ನ ತೋರ್ಸತ್ತೆ. ಮತ್ತೆ ನಾವು ಕೇಳ್ಕೊಳ್ಬೇಕು ಅವರೊಂದಿಗೆ, ಒಂದ್ ವೇಳೆ ನಾನ್ ಇಷ್ಟಪಟ್ಟಂತಹ ವ್ಯಕ್ತಿಯೊಂದಿಗೆ ಇರ್ಬೇಕಾದ್ರೆ ನಾನು ನಾನಾಗಿಯೇ ಇರಬಹುದಾ, ನಾನು ಯಾವತ್ತಾದ್ರೂ ನೋ ಅಂತ ಹೇಳಿದಾಗ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಗೌರವಿಸ್ತಾರ, ಅಥವಾ ಅವರಿಂದಾಗಿ ನನ್ನ ಓದ್ ಹಾಳಾಗ್ತಾ ಇದೀಯಾ, ಅವರಿಂದಾಗಿ ನಾನು ಏನು ಗುರಿಯನ್ನು ಇಟ್ಕೊಂಡಿದ್ದೆ ಅದು ಹಾಳಾಗ್ತಾ ಇದೀಯಾ, ಅವರಿಂದಾಗಿ ನಾನು ನನ್ನ ಕುಟುಂಬದವರ ಜೊತೆಗಿನ ಸಂಬಂಧ ಹದಗೆಟ್ಕೊಳ್ತಾ ಇದ್ದೇನಾ, ಅಥವಾ ನಾನೊಂದ್ ವೇಳೆ ಮಾತಾಡ್ಲಿಲ್ಲ ಅವ್ರ ಜೊತೆಗೆ ಅಂತ ಹೇಳದ ತಕ್ಷಣ ಅವರು ನನಗೆ ಬ್ಲಾಕ್ ಮೇಲ್ ಮಾಡ್ತಾರ, ಅಥವಾ ಈ ಒಂದು ಸಂಬಂಧ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಏನಿದೆ ಅದನ್ನ ಕಡಿಮೆ ಮಾಡ್ತಿದ್ಯಾ ಜಾಸ್ತಿ ಮಾಡ್ತಿದ್ಯಾ, ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಕೊಂಡಾಗ ನಿಮ್ಮ ಉತ್ತರಗಳು ನಿಮ್ ಹೃದಯಕ್ಕಿಂತ ಜಾಸ್ತಿ ಸತ್ಯವನ್ನ ಹೇಳತ್ತೆ. ಇನ್ನೊಂದು, ಈ ಪರಿಚಯ ಈಗ ಯಾವುದೋ ಒಂದು ಸ್ಟ್ರೇಂಜರ್ಸ್ ಜೊತೆಗೆ, ಅಪರಿಚಿತರ ಜೊತೆಗೆ ಹಾಯಿಯಿಂದ ಶುರುವಾಗುವಂತಹ ಫ್ರೆಂಡ್ಶಿಪ್ ಕೆಲವೇ ದಿನದಲ್ಲಿ ಇಮೋಷನಲ್ ಅಟ್ಯಾಚ್ಮೆಂಟ್ ಆಗಿ ಬಿಟ್ಟಿರುತ್ತೆ. ಫೋಟೋ ಕಳಿಸೋದು, ಪರ್ಸನಲ್ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ಕೊಳ್ಳೋದು, ವಾಯ್ಸ್ ಕಾಲ್ ಮಾಡೋದು, ವಿಡಿಯೋ ಕಾಲ್ ಮಾಡೋದು, ಆ ವಿಡಿಯೋ ಕಾಲ್ ಮಾಡಿದಾಗ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳೋದು, ಅದರಿಂದ ಆಮೇಲೆ ಬ್ಲಾಕ್ ಮೇಲ್ ಮಾಡೋದು, ನಿನ್ ಫೋಟೋ ಕಳಿಸು ಪ್ರೈವೇಟ್ ಫೋಟೋಸ್ಗಳಿಗೆಲ್ಲ ಒತ್ತಡ ಹಾಕುವಂಥದ್ದು, ಇದೆಲ್ಲ ಕೇಳಿದಾಗ ಮಕ್ಕಳು ಒಂದು ಅರ್ಥ ಮಾಡ್ಕೊಳ್ಬೇಕು, ಟ್ರಸ್ಟ್ ಯಾವತ್ತು ಪ್ರೈವೇಟ್ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ಕೊಳ್ಳೋದ್ರಿಂದ ಪ್ರೂವ್ ಮಾಡೋದೇ ದಲ್ ಮಾಡುವಂತ ವಿಷಯ ಅಲ್ಲ ಅಂತ ಹೇಳಿ. ಯಾರಾದ್ರೂ ನಿಮ್ಮನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಇಂಥದಕ್ಕೆಲ್ಲ ಅವ್ರು ಯಾವತ್ತೂ ಕೇಳೋದಿಲ್ಲ, ವೇಟ್ ಮಾಡ್ತಾರೆ. ಹೇಗೂ ನಾವು ಜೀವನ ಪೂರ್ತಿ ಜೊತೆಯಾಗಿರೋರು ಅದಕ್ಕೆಲ್ಲ ಸಮಯ ಇದೆ ಅಂತ ಹೇಳಿ ವೇಟ್ ಮಾಡ್ತಾರೆ, ಯಾವುದಕ್ಕೂ ಒತ್ತಾಯ ಮಾಡೋದಿಲ್ಲ. ಮತ್ತೆ ಇದನ್ ಯಾರಿಗೂ ಹೇಳ್ಬೇಡ ಅಂತ ಹೇಳಿದಾಗ ಅದೊಂದು ವಾರ್ನಿಂಗ್ ಬೆಲ್ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ತುಂಬಾ ಚಿಕ್ಕ ಮಕ್ಕಳುಗಳು ಇವತ್ತು ತುಂಬಾ ಚಿಕ್ಕ ಚಿಕ್ಕ ಹುಡುಗಿಯರು, 3-4 ಕ್ಲಾಸಿನ ಹುಡುಗಿಯರು ಎಲ್ಲ ಇಂತಹ ಒಂದು ಸಂಬಂಧದ ಒಂದು ರಿಲೇಶನ್ಶಿಪ್ ಜಾಲದಲ್ಲಿ ಬೀಳ್ತಾ ಇದ್ದಾರೆ. ಅವರುಗಳಿಗೆ ಏನು ಪ್ರೀತಿ ಅಂದ್ರೆ ಏನು, ಫಿಸಿಕಲ್ ಅಂತ ಹೇಳಿದ್ರೆ ಏನು, ಯಾವುದು ಕೂಡ ಅವರಿಗೆ ಅರ್ಥ ಆಗುವಂತಹ ವಯಸ್ಸು ಆಗಿರೋದಿಲ್ಲ. ಅದು ಎಲ್ಲವನ್ನು ಏನೋ ಒಂದು ರೋಮಾಂಚನ್ ಅಂತ ಹೇಳಿ ತಿಳ್ಕೊಂಡು ಅದ್ರ ಬಲೆಗೆ ಬಿದ್ದು ಬಿಡ್ತಾರೆ ಅವರು. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಇಂಥದ್ದೆಲ್ಲ ಆದಾಗ ಅವರುಗಳು ಅದನ್ನ ಅರ್ಥ ಮಾಡ್ಕೊಳ್ಬೇಕು, ಇದನ್ನ ಯಾರಿಗೂ ಹೇಳ್ಬೇಡ ಅಂತ ಹೇಳಿ ಹೇಳಿದಾಗ ಖಂಡಿತವಾಗ್ಲೂ ಇದ್ರಲ್ಲಿ ಏನೋ ತಪ್ಪಿದೆ, ಇದೇನೋ ಒಂದು ನನ್ಗೆ ತೊಂದರೆಯನ್ನ ಮುಂದೆ ಕೊಡಬಹುದು ಅನ್ನುವಂಥದ್ದನ್ನ ಅದು ವಾರ್ನಿಂಗ್ ಬೆಲ್ ಆಗಿ ತಗೊಂಡು ಅದ್ ಅವರು ಅರ್ಥ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಫ್ರೆಂಡ್ಶಿಪ್ ಆಗ್ಲಿ, ಇನ್ನೂ ಒಂದು ನನ್ನ ಹತ್ರ ಒಂದು ಕೇಸ್ ಬಂದಿತ್ತು, ಒಂದು ಚಿಕ್ಕ ಹುಡುಗಿಯವಳು, ತುಂಬಾ 3-4 ಕ್ಲಾಸ್ ಹುಡುಗಿಯವಳು, ಒಂದ್ ಯಾವ್ದೋ ಒಂದು ಹುಡುಗನ ಜೊತೆಗೆ ಅವಳು ಚಾಟ್ ಮಾಡ್ತಾ ಇದ್ಲು, ಯಾವ್ದೋ ಒಂದು ಆಪ್ ಅಲ್ಲಿ ಅವಳು ಚಾಟ್ ಮಾಡ್ತಾ ಇದ್ಲು. ಅವಳು ಅವನಿಗೆ ಅಣ್ಣ ಅಂತ ಹೇಳ್ತಾ ಇದ್ಲು. ನಾನು ತುಂಬಾ ಚಾಟ್ ಮಾಡ್ತಾ ಇದ್ಲು ಅಣ್ಣ ಅಣ್ಣ ಅಂತ ಹೇಳ್ಕೊಂಡವಳು. ನಾನು ಅವಳ ಹತ್ರ ಒಂದ್ ಮಾತು ಕೇಳ್ದೆ, ನಿನ್ಗೆ ಅಣ್ಣ ಇಲ್ವಾ ಅಂತ. ಅದಕ್ಕೆ ಅವಳು ಹೇಳಿದ್ಲು, ನನ್ಗೆ ನನ್ನ ಸ್ವಂತ ಅಣ್ಣ ಇದ್ದಾನೆ, ಆದ್ರೆ ಅವನ್ ನನ್ನ ಹತ್ರ ಮಾತಾಡಲ್ಲ. ಸರಿ, ಅವನ್ಗೆ ತಂಗಿ ಇಲ್ವಾ ಅಕ್ಕ ಇಲ್ವಾ ಅಂತ ಕೇಳ್ದೆ. ಅವನಿಗೂ ಇದ್ದಾಳೆ, ಅವನು ಅವ್ರ ಹತ್ರ ಮಾತಾಡಲ್ಲ. ತಮ್ಮ ಸ್ವಂತ ಅಕ್ಕ ತಂಗಿಯರ್ ಜೊತೆಗೇನೆ ಇಲ್ದಿರೋವಂತಹ ಸ್ವೀಟ್ ಟಾಕ್ಸ್, ಸ್ವೀಟ್ ರಿಲೇಶನ್ಶಿಪ್ ಇನ್ನೊಬ್ರ ಜೊತೆಗೆ, ಯಾವ್ದು ಅನ್ನೋನ್ ಹುಡುಗಿಯದು ಅನ್ನೋನ್ ಹುಡುಗನ್ ಜೊತೆಗೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಅಣ್ಣ ಹೇಳಿ ತಂಗಿ ಹೇಳಿ ಅಲ್ಲಿಯೂ ಏನೋ ಒಂದು ವಾರ್ನಿಂಗ್ ಸೈನ್ ಇದೆ ಅಂತ ಹೇಳಿ ನಾವ್ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದು ಕೂಡ ನನ್ನ ಹತ್ರ ಪ್ರಶ್ನೆಗಳನ್ನ ಕೇಳಿದಾಗ ಅವಳ ಹತ್ರನೂ ಉತ್ತರ ಇರ್ಲಿಲ್ಲ, ಆದ್ರೆ ಅರ್ಥ ಮಾಡ್ಕೊಂಡ್ಲು ಆ ಹುಡುಗಿ. ತುಂಬಾ ಚಿಕ್ಕ ಮಕ್ಕಳಿಗೆ ನಾವು ಒಂದೊಂದು ಸಲ ಪ್ರೀತಿಯಿಂದ ನಾವು ಅರ್ಥ ಮಾಡಿಸಿದಾಗ ಖಂಡಿತವಾಗ್ಲೂ ಅವರು ಅರ್ಥ ಮಾಡ್ಕೊಳ್ತಾರೆ. ಆದ್ರೆ ನಮ್ಗೆ ಹೆಚ್ಚಿನವರಿಗೆ ಅದು ಏನು ಆಗ್ತಾ ಇದೆ ಅವ್ರ ಲೈಫ್ ಅಲ್ಲಿ ಅಂತ ಹೇಳಿ ನೋಡುವಷ್ಟು ಪುರ್ಸೊತ್ತೆ ಇರೋದಿಲ್ಲ ಈಗಿನ ಕಾಲದಲ್ಲಿ. ಹಾಗಾಗಿ ಹೆಣ್ಮಕ್ಳು ಅದರಲ್ಲೂ ಸ್ಪೆಷಲ್ ಆಗಿ ನಿಮ್ಮ ಪ್ರೈವೇಟ್ ಫೋಟೋಸ್ ಅನ್ನ ಕಳ್ಸೋವಾಗ ತುಂಬಾ ತುಂಬಾ ತುಂಬಾ ಜಾಗೃತಿಯಾಗಿರಿ ಅಂತ ಹೇಳೋದು ಬಹಳ ಒಂದು ಮುಖ್ಯವಾದಂಥದ್ದು. ಈಗ ಯಾವುದೋ ಒಂದು ಪ್ರೋಗ್ರಾಮ್ ಅಲ್ಲಿ ನನ್ಗೆ ಒಬ್ರು ಡಾಕ್ಟರ್ ನನ್ಗೆ ಸಿಕ್ಕಿದ್ರು, ಅವರು ಲೇಡಿ ಡಾಕ್ಟರ್. ಅವ್ರು ಹೇಳ್ತಾ ಇದ್ರು, ಒಂದು ದಿನಕ್ಕೆ ನನ್ಗೆ ಒಂದು ಈ ಅಪ್ರಾಪ್ತ ಹೆಣ್ಮಕ್ಳು ತುಂಬಾ ಜನ ಅಬಾರ್ಷನ್ಗೆ ಬರ್ತಾರೆ, ಅಥವಾ ಪ್ರೊಟೆಕ್ಷನ್ ಇದಕ್ಕೆ, ಈ ತರ ನಾವು ಫಿಸಿಕಲ್ ರಿಲೇಷನ್ಶಿಪ್ ಮಾಡಿದೀವಿ ಅದಕ್ಕೆ ಏನಾದ್ರು ಅದು ಪ್ರೆಗ್ನೆನ್ಸಿ ಆಗದೆ ಇರೋ ಹಾಗೆ ನಮ್ಗೇನಾದ್ರು ಬೇಕು ಅಂತ ಹೇಳಿ ಬರ್ತಾರೆ ಅಂತ ಹೇಳಿ ಎಲ್ಲ ಹೇಳ್ತಾ ಇದ್ರು. ಅದ್ರ ಜೊತೆಗೆ ನಾನು ಇನ್ನೂ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ತರ ಇವತ್ತು ಮೆಡಿಕಲ್ಗಳಲ್ಲಿ ನೀವು ಕೇಳಿದ್ರೆ ಈ ಸ್ಕೂಲ್ಗೆ ಹೋಗುವಂತಹ ಕಾಲೇಜಸ್ಗೆ ಹೋಗುವಂತಹ ಹುಡುಗಿಯರು ಐಪಿಲ್ಗಳನ್ನ ಪರ್ಚೇಸ್ ಮಾಡ್ತಾ ಇರೋದು ತುಂಬಾ ಜಾಸ್ತಿ ಆಗಿದೆ. ಸೊ ಇದು ಒಂದು 5-6 ತಿಂಗಳ ಹಿಂದೆ ಅನ್ಸುತ್ತೆ, ಅಥವಾ ಒಂದು ಸುಮಾರು 8-10 ತಿಂಗಳ ಹಿಂದೆ ಇರ್ಬೋದು. ನ್ಯೂಸ್ ಅಲ್ಲಿ ನೋಡಿರ್ತೀರಾ, ಒಬ್ಬ ಬೆಳಗಾಮಲ್ಲಿ ಒಬ್ಬ ಕೆಮಿಸ್ಟ್ ಅನ್ನ ಅವರು ಅರೆಸ್ಟ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಯಾವ ಹುಡುಗಿಯರು ಐಪಿಲ್ ಗೋಸ್ಕರ ಬರ್ತಾ ಇದ್ರು ಅವರನ್ನೆಲ್ಲ ಅವ್ನ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ, ನೀನ್ ಈ ತರ ಇದು ಮಾಡ್ತಿದೀಯ ಅಂತ ನಿಮ್ ಮನೆಯವರಿಗೆ ಹೇಳ್ತೀನಿ, ಸೊ ನೀನ್ ನನ್ಗೂ ಕೂಡ ಆತರ ಇದ್ ಮಾಡ್ಬೇಕು ಅಂತ ಹೇಳಿ ಅವರನ್ನೆಲ್ಲ ಅವನು ಫಿಸಿಕಲಿ ಮಿಸ್ ಯೂಸ್ ಮಾಡ್ಕೊಳ್ತಾ ಇದ್ದ. ಸೊ ಈ ತರದ ಒಂದು ಸಂಬಂಧಗಳಿಗೋಸ್ಕರ ನೀವು ಈ ತರದೆಲ್ಲ ಐಪಿಲ್ ತಗೊಳ್ಳೋದಿರ್ಬೋದು ಮತ್ತೊಂದು ಯಾವುದೋ ಒಂದು ಇದರಲ್ಲಿ ಮಾಡ್ತಾ ಇರೋವಾಗ ಅದರಿಂದ ನಿಮ್ಮ ಒಂದು ಮನಸ್ಸಿನ ಮೇಲೆ ಅಥವಾ ನಿಮ್ಮ ದೈಹಿಕ ಆರೋಗ್ಯದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ.
1: ಸರಿ, ಒಂದ್ ಒಳ್ಳೆ ಪಾಯಿಂಟ್ ಹೇಳಿದ್ರೆ ನೀವು, ಈ ಪ್ರೀತಿ ಅಂದ ಕೂಡ್ಲೆ ಅದು ದೈಹಿಕಕ್ಕೆ ಮೊದಲನೇ ಸ್ಟೆಪ್ಪೇ ಹೋಗ್ಬಿಡೋದು, ಆಯ್ತಾ?
0: ಹೌದು,
1: ಅದು ಡಿಫ್ರೆನ್ಸಸ್ ಅರ್ಥ ಆಗಲ್ಲ ಆ ಏಜ್ ಅಲ್ಲಿ. ಅದೇ ಪ್ರೀತಿ ಅಂತ ಇವತ್ತಿನ ಮಾಧ್ಯಮಗಳು ಏನ್ ತೋರಿಸ್ತಾ ಇದ್ದಾವ್ ನೋಡಿ, ಅದೇ ಪ್ರೀತಿ ಅಲ್ಲಿ ತೋರಿಸೋದನ್ನೇ ಇವರು ಅದನ್ನ ಮಾಡ್ತಾರೆ, ಅದು ಪ್ರೀತಿ ಅಂತ ತಪ್ಪು ತಿಳ್ಕೊತಾರೆ.
0: ಅನ್ರಿಯಲಿಸ್ಟಿಕ್, ಅದು ಯಾವ್ದು ಕೂಡ ರಿಯಲ್ ಆಗಿ ಇರೋದಿಲ್ಲ. ನಿಜವಾಗ್ಲೂ ಆ ತರದ್ ಯಾವ್ದು ನಡೀತಾ ಇರೋದಿಲ್ಲ. ಅದೆಲ್ಲ ಡ್ರಾಮಾ, ಅದೆಲ್ಲ ಮೂವೀಸ್, ಸೀರಿಯಲ್ಸ್, ಅದ್ ಯಾವ್ದು ಕೂಡ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಶಕ್ತಿಯ ಸಾಮರ್ಥ್ಯ ಈಗಿನ ಮಕ್ಕಳಲ್ಲಿ ಇಲ್ಲ. ಎಲ್ಲವನ್ನ ಒಂದು ಫ್ಯಾಂಟಸೈಸ್ ಮಾಡಿ, ಓ ನನ್ಗೂ ಅವನು ಹೀಗೆ ಮಾಡ್ಬೇಕು, ನಾನು ಅವನಿಗೆ ಹೀಗೆ ಮಾಡ್ಬೇಕು, ಅಥವಾ ಅವನು ನನ್ಗೆ ಹೀಗ್ ಮಾಡ್ಬೇಕು, ಈ ತರದ ಒಂದು ಫ್ಯಾಂಟಸಿಯಲ್ಲಿ ಅವರು ಈ ತರ ತಪ್ಪುಗಳು ಜಾಸ್ತಿ ಮಾಡ್ತಾರೆ ಅಂತ ನನ್ಗೆ ಅನ್ಸುತ್ತೆ.
1: ಹೌದು, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡುವ ಮುಂದಿನ ಸಂಚಿಕೆಯಲ್ಲಿ.
0: ಖಂಡಿತವಾಗಿ,
1: ಈಗ ಸಮಯ ಆಗಿರೋದ್ರಿಂದ ಪ್ರಿಯ ಕೇಳುಗ್ರೆ ನಾವೀಗ ಹೋಯ್ಬತ್ತೋ. ಸುವರ್ಣ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇನ್ಫ್ಯಾಚುಯೇಷನ್, ಲವ್, ಇದ್ ನಡುವಿನ ಡಿಫ್ರೆನ್ಸಸ್ ಸಣ್ಣ ಎಳೆ ಅದು, ಅದ್ರ ಬಗ್ಗೆ ತುಂಬಾ ಲೈಕ್ ಹೇಳ್ತಾ ಇದ್ರೆ ನೀವು, ಮೋಸ್ಟ್ ಪ್ರೊಬಬ್ಲಿ ಇದನ್ನ ಕೇಂಬರಿಗೆಲ್ಲ ಇದು ತುಂಬಾ ತುಂಬಾ ಹೆಲ್ಪ್ ಆಗ್ತ. ಸೊ ಈ ಮಾಹಿತಿಯನ್ನು ನಾವು ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಕೊಡುವ. ನಾವೀಗ ಹೋಯ್ಬಪ್ಪ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ಕೋಕಾ.